ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿದ್ದು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲೂ ಕೇಳುವಿರಿ. ಇಂದು ಸೋಮವಾರ. ರಾಷ್ಟೀಯ ಪಂಚಾಂಗ ಶಾಲಿ ವಾಹನಶಕ್ಕೆ 1948 ಜ್ಯೇಷ್ಠ ಮಾಸದ ನಾಲ್ಕನೇ ದಿನ ಅಂದರೆ 2026 ಇಸ್ವಿ ಮೇ ತಿಂಗಳ 25 ತಾರೀಖು. ಈಗ ಸಮಯ 5:58:46. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ ಮತ್ತು ಅಶ್ವಿನಿಯ ನಮಸ್ಕಾರ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
2: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
1: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
2: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್ ಸೈನ್ಸ್ ಮತ್ತು ಕಾಮರ್ಸ್ ಪಿಯು

0: ಈಗ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ.
1: ಭಕ್ತ ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯನಾಗಿರಬೇಕು, ಭೂತ ಹಿತವಹ ವಚನವ ನುಡಿಯಬೇಕು, ಗುರುಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು, ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದು ಮಾಡಬೇಕು, ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಸಲೇಬೇಕು, ಅಪಾತ್ರ ದಾನವ ಮಾಡಲಾಗದು, ಸಕಲೇಂದ್ರಿಯಗಳ ತನ್ನ ವಶವ ಮಾಡಬೇಕು. ಇದೇ ಮೊದಲಲ್ಲಿ ಬೇಹ ಶೌಚ ನೋಡ, ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡೆ, ನನಗಿದೇ ಸಾಧನ ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣನವರು ಈ ವಚನದಲ್ಲಿ ಭಕ್ತನ ವ್ಯಕ್ತಿತ್ವ ದರ್ಶನ ಮಾಡಿಸಿದ್ದಾರೆ. ಭಕ್ತ ನೆನೆಸಿಕೊಳ್ಳುವವನು ಶಾಂತ ಗುಣವನ್ನು ಹೊಂದಿರಬೇಕು. ಯಾರು ಶಾಂತ ಗುಣವನ್ನು ಹೊಂದಿರುವುದಿಲ್ಲವೋ ಅವರ ಮನಸ್ಸಿನಲ್ಲಿ ಜಾತಿವಾದ, ಕೋಮುವಾದ, ಉಗ್ರವಾದ ಮುಂತಾದ ಅವಗುಣಗಳು ಹುಟ್ಟಿಕೊಳ್ಳುತ್ತವೆ. ಧರ್ಮ ಗ್ರಂಥಗಳನ್ನು ಯಾಂತ್ರಿಕವಾಗಿ ಅರ್ಥ ಮಾಡಿಕೊಳ್ಳುವವರು ಧರ್ಮಗಳ ಹೆಸರಿನಲ್ಲಿ ಜನರು ಕೋಮು ಗಲಭೆಗಳಲ್ಲಿ ತೊಡಗುವಂತೆ ಮಾಡುತ್ತಾರೆ. ಧರ್ಮದ ಮೂಲ ಆಧಾರಗಳಾದ ಆತ್ಮ ಸಾಕ್ಷಾತ್ಕಾರ, ಅಹಿಂಸೆ ಮತ್ತು ವಿಶ್ವಶಾಂತಿಯ ಮಹತ್ವವನ್ನು ಕಡೆಗಣಿಸುತ್ತಾರೆ. ಆತ್ಮ ಸಾಕ್ಷಾತ್ಕಾರವಾಗದೆ ಅಹಿಂಸೆಯ ಅರಿವು ಮೂಡದು, ಅಹಿಂಸೆಯ ಅರಿವು ಮೂಡದೆ ವಿಶ್ವಶಾಂತಿ ಲಭಿಸದು. ನಾವೆಲ್ಲ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುತ್ತ ದಾಸೋಹಂ ಭಾವದಿಂದ ಬದುಕಬೇಕಾಗಿದೆ. ಮಾನವರು ಶಾಂತ ಮನಸ್ಥಿತಿಯನ್ನು ಹೊಂದಿದಾಗ ಮಾತ್ರ ಪ್ರಚೋದನೆಗೆ ಒಳಗಾಗದೆ ನಿಜದ ನಿಲುವನ್ನು ಅರಿಯಲು ಸಾಧ್ಯವಾಗುತ್ತದೆ. ಇಂಥ ಶಾಂತ ಸ್ವಭಾವದ ಭಕ್ತ ಸತ್ಯವಂತನಾಗಿರಬೇಕು. ಸತ್ಯವಂತರಿಗೆ ಸ್ವವಿಮರ್ಶೆ ಮಾಡಿಕೊಳ್ಳುವ ಸಾಮರ್ಥ್ಯವಿರುತ್ತದೆ. ತಮ್ಮನ್ನು ತಾವು ತಿದ್ದಿಕೊಳ್ಳುವವರು ಸಮಾಜಕ್ಕೆ ತಮ್ಮಿಂದ ಯಾವುದೇ ರೀತಿಯಲ್ಲಿ ಹಾನಿಯಾಗಬಾರದು ಎಂಬ ಎಚ್ಚರಿಕೆ ವಹಿಸುವರು. ಇಂಥ ಸಂವೇದನಾಶೀಲ ಭಕ್ತರು ಜನಸಮುದಾಯಕ್ಕೆ ಒಳ್ಳೆಯದಾಗುವಂಥ ಮಾತುಗಳನ್ನಾಡಬೇಕು ಎಂದು ಚನ್ನಬಸವಣ್ಣನವರು ತಿಳಿಸಿದ್ದಾರೆ. ಸನ್ಮಾರ್ಗವನ್ನು ತೋರಿಸುವ ಗುರುವಿಗೆ, ಸರ್ವ ಸಮತ್ವವನ್ನು ಸಾರುವ ಲಿಂಗತತ್ವಕ್ಕೆ ಮತ್ತು ಲೋಕವೇ ತಾವಾಗಿ ಲಿಂಗತತ್ವವನ್ನು ಸಾರುವ ಜಂಗಮರಿಗೆ ನಿಂದಿಸಬಾರದು. ಯಾರು ಸಕಲ ಜೀವಾತ್ಮರಲ್ಲಿ ತಮ್ಮನ್ನೇ ಕಾಣುವರೋ ಅವರು ಸಹಜವಾಗಿಯೇ ವಿಶ್ವಮಾನವರಾಗುತ್ತಾರೆ. ಒಬ್ಬ ವ್ಯಕ್ತಿಯ ಜಾತಿ, ಧರ್ಮ, ದೇಶ ಮತ್ತು ಭಾಷೆಗಳು ಅವರಿಗೆ ಮುಖ್ಯವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಸಕಲ ಪಶು ಪಕ್ಷಿಗಳು ಮತ್ತು ಕ್ರಿಮಿ ಕೀಟಗಳು ಕೂಡ ಜೀವಾತ್ಮರೆಂದೇ ಭಾವಿಸಿ ಅವುಗಳಿಗೆ ಲೆಸನ್ನು ಬಯಸಬೇಕು. ಇಂಥ ಉದಾತ್ತ ಮಾನವರು ಯಾರಿಗೂ ತೊಂದರೆಯಾಗದಂತೆ ಬದುಕುತ್ತಾರೆ. ಜ್ಞಾನ, ನೈತಿಕತೆ ಮತ್ತು ಸಮತಾ ಸಮಾಜಕ್ಕಾಗಿ ಭಕ್ತನಾದವನು ಸದಾ ಪ್ರಯತ್ನಿಸುತ್ತಿರಬೇಕು. ಇಷ್ಟೆಲ್ಲ ಸಾಧನೆ ಮಾಡಬೇಕಾದರೆ ಭಕ್ತನು ಮೊದಲು ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂಥ ಆತ್ಮಶಕ್ತಿಯನ್ನು ಹೊಂದಬೇಕು. ತನ್ನ ಐಹಿಕ ಆಸೆಗಳ ಮೇಲೆ ವಿಜಯ ಸಾಧಿಸಿದ ಭಕ್ತ ಮಾತ್ರ ಚನ್ನಬಸವಣ್ಣನವರು ಬಯಸಿದಂಥ ಸಾಧನೆಗಳನ್ನು ಮಾಡಲು ಸಾಧ್ಯ. ಈ ಎಲ್ಲ ಸಾಧನೆಗಳ ಬಗ್ಗೆ ತಿಳಿಸುತ್ತಲೇ ಚನ್ನಬಸವಣ್ಣನವರು ಒಂದು ಎಚ್ಚರಿಕೆಯನ್ನು ಕೊಡುತ್ತಾರೆ. ಅದೇನೆಂದರೆ, ಅಯೋಗ್ಯರಿಗೆ ದಾನವ

0: ಮಾಡಬಾರದು ಎಂಬ ಕಟ್ಟುಪಾಡು ಹಾಕುತ್ತಾರೆ. ಏಕೆಂದರೆ ಅಯೋಗ್ಯರು ಆ ದಾನವನ್ನು ನೀಚ ಕೃತ್ಯಗಳಿಗೆ ಬಳಸುವುದರ ಮೂಲಕ ಮಾನವ ಕುಲಕ್ಕೆ ಕಂಟಕ ಪ್ರಾಯ ಆಗಬಹುದು. ಕಾಯಕದ ಮೂಲಕ ಪಡೆಯುವ ವಸ್ತು ಮುಂತಾದ ಸಂಪತ್ತೆಲ್ಲ ಗಳಿಕೆ ಅಲ್ಲ, ದೇವರು ಕರುಣಿಸಿದ ಪ್ರಸಾದ. ಸೂರ್ಯ, ಚಂದ್ರ, ತಾರೆ, ಸಮುದ್ರ, ನದಿ, ಸಸ್ಯಲೋಕ ಮತ್ತು ಪಶು ಪಕ್ಷಿ ಲೋಕ, ಹೀಗೆ ಎಲ್ಲವೂ ದೇವರ ಪ್ರಸಾದ. ನಮ್ಮ ಕಾಯ ಕೂಡ ದೇವರ ಪ್ರಸಾದವೇ ಆಗಿದೆ. ಚನ್ನಬಸವಣ್ಣನವರು ತಿಳಿಸಿದ 8 ಅಂಶಗಳನ್ನು ಮಾನವರು ಅಳವಡಿಸಿಕೊಂಡರೆ ಸುಂದರ ಸಮಾಜದ ನಿರ್ಮಾಣವಾಗುವುದು.
1: ಇದುವರೆಗೆ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದ್ರಿ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623290 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು

0: ಹಂಚಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395. ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ದಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ.
2: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
3: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
2: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
3: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
5: ನಲ್ಮೆಯ ಕೇಳುಗರೆ, ಯೋಗಿಗೆ ಕೋಪವೇ ಮಾಯೆ, ರೋಗಿಗೆ ಅಪಥ್ಯವೇ ಮಾಯೆ,
6: ಜ್ಞಾನಿಗೆ ಮಿಥ್ಯವೇ ಮಾಯೆ, ಅರಿದೆನೆಂಬುವನಿಗೆ ನಾನು ನೀನು ಎಂಬುದೇ ಮಾಯೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ.
5: ಯೋಗಿಗಳಾದವರು ಸಮಚಿತ್ತದಿಂದ ಇರಬೇಕು. ರೋಗಿಯಾದವನು ಗುಣಮುಖನಾಗಲು ಪಥ್ಯ ಮಾಡಲೇಬೇಕು. ಜ್ಞಾನಿಯಾದವನು ಪರಮಾತ್ಮನ ಸ್ವರೂಪ ಅರಿತವನು. ಬೊಮ್ಮವನ್ನು ಅರಿತವರು ಸುಮ್ಮನಾಗಿರಬೇಕು. ಸಿದ್ಧರಾಮೇಶ್ವರರ ಈ ವಚನ ಮಾಯೆಯನ್ನು ಗೆಲ್ಲುವ ಬಗೆಯನ್ನು ವಿವರಿಸುತ್ತದೆ.
6: ಅರಿವಿನಂಗಳ ವಿಸ್ತರಿಸಿ ಜ್ಞಾನದ ಬೆಳಕು ಪಸರಿಸುವ ಬಸವಾದಿ ಪ್ರಮಥರ ವಚನ ಸಂಸ್ಕೃತಿ ಸಾರುವ ವಚನಾಮೃತ ಕಾರ್ಯಕ್ರಮ ಸರಣಿಗೆ ಮತ್ತೊಮ್ಮೆ ಸ್ವಾಗತ.
5: ಸುಸ್ವಾಗತ.

ಶ್ರೀಮತಿ ಸೀಮಾ ಶಶಿರಾಜ ವನಕಿ ಇವರು ಸಾಹಿತಿ ಮತ್ತು ರಂಗಕಲಾವಿದರು. ಓದಿದ್ದು ಎಂಜಿನಿಯರಿಂಗ್ ಪದವಿ, ಆದರೂ ಸಾಂಸ್ಕೃತಿಕ ಸಾಧನೆ ಸೀಮಾ ಅವರದ್ದು. ಯಶಸ್ವಿ ಗೃಹಿಣಿಯಾಗಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಕೊಂಡ ಶ್ರೇಯಸ್ಸು ಅವರದ್ದು. ಬಸವಾದಿ ಪ್ರಮಥರ ವಿಚಾರಗಳಿಂದ ಪ್ರಭಾವಿತರಾದ ಅವರು ಶರಣ ಸಂಸ್ಕೃತಿ

0: ಈ ಕುರಿತಂತೆ ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಜನಸಾಮಾನ್ಯರ ಬದುಕಿನ ಸವಾಲುಗಳಿಗೆ ಬಸವಾದಿ ಪ್ರಮಥರ ವಚನಗಳಲ್ಲಿ ಉತ್ತರವಿದೆ ಎಂದು ಸಾರಿ ಹೇಳುತ್ತಾರೆ. ಬನ್ನಿ ಅವರ ಮಾತುಗಳನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ವಚನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದೊಳಗೆ ಶ್ರೀಮತಿ ಸೀಮಾ ಶಿಸರಾಜು ಅನಿಕೆ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಸೀಮಾ ಅವರೇ.
2: ಎಲ್ಲರಿಗೂ ಶರಣು ಶರಣ.
1: ನಮ್ಮ ವಚನಾಮೃತ ಕಾರ್ಯಕ್ರಮ ಕೇಳ್ತೀರಾ?
2: ಕೇಳ್ತೀವಿ ಸರ್. ಚಲೋ ಅನಿಸ್ತದೆ ಸರ್. ವಚನ ನಿರ್ವಚನ ಆಗುವುದು ಈಗಿನ ಯುವ ಪೀಳಿಗೆಗೆ ಬಹಳ ಮುಖ್ಯವಾಗಿದೆ ಸರ್. ಈಗ ಪ್ರವಚನಗಳಲ್ಲಿ ಮತ್ತ ನಾವು ವಚನವನ್ನು ಓದ್ಬೇಕು ಅಂತೇಳಿ ಅಷ್ಟು ಸಮಯ ಕೊಡ್ಲಿಕ್ಕೆ ಆಗದವರಿಗೆಲ್ಲ ಸರ್, ಸ್ವಲ್ಪ ಸಮಯದೊಳಗೆ ವಚನದ ಪ್ರತಿಯೊಂದು ಅರ್ಥವನ್ನ ಅದ್ರೊಳಗು ನೀವು ಹೇಳಿಸುವಂತವರು ಪೂರ್ಣ ಮಾಡಿ ಅದನ್ನೆಲ್ಲ ಅವ್ರ ಕಡೆಯಿಂದ ಕೇಳುವಂತ ಇನ್ನೂ ದೊಡ್ಡ ಖುಷಿ ಸರ್. ವಚನಾಮೃತ ಕಾರ್ಯಕ್ರಮ ಸರ್,
1: 12ನೇ ಶತಮಾನದ ಕ್ರಾಂತಿ ಬಹುದೊಡ್ಡ ಕ್ರಾಂತಿ,
2: ಧಾರ್ಮಿಕ ಕ್ರಾಂತಿ ಸರ್.
1: ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನೊಳಗೆ ಮಹತ್ ಕಾರ್ಯ ಅದು. ನಾವು ನಿಯತ್ತಿಂದ ಇರಬೇಕು, ಮೌಲ್ಯಯುತವಾಗಿ ಜೀವನ ಮಾಡಬೇಕು ಅಂದ್ರೆ ವಚನಗಳ ಕೊಡುಗೆ ಏನು
2: ಸರ್? ವಚನ ಸಾಹಿತ್ಯ ಅಂದ್ರೆ ಇಡೀ ಕನ್ನಡ ಸಾಹಿತ್ಯದೊಳಗೆ ಮುಕುಟ ಸಾಹಿತ್ಯ, ಮೇರು ಸಾಹಿತ್ಯ ಅಂತೇಳಿ ನಾವು ವಚನ ಸಾಹಿತ್ಯವನ್ನ ಕರಿಬಹುದು. ಯಾಕಂತಂದ್ರೆ ನಾವು ಹಳೆಗನ್ನಡದಲ್ಲಿ ನಡುಗನ್ನಡ, ಹೊಸಗನ್ನಡ ಇವೆಲ್ಲ ಕನ್ನಡಗಳಿಂದ ನಾವು ಓದಿಕೊಂಡು ತಿಳಿದುಕೊಳ್ಳಬೇಕಂದ್ರೆ ನಮಗೆ ಅಷ್ಟು ಅರಿವು ಇರಬೇಕು, ಜ್ಞಾನವೂ ಇರಬೇಕು, ಮತ್ತೆ ಕಲಿತವರಾಗಿರ್ಬೇಕು. ಆದ್ರೆ ನಮ್ಮ ಬಸವಾದಿ ಶರಣರು ಏನ್ ಮಾಡಿದ್ರೆ ಅಂದ್ರೆ ತಮ್ಮ ವಚನ ಸಾಹಿತ್ಯವನ್ನ ಅಚ್ಚ ಕನ್ನಡ, ಈ ಸುಲಿದ ಬಾಳೆಹಣ್ಣಿಗೆ ನಾವು ಹೆಂಗ್ ಆರಾಮವಾಗಿ ತಿಂದು ಜೀರ್ಣಿಸಿಕೊಳ್ಳಬಹುದಲ್ಲ, ಅಂತಹ ಕನ್ನಡದಲ್ಲಿ ತಮ್ಮ ಅನುಭವಗಳನ್ನ ಈಗ ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ಶರಣರ ಅನುಭವದ ವಾಣಿಗಳೇ ವಚನಗಳು. ಸತ್ಯ ಶುದ್ಧ ಕಾಯಕದಿಂದ ಬಂದಂತಹ ಅವರ ಅನುಭವಗಳನ್ನ ನಮ್ಮ ವಚನ ಸಾಹಿತ್ಯದಲ್ಲಿ ಕೊಟ್ರು ಸರ್. ಅವರು ಎಲ್ಲದರ ಬಗ್ಗೆ ಹೇಳಿದಾರೆ ಸರ್. ನೀವು ಸಾಂಸಾರಿಕ ಜೀವನವನ್ನ ತೆಗೆದುಕೊಳ್ಳ್ರಿ, ಉದ್ಯೋಗಿಕ ಕ್ಷೇತ್ರವನ್ನ ತೆಗೆದುಕೊಳ್ಳ್ರಿ, ಸಾಮಾಜಿಕ ಕ್ಷೇತ್ರವನ್ನ ತೆಗೆದುಕೊಳ್ಳ್ರಿ, ಹೆಂಗ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ಸರ್, ಎಲ್ಲ ಕ್ಷೇತ್ರಗಳಲ್ಲಿಯೂ ವಚನ ಸಾಹಿತ್ಯವನ್ನು ಬರೆದಿದ್ದಾರೆ ಸರ್ ಅವರು.
1: ಬಹಳ ಸಂತೋಷ ಸೀಮಾ ಮಣಿಕೆ ಅವರೇ, ಸಾಕಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ. ಮಹಿಳಾ ಒಂದು ಸಾಹಿತ್ಯಕ್ಕೂ ಕೂಡ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟರು. ಬಹಳ ಸಂತೋಷ ಮಾತ್ರ ಮಾತಾಡಿ. ನಿಮಗೂ ಇಷ್ಟದ ಒಂದು ವಚನ,
2: ಜಗದಗಲ ಮುಗಿಲಗಲ ಮಿಗೆ ಎಗಲ ನಿಮ್ಮ

0: ಗಿರಿಗಳ ಮೇಲೆ ಹಲವು ತಿರುಮರಾದಿಗಳಿದ್ದು ಶ್ರೀಗಂಧದ ಸನ್ನಿಧಿಯಲು ಪರಿಮಳವಾಗುವೆ.
1: ಲಿಂಗವಂತನ ಸನ್ನಿಧಿಯಿಂದ ಹಿಂದಣ ದುಸ್ಸಂಗವು ಕೆಡುವುದು ಕೂಡಲ ಸಂಗಮ ದೇವಯ್ಯ. ಸಿರಿಯಾಳನ ಸಾರಿರ್ಥ ನರರೆಲ್ಲ ಸುರರಾಗರೇ.

0: ಉತ್ತಮರ ಸಂಘದಿಂದ ವ್ಯಕ್ತಿಯ ಬದುಕು ಹಸನಾಗುತ್ತದೆ. ಶಿವಪಥದಲ್ಲಿ ಸಾಗುವ ಸದ್ಭಕ್ತರೆಲ್ಲರೂ ಅಡಿಗಡಿಗೂ ಶರಣರ ಸಂಘವನ್ನೇ ಬಯಸುತ್ತಾರೆ. ಅಂಥ ಋಣ ಸಂಘದ ಹಿರಿಮೆಯನ್ನ ಸಾರುವ ಈ ವಚನ ಭಕ್ತಿ ಭಂಡಾರಿ ಬಸವಣ್ಣನವರದು.
1: ಕಾಡಿನಲ್ಲಿ ವಿವಿಧ ಜಾತಿಯ ಗಿಡಮರಗಳಿರುತ್ತವೆ. ಶ್ರೀಗಂಧದ ಮರ ತನ್ನ ಸುಗಂಧಯುಕ್ತ ಪರಿಮಳದಿಂದ ತನ್ನ ಪರಿಸರದಲ್ಲಿರುವ ಗಿಡ ಮರಗಳೆಲ್ಲವನ್ನೂ ಸುಗಂಧಭರಿತವಾಗಿಸುತ್ತದೆ. ಕಾಡಿನಲ್ಲಿ ಚಲಿಸುವ ವ್ಯಕ್ತಿ ಎಲ್ಲ ಗಿಡಮರಗಳಿಂದಲೂ ಸುಗಂಧ ಸುವಾಸನೆ ಹೊರಸೂಸುತ್ತದೆ ಎಂಬ ಭ್ರಮೆಗೆ ಒಳಗಾಗುತ್ತಾನೆ. ಶ್ರೀಗಂಧದ ಮರದಿಂದ ಉಳಿದೆಲ್ಲ ಗಿಡಮರಗಳು ಉಪಕೃತವಾಗುತ್ತವೆ. ಲಿಂಗವಂತನ ಶ್ರೇಷ್ಠತೆಯೂ ಕೂಡ ಹಾಗೆಯೇ.
0: ಅಂಗೈಯಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಮುಕ್ತಿಯೆಡೆಗೆ ಪಯಣಿಸುವ ಆತ ಅನುಭಾವಿಕನಾಗಿ ಅನುಭವದ ದಾರಿಯಲ್ಲಿ ಮುನ್ನಡೆಯುತ್ತಾನೆ. ಆತನ ಸಂಪರ್ಕದಲ್ಲಿ ಬಂದ ಪ್ರತಿಯೊಬ್ಬರೂ ಕೃತಾರ್ಥತೆ ಪಡೆಯುತ್ತಾರೆ. ಹೂವಿನೊಡನೆ ನಾರು ಸ್ವರ್ಗ ಸೇರುವ ಹಾಗೆ ಅವರು ದುರ್ವ್ಯಸನ ದುರಾಚಾರ ದುಸ್ಸಂಗಗಳಿಂದ ದೂರವಾಗಿ ಸತ್ಪಥದಲ್ಲಿ ಸಾಗಲು ಕಂಕಣಬದ್ಧರಾಗುತ್ತಾರೆ.
1: ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂಬುದು ಲಿಂಗವಂತನ ಬದುಕಿನ ಸೂತ್ರವಾಗಿರುತ್ತದೆ. ವ್ಯಕ್ತಿಯ ನೈತಿಕ ಶುದ್ಧಿಗೆ ಕಾರಣವಾಗಿರುವ ಪಂಚಾಚಾರಗಳಲ್ಲಿ ಸದಾಚಾರಕ್ಕೆ ಮಹತ್ವದ ಸ್ಥಾನವಿದೆ. ಸದಾಚಾರ ಸಂಪನ್ನರಾದ ಸಚ್ಚಾರಿತ್ರಶೀಲರೇ ಲಿಂಗವಂತರು.
0: ಜ್ಯೋತಿಯ ಸಂಘದಿಂದ ಕತ್ತಲೆ ಕರಗುವುದು, ಪರುಷದ ಸಂಘದಿಂದ ಕಬ್ಬಿಣವೂ ಮಣಿಯುವುದು, ಆತರನಾಗಿ ಲಿಂಗಾನುಭವಿಗಳ ಸಂಘದಿಂದ ಭವಬಂಧನಗಳು ಭವಪಾಶಗಳು ನಷ್ಟವಾಗಿ ಕೆಟ್ಟು ಹೋಗುವು ಎಂಬ ಮಹತ್ವವನ್ನು ಸಾರಿ ಶರಣರ ಲಿಂಗವಂತರ ಸಂಘ ಹೆಜ್ಜೆಯನ್ನು ಸವಿದಂತೆ ಎಂದಿದ್ದಾರೆ ಬಸವಣ್ಣನವರು.
1: ಕಾಗೆ ಒಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನು, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವನು. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ.

0: ಶ್ರೀ ಮಂಜುನಾಥ್ ಮಡಿವಾಳರ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರು ಬಸವಾದಿ ಪ್ರಮಥರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಅಹರ್ನಿಶಿ ದುಡಿದವರು. ವಚನ ಕಮ್ಮಟ ಕಾರ್ಯಾಗಾರ, ಶರಣ ಸಂಸ್ಕೃತಿ ಸಂಸ್ಕಾರ ಶಿಬಿರಗಳನ್ನು ನಡೆಸಿ ಹಿರಿಯರಲ್ಲಿ ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದವರು. ಶಿಕ್ಷಕರಾಗಿ ಮಕ್ಕಳಲ್ಲಿ ವಚನಗಳ ಮೌಲ್ಯಗಳನ್ನು ತಲುಪಿಸಿದವರು. ವಚನ ಸಾಹಿತ್ಯ, ನೈತಿಕ ಶಿಕ್ಷಣ ಕುರಿತಂತೆ 6 ಪುಸ್ತಕಗಳನ್ನು ಪ್ರಕಟಿಸಿ ಸಾಹಿತ್ಯದ ಕೊಡುಗೆ ನೀಡಿದವರು. ಇದೀಗ ಅವರ ವಚನ ವಿಶ್ಲೇಷಣೆ.
1: ಈ ವಿಶ್ವ ಕಂಡ ಅಪರೂಪದ ದಾರ್ಶನಿಕ ಮಹಾಮಾನವತವಾದಿ ವಿಶ್ವಗುರು ಬಸವಣ್ಣನವರು ಸಕಲ ಜೀವರಾಶಿಗಳಿಗೆ ಲೇಸ ಬಯಸಿದ ಮಹಾತ್ಮ. ಕಲ್ಯಾಣದಿ ಅನುಭವ ಮಂಟಪ ನಿರ್ಮಿಸಿ ಎಲ್ಲರಿಗೂ ಮುಕ್ತ ಅವಕಾಶವನ್ನು ಒದಗಿಸಿ ಸ್ವಾನುಭಾವದ ನೆಲೆಯಿಂದ ವಚನ ರಚಿಸಲು ಪ್ರೇರೇಪಿಸುವ ಮೂಲಕ ವಚನ ಸಾಹಿತ್ಯದ ಉಗಮಕ್ಕೆ ಕಾರಣರಾಗಿದ್ದಾರೆ. ವಚನವೆಂದರೆ ಅದು ಸತ್ಯದ ನುಡಿ. ಸ್ವತಃ ಆ ಮಾತಿನಂತೆ ಬದುಕಿದವರು ಅವರಿಗಾದ ಅನುಭವಗಳನ್ನು ತಮ್ಮ ನಿಜದ ನೆಲೆಯಲ್ಲಿ ನಿಂತು ನೋಡಿ ಸ್ವಾನುಭಾವದ ಶಬ್ದರೂಪವೇ ವಚನಗಳಾಗಿ ಹೊರಹೊಮ್ಮಿರುವುದು ಇತಿಹಾಸವಾಗಿದೆ. ಗುರು ಬಸವಣ್ಣನವರ ವಚನಗಳು ಸರಳ ಭಾಷಾ ಶೈಲಿ ಹೊಂದಿವೆ. ನಿತ್ಯ ಬದುಕಿನಲ್ಲಿ ಜರುಗುವ ಘಟನಾವಳಿಗಳು ಸೇರಿದಂತೆ ಪ್ರಕೃತಿಯಲ್ಲಿ ಜರುಗುವ ವಿಸ್ಮಯಗಳು ಹಾಗೂ ಪಂಡಿತರಿಂದ ಪಾಮರರಿಗೂ ತಿಳಿಯುವಂತಹ ಸಹಜವಾದ ಪ್ರಕ್ರಿಯೆಗಳನ್ನು ಬಳಸಿ ಮಹತ್ವದ ಸಿದ್ಧಾಂತವನ್ನು ಜನಮಾನಸಕ್ಕೆ ತಲುಪಿಸುವ ಅವರ ತಂತ್ರ ತುಂಬಾ ಅಪರೂಪವಾಗಿದೆ. ಪ್ರಸ್ತುತ ವಚನದಲ್ಲಿ ಗುರುಬಸವಣ್ಣನವರು ಅರಿವಿನ ವಿಕಾಸ ಕಡಿಮೆ ಇದ್ದರೂ ಅರಿವಿನ ಜೀವಿ ಮಾನವನಿಗೆ ಮಾದರಿಯಾಗುವಂತೆ ಮಾನವೀಯ ಗುಣ ಹೊಂದಿರುವ 2 ಪಕ್ಷಿಗಳ ಗುಣಗಳನ್ನು ಉದಾಹರಿಸುವ ಮೂಲಕ ಮನುಷ್ಯನಲ್ಲಿ ಬರಬೇಕಾದ ಸಮಷ್ಟಿ ಪ್ರಜ್ಞೆಯನ್ನು ಮೂಡಿಸಲು ಪ್ರಯತ್ನಿಸುವ ಅವರ ರೀತಿ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಕಾಗೆ ಒಂದು ಅಗುಳ ಆಹಾರ ಕಂಡರೆ ತನ್ನಂತೆ ಇರುವ ಕಾಗೆಗಳನ್ನು ಕೂಗಿ ಕೂಗಿ ಕರೆಯುತ್ತದೆ. ಅಗುಳ ಸಿಕ್ಕಿದೆ ಎಂದು ತಾನೊಂದೇ ತಿನ್ನುವುದಿಲ್ಲ. ಕೂಗಿ ಕರೆದಾಗ ಎಲ್ಲಾ ಕಾಗೆಗಳು ಬಂದು ಜೊತೆಯಾಗಿ ಸಂತಸದಿಂದ ಕೂಡಿಕೊಂಡು ತಿನ್ನುತ್ತವೆ. ಅದರ ಮನದಲ್ಲಿ ಸ್ವಾರ್ಥವಿಲ್ಲ. ಇದ್ದಿದ್ದರೆ ಅದು ಯಾರನ್ನೂ ಕರೆಯುತ್ತಿರಲಿಲ್ಲ. ಹಾಗಾಗಿ ಅದು ದಾಸೋಹ ಪಕ್ಷಿಯಾಗಿದೆ. ಅದರಂತೆ ಕೋಳಿಯೂ ಕೂಡ ಒಂದು ಕುಟುಕ ಕಂಡಡೆ ತಾನೊಂದೇ ಅನುಭವಿಸುವುದಿಲ್ಲ. ಬದಲಾಗಿ ತನ್ನ ಬಳಗವನ್ನು, ತನ್ನ ಮರಿಗಳನ್ನು, ತನ್ನಂತೆ ಇರುವ ಜೀವಿಯನ್ನು ಕರೆಯುತ್ತದೆ. ತನ್ನಂತೆ ಇರುವ ಜೀವಿಗಳನ್ನು ಕರೆದುಕೊಂಡೇ ಅದನ್ನು ಸೇವಿಸುತ್ತದೆ ವಿನಃ ತಾನೊಂದೇ ಸೇವಿಸಲಾರದು. ಆದರೆ ಮಾನವ ಏನು ಮಾಡುತ್ತಿದ್ದಾನೆ? ಈ ಪ್ರಶ್ನೆಯನ್ನು ಅಪ್ಪ ಬಸವಣ್ಣನವರು ಇಲ್ಲಿ ಕೇಳುತ್ತಿದ್ದಾರೆ. ಆ ಪ್ರಾಣಿಗಳಿಗೆ ಹೆಚ್ಚಿನ ಅರಿವಿಲ್ಲ, ಆದರೆ ಮನುಷ್ಯನಲ್ಲಿ ಅರಿವಿನ ವಿಕಾಸವಾಗಿದೆ. ಆದರೂ ಕೂಡ ಅರಿವಿಲ್ಲದಂತೆ ವರ್ತಿಸುತ್ತಿದ್ದಾನೆ. ಶಿವಭಕ್ತ ಎಂದರೆ ನಾವೆಲ್ಲರೂ ಶಿವಸ್ವರೂಪಿಗಳೇ. ಎಲ್ಲರ ಅಂತರಂಗದಲ್ಲೂ ಆ ಪರಮಾತ್ಮನ ಚೈತನ್ಯವೇ ನೆಲೆ ನಿಂತಿದೆ. ಹಾಗಾಗಿ ಈ ಲೋಕದ ಮನುಜರೆಲ್ಲರೂ ಒಂದೇ ಇದ್ದೇವೆ. ವಿವಿಧ ಧರ್ಮ, ಜಾತಿ, ಜನಾಂಗ ಇವೆಲ್ಲ ನಮ್ಮ ಸೃಷ್ಟಿಗಳಾಗಿವೆ ವಿನಃ ಇವು ಪರಮಾತ್ಮ ಸೃಷ್ಟಿಗಳಲ್ಲ. ಮೂಲದಲ್ಲಿ ನಾವೆಲ್ಲರೂ ಒಂದೇ. ಆ ಚೈತನ್ಯಕ್ಕೆ ಭಿನ್ನವಿಲ್ಲ. ಆದರೂ ನಾವು ಬೇರೆ ಬೇರೆ ಎಂದು ಬಡಿದಾಡುತ್ತಿದ್ದೇವೆ. ಆದರೆ ಇಲ್ಲಿ ಬಸವ ಗುರುದೇವ ಹೇಳುತ್ತಿರುವುದು ಆ ಪ್ರಾಣಿಗಳ ಜೀವನ ಶೈಲಿಯನ್ನು ಉದಾಹರಿಸಿ ನಮ್ಮಲ್ಲಿ ಬರಬೇಕಾದ ಸಮಷ್ಟಿ ಪ್ರಜ್ಞೆಯನ್ನು ತಿಳಿಸುತ್ತಿದ್ದಾರೆ. ಅವು ತನ್ನಂತೆ ಇರುವ ಜೀವಿಯನ್ನು ಕರೆದುಕೊಂಡು ಉಣ್ಣುತ್ತಿವೆ. ಮಾನವರಾದ ನಾವೂ ಕೂಡ ನನ್ನಂತೆ ಇರುವವರನ್ನು ನಾವೇಕೆ ಕರೆದುಕೊಂಡು ಉಣ್ಣಬಾರದು? ಇದು ದಾಸೋಹ ಪ್ರಜ್ಞೆಯನ್ನು ಹೇಳುತ್ತಿದೆ. ಅದರ ಜೊತೆಗೆ ಮಾನವ ಮಾನವರ ಮಧ್ಯ ಸಹಬಾಳ್ವೆಯ ಸೂತ್ರವನ್ನೂ ಹೇಳುತ್ತಿದೆ. ನಾವೆಲ್ಲರೂ ಶಿವನ ಅಂಶಿಕರಾದ ಮೇಲೆ ನನ್ನ ಜೊತೆಗೆ ಇರುವವರನ್ನು ಪ್ರೀತಿಯಿಂದ ಕಾಣುವುದೇ ಭಕ್ತಿ ಪಕ್ಷವಾಗಿದೆ. ಆದ್ದರಿಂದ ಆ ಪ್ರಾಣಿಗಳು ಅಂತಹ ಕಾರ್ಯ ಮಾಡುತ್ತಿವೆ. ಆದರೆ ಮಾನವನೂ ತನ್ನಂತೆ ಇರುವ ಜೀವಿಗಳನ್ನು ಶಿವಭಾವದಿಂದ ಕಂಡು ಸಮಷ್ಟಿ ಭಾವದಿಂದ ಬದುಕಿದರೆ ಅವನ ಬದುಕು ಸಾರ್ಥಕವಾಗುತ್ತದೆ. ಒಂದು ವೇಳೆ ಅದನ್ನು ಮರೆತರೆ ಆ ಪ್ರಾಣಿಗಳಿಗಿಂತ ಕೀಳಾದಂತೆ ಎಂದು ಗುರುಬಸವಣ್ಣನವರು ನಮ್ಮೆಲ್ಲ

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ ಬಸವತತ್ವ ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
1: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಡಿಜಿಟಲ್ ಕ್ಯಾಮೆರಾಗಳ ಸದುಪಯೋಗ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪವಿತ್ರ ಎಂ ಬಡಿಗೇರ್.
4: 1975 ಸ್ಟೀವನ್ ಸ್ಯಾಷನ್ ಎಂಬ ಇಂಜಿನಿಯರ್ ಮೊದಲ ಡಿಜಿಟಲ್ ಕ್ಯಾಮರಾವನ್ನು ಅಭಿವೃದ್ಧಿಪಡಿಸಿದರು. ಅದೇ ಇಂದಿನ ಮೊಬೈಲ್ ಕ್ಯಾಮರಾಗಳಿಗೂ ಆಧಾರವಾಗಿದೆ. ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ಅದರಲ್ಲಿಯೇ ಡಿಜಿಟಲ್ ಕ್ಯಾಮರಾ ಒಂದು ಮಹತ್ವದ ಆವಿಷ್ಕಾರವಾಗಿದೆ. ಹಿಂದಿನ ದಿನಗಳಲ್ಲಿ ನಾವು ಫಿಲ್ಮ್ ಕ್ಯಾಮರಾಗಳನ್ನು ಬಳಸುತ್ತಿದ್ದೆವು. ಒಂದು ಫೋಟೋ ತೆಗೆದ ನಂತರ ಅದು ಸರಿಯಾಗಿ ಬಂದಿದೆಯೇ ಎಂದು ತಿಳಿಯಲು ಫಿಲ್ಮ್ ಡೆವಲಪ್ ಮಾಡಬೇಕಾಗುತ್ತಿತ್ತು. ಆದರೆ ಡಿಜಿಟಲ್ ಕ್ಯಾಮರಾ ಬಂದ ನಂತರ ಛಾಯಾಚಿತ್ರ ಲೋಕವೇ ಸಂಪೂರ್ಣವಾಗಿ ಬದಲಾಗಿದೆ. ಡಿಜಿಟಲ್ ಕ್ಯಾಮರಾಗಳ ಪ್ರಮುಖ ಲಕ್ಷಣವೆಂದರೆ ಅವು ವೇಗ, ಸ್ಪಷ್ಟತೆ ಮತ್ತು ಸುಲಭ ಬಳಕೆ. ಇಂದಿನ ಕ್ಯಾಮರಾಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಕಡಿಮೆ ಬೆಳಕಿನಲ್ಲಿಯೂ ಉತ್ತಮ ಚಿತ್ರಗಳನ್ನು ತೆಗೆಯಬಲ್ಲವು. ನಾವು ಮೊಬೈಲ್ನಲ್ಲಿ 50 MP ಕ್ಯಾಮರಾ, 108 MP ಕ್ಯಾಮರಾ ಅಂತ ಹೇಳುತ್ತೇವೆ. ಪಿಕ್ಸೆಲ್ ಎಂದರೆ ಚಿತ್ರದ ಅತಿ ಚಿಕ್ಕ ಬಿಂದು. ಸಾವಿರಾರು ಲಕ್ಷಾಂತರ ಸಣ್ಣ ಬಿಂದುಗಳು ಸೇರಿ ಒಂದು ಫೋಟೋ ರೂಪುಗೊಳ್ಳುತ್ತದೆ. ಉದಾಹರಣೆ, ಮುಖದ ಸಣ್ಣ ಸಣ್ಣ ವಿವರಗಳು, ಪ್ರಕೃತಿಯ ಬಣ್ಣಗಳು ಇನ್ನೂ ಸ್ಪಷ್ಟವಾಗಿ ಕಾಣುತ್ತವೆ. ಆದರೆ ಪಿಕ್ಸೆಲ್ ಮಾತ್ರ ಸಾಕಾಗುವುದಿಲ್ಲ, ಬೆಳಕು ಮತ್ತು ಲೆನ್ಸ್ ಗುಣಮಟ್ಟವೂ ಮುಖ್ಯ. ಲೆನ್ಸ್ ಎಂದರೆ ಕ್ಯಾಮರಾದ ಕಣ್ಣು. ನಮ್ಮ ಕಣ್ಣು ಹೇಗೆ ಬೆಳಕನ್ನು ಒಳಗೆ ತೆಗೆದು ಚಿತ್ರವನ್ನು ಮೆದುಳಿಗೆ ಕಳುಹಿಸುತ್ತದೆಯೋ ಹಾಗೆಯೇ ಲೆನ್ಸ್ ಬೆಳಕನ್ನು ಸೆನ್ಸರ್ಗೆ ಕಳುಹಿಸುತ್ತದೆ. ಉತ್ತಮ ಲೆನ್ಸ್ ಇದ್ದರೆ ಫೋಟೋಗಳು ಸ್ಪಷ್ಟವಾಗುತ್ತವೆ. ಕೆಲವು ಲೆನ್ಸ್ ದೂರದ ವಸ್ತುಗಳನ್ನು ಹತ್ತಿರವಾಗಿ ತೋರಿಸುತ್ತವೆ, ಅದನ್ನು ಜೂಮ್ ಲೆನ್ಸ್ ಎಂದು ಕರೆಯುತ್ತಾರೆ. ಮತ್ತೆ ಕೆಲವು ಲೆನ್ಸ್ ವಿಶಾಲ ದೃಶ್ಯವನ್ನು ಸೆರೆಹಿಡಿಯುತ್ತವೆ, ಅದನ್ನು ವೈಡ್ ಲೆನ್ಸ್ ಎಂದು ಕರೆಯುತ್ತಾರೆ. ಡಿಜಿಟಲ್ ಕ್ಯಾಮರಾಗಳ ಕೆಲವು ಸದುಪಯೋಗಗಳು, ಅದರಲ್ಲಿ ಮೊದಲನೆಯದ್ದು ಮಾಧ್ಯಮ ಮತ್ತು ಪತ್ರಿಕೋದ್ಯಮದಲ್ಲಿ ಸಹಾಯ. ಸುದ್ದಿ ವಾಹಿನಿಗಳು ಮತ್ತು ಪತ್ರಕರ್ತರು ಘಟನೆಗಳನ್ನು ತಕ್ಷಣವೇ ಸೆರೆಹಿಡಿದು ಜನರಿಗೆ ತಲುಪಿಸಲು ಡಿಜಿಟಲ್ ಕ್ಯಾಮರಾಗಳನ್ನು ಬಳಸುತ್ತಿದ್ದಾರೆ. ವೇಗವಾಗಿ ಮಾಹಿತಿ ಹಂಚುವಲ್ಲಿ ಇವು ಬಹಳ ಸಹಕಾರಿ. ಎರಡನೆಯದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಕೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಡಿಜಿಟಲ್ ಕ್ಯಾಮರಾಗಳು ಬಹಳ ಮಹತ್ವ ಪಡೆದಿವೆ. ಆಸ್ಪತ್ರೆಗಳಲ್ಲಿ ಎಂಡೋಸ್ಕೋಪಿ, ಮೈಕ್ರೋಸ್ಕೋಪಿ ಮತ್ತು ಸ್ಕ್ಯಾನಿಂಗ್ ಸಾಧನಗಳಲ್ಲಿ ವಿಶೇಷ ಕ್ಯಾಮರಾಗಳನ್ನು ಬಳಸುತ್ತಿದ್ದಾರೆ. ಇಂದಿನ ಟೆಲಿಮೆಡಿಸಿನ್ ವ್ಯವಸ್ಥೆಯಲ್ಲಿ ರೋಗಿಯ ಚಿತ್ರಗಳನ್ನು ಇಂಟರ್ನೆಟ್ ಮೂಲಕ ತಜ್ಞ ವೈದ್ಯರಿಗೆ ಕಳುಹಿಸಿ ದೂರದಲ್ಲಿದ್ದರೂ ಚಿಕಿತ್ಸೆ ಸಲಹೆ ಪಡೆಯಬಹುದು. ಮೂರನೆಯದ್ದು ಕೃಷಿ ಮತ್ತು ಪರಿಸರ ಸಂರಕ್ಷಣೆ. ಕೃಷಿ ಕ್ಷೇತ್ರದಲ್ಲಿಯೂ ಡಿಜಿಟಲ್ ಕ್ಯಾಮರಾಗಳ ಬಳಕೆ ವೇಗವಾಗಿ ಹೆಚ್ಚುತ್ತಿದೆ. ಕೆಲವು ಕ್ಯಾಮರಾಗಳು ಇನ್ಫ್ರಾರೆಡ್ ತಂತ್ರಜ್ಞಾನ ಬಳಸುತ್ತವೆ. ಇದರಿಂದ ಕಣ್ಣಿಗೆ ಕಾಣದ ಬೆಳೆ ಸಮಸ್ಯೆಗಳನ್ನು ಪತ್ತೆ ಹಚ್ಚಬಹುದು. ಕೃಷಿ ವಿಜ್ಞಾನಿಗಳು ಈ ಚಿತ್ರಗಳನ್ನು ಕಂಪ್ಯೂಟರ್ ಸಾಫ್ಟ್ವೇರ್ ಮೂಲಕ ವಿಶ್ಲೇಷಿಸಿ ರೈತರಿಗೆ ಸರಿಯಾದ ಗೊಬ್ಬರ, ನೀರಾವರಿ ಮತ್ತು ಔಷಧಿ ಬಗ್ಗೆ ಸಲಹೆ ನೀಡುತ್ತಾರೆ. ಇದರಿಂದ ವೆಚ್ಚ ಕಡಿಮೆ

0: ಆಗುತ್ತದೆ ಮತ್ತು ಉತ್ಪಾದನೆ ಹೆಚ್ಚುತ್ತದೆ. ಡಿಜಿಟಲ್ ಕ್ಯಾಮೆರಾ ಮಾನವನ ಬದುಕನ್ನು ಸುಲಭ, ಸುಂದರ ಮತ್ತು ಸೃಜನಾತ್ಮಕವಾಗಿಸಿದೆ. ತಂತ್ರಜ್ಞಾನವನ್ನು ಸದ್ವಿನಿಯೋಗ ಮಾಡಿಕೊಂಡರೆ ಅದು ನಮ್ಮ ಅಭಿವೃದ್ಧಿಗೆ ದಾರಿಯಾಗುತ್ತದೆ. ಆದ್ದರಿಂದ ಡಿಜಿಟಲ್ ಕ್ಯಾಮೆರಾಗಳನ್ನು ಉತ್ತಮ ಉದ್ದೇಶಗಳಿಗೆ ಬಳಸುವುದು ನಮ್ಮ ಕರ್ತವ್ಯವಾಗಿದೆ.
1: ಡಿಜಿಟಲ್ ಕ್ಯಾಮೆರಾಗಳ ಸದುಪಯೋಗ, ಈ ಬಗ್ಗೆ ಮಾತನಾಡಿದವರು ಪವಿತ್ರ ಎಂ ಬಡಿಗೇರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಡಿಜಿಟಲ್ ಕ್ಯಾಮೆರಾ ಕಂಡುಹಿಡಿದ ವಿಜ್ಞಾನಿ ಯಾರು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
3: ದಿವ್ಯಾನಂದ ಝಾ. ಅಥ ವಾರ್ತಾಃ. ನವದೆಹಲ್ಯಾಂ ವಿದೇಶ ಮಂತ್ರೀ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರಃ, ಅಮೆರಿಕಾ ದೇಶೀಯಃ ವಿದೇಶ ಮಂತ್ರೀ ಮಾರ್ಕೋ ರೂಬಿಯೋ ಚ ವಿಭಿನ್ನೇಷು ವಿಷಯೇಷು ಸವಿಸ್ತರಂ ಚರ್ಚಿತವಂತೌ. ಉಭೌ ನೇತಾರೋ ಭಾರತ ಅಮೆರಿಕಾ ರಣನೈತಿಕ ಸಹಭಾಗಿತಾಂ ಭೂಯಃ ಅಪಿ ದೃಢಯಿತುಂ ಸ್ವಸ್ವ ಪ್ರತಿಬದ್ಧತಾಂ ಪುನಃ ಉದೀರಿತವಂತೌ. ತಾಭ್ಯಾಂ ಉಕ್ತಂ ಯತ್ ಏಷಾ ಸಹಭಾಗಿತಾ ವ್ಯಾಪಾರೋರ್ಜಾ ಗತಿಶೀಲತಾ ಕ್ಷೇತ್ರೀಯ ಸುರಕ್ಷಾದಿ ಕ್ಷೇತ್ರೇಷು ವಿಶೇಷತಃ ಅಸ್ತಿ. ಡಾಕ್ಟರ್ ಜಯಶಂಕರಃ ಅವದತ್ ಯತ್ ಭಾರತಸ್ಯ ಅಮೆರಿಕಾ ದೇಶೇನ ಸಹ ವ್ಯಾಪಕಃ ವೈಶ್ವಿಕಃ ರಣನೈತಿಕ ಸಹಭಾಗಿತ್ವ ಸಂಬಂಧಃ ವರ್ತತೆ, ಯಃ ಖಲು ಗಹನ ಸಹಯೋಗಾಧೃತಃ ವರ್ತತೆ. ಸಹ ಉಕ್ತವಾನ್ ಯತ್ ಉಭಯೋಃ ದೇಶಯೋಃ ಸಂಬಂಧಾಃ ಸಂಪೂರ್ಣ ವಿಶ್ವೇ ಪ್ರಭಾವಂ ಜನಯಂತಿ, ಅಪಿ ಚ ಅನೇಕೇಷು ಕ್ಷೇತ್ರೇಷು ತಯೋಃ ಹಿತಾನಿ ಸಮಾನಾನಿ ಸಂತಿ. ವಿದೇಶಮಂತ್ರಿ ಉಕ್ತವಾನ್ ಯತ್ ಏಷಾ ವರ್ತಮಾನ ಚರ್ಚಾ ಕಠಿಣ ವೈಶ್ವಿಕ ಪರಿಸ್ಥಿತಿಷು ಅಭವತ್, ಪರಂಚ ಮುಕ್ತ ಮನಸಾ ಸಾರ್ಥಕ ಚರ್ಚಾಭವತ್ ಇತಿ ತಸ್ಯ ವಿಶ್ವಾಸಃ. ಸಹ ಉಕ್ತವಾನ್ ಯತ್ ಉಭಯೋಃ ದೇಶಯೋಃ ಮಧ್ಯೆ ವ್ಯಾಪಾರ ಸಂಧೇಃ ನಿರ್ಣಾಯಕ ರೂಪೇಣ ನಿರ್ಧಾರಣಂ ಅಚಿರಮೇವ ಭವೇತ್ ಇತಿ ಆವಶ್ಯಕಂ. ತೇನ ಊರ್ಜಾ ವ್ಯಾಪಾರೇ ಜಾತಃ ವಿಸ್ತಾರಃ ಅಭಿನಂದಿತಃ. ಅಪಿ ಚ ಉಕ್ತಂ ಯತ್ ವಿವಿಧೇಭ್ಯಃ ಸ್ರೋತೇಭ್ಯಃ ಊರ್ಜಾಯಾಃ ಆಪೂರ್ತಿಃ ಭಾರತಸ್ಯ ಊರ್ಜಾ ಸುರಕ್ಷಾಯೈ ಅತ್ಯಾವಶ್ಯಕೀ ವರ್ತತೆ.
4: Our government's fundamental responsibility is to address the needs of 1.4 billion people. Obviously, ensuring the accessibility and affordability of energy for them is our prime objective. Secretary and I therefore welcome the expansion in our energy trade in recent months. Diversified supplies are at the heart of energy security for India.
3: ಅಮೆರಿಕಾ ವಿದೇಶ ಮಂತ್ರಿ ಉಕ್ತವಾನ್ ಯತ್ ಉಭೌ ದೇಶು ಆತಂಕವಾದ ಕಾರಣಾತ್ ಕಷ್ಟಂ ಅನುಭೂತವಂತೌ. ಭಾರತಂ ಅಮೆರಿಕಾ ಚ ತೇಷು ಸರ್ವೇಷು ಪ್ರಮುಖ ವಿಷಯೇಷು ರಣನೀತಿಕ ರೂಪೇಣ ಏಕಮತೌ ಸ್ತಃ ಯೇ ನೂತನ ಶತಾಬ್ದೀಂ ಪರಿಭಾಷಯಿಷ್ಯಂತಿ. ಧ್ಯಾನಾಸ್ಪದಂ ಅಸ್ತಿ ಯತ್ ಅಮೆರಿಕಾ ದೇಶೀಯ ವಿದೇಶ ಮಂತ್ರಿ ಮಾರ್ಕೋ ರೂಬಿಯೋ ಚತುರ್ದಿವಸೀಯ ಯಾತ್ರಾ ಪ್ರಸಂಗೆ ಸಂಪ್ರತಿ ಭಾರತೆ ಅಸ್ತಿ. ಸಹ ಅಸ್ಯ ಮಾಸಸ್ಯ ಷಡ್ವಿಂಶತಿ ದಿನಾಂಕೆ ಅರ್ಥಾತ್ ಶ್ವಃ ಕ್ವಾಡ್ ವಿದೇಶ ಮಂತ್ರಿಣಾಂ ಸಮ್ಮೇಳನೆ ಸಹಭಾಗಂ ಕರಿಷ್ಯತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭಾರತೀಯ ಜನತಾ ಪಾರ್ಟೀತಿ ದಳಸ್ಯ ಪ್ರತ್ಯಾಶಿ ದೇವಾಂಶು ಪಾಂಡಾ ಫಾಲ್ಟಾ ವಿಧಾನಸಭಾ ಕ್ಷೇತ್ರಸ್ಯ ಪುನರ್ ನಿರ್ವಾಚನೆ ಸುಮಹದ್ ವಿಜಯಂ ಅವಾಪ್ನೋತ್. ಶ್ರೀ ಪಾಂಡಾ ಏಕವಿಂಶತ್ಯಧಿಕನವಸಹಸ್ರೋತ್ತರೈಕಲಕ್ಷಮತೈಃ ಭಾರತೀಯ ಸಾಮ್ಯವಾದಿ ಮಾರ್ಕ್ಸ್ವಾದಿ ದಳಸ್ಯ ಶಂಭುನಾಥ ಕುರ್ಮಿಣಂ ಪರಾಜಿತವಾನ್. ತತ್ರ ಕಾಂಗ್ರೆಸ್ ದಳಸ್ಯ ಅಬ್ದುಲ್ ರಜಾಕ್ ಮೊಲ್ಲಾಹ ತೃತೀಯ ಸ್ಥಾನೆ, ಅಪರತಃ ತೃಣಮೂಲ ಕಾಂಗ್ರೆಸ್ ದಳಸ್ಯ ಪ್ರತ್ಯಾಶಿ ಜಹಾಂಗೀರ್ ಖಾನ್ ಚತುರ್ಥ ಸ್ಥಾನೆ ಅವರ್ತತಾಂ. ಪಶ್ಚಿಮಬಂಗ ವಿಧಾನಸಭಾ ನಿರ್ವಾಚನಸ್ಯ ಮತದಾನ ಕಾಲೇ ಬೃಹತ್ ಸ್ತರೆ ದುರಾಚಾರಸ್ಯ ಆರೋಪಾನಂತರಂ ನಿರ್ವಾಚನಾಯೋಗಃ ಫಾಲ್ಟಾ ನಗರೆ ಪುನಃ ಮತದಾನಸ್ಯ ಆದೇಶಂ ಪ್ರದತ್ತವಾನ್. ಧ್ಯಾನಾಸ್ಪದಮಸ್ತಿ ಯತ್ ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕೆ ಪುನಃ ಮತದಾನಂ ಅಭವತ್. राष्ट्रपति द्रौपदी मुर्मू अद्य

ಆಕಾಶವಾಣಿ ಧಾರವಾಡ. ಕೇಳುಗರೆ, ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ. 7:15 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಿರುವ ಸಮಾರಂಭದ ನೇರ ಪ್ರಸಾರ ಮೂಡಿಬರುವುದು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ಐಸ್ ಕ್ರೀಂ ಬೇಕೆ, ಐಸ್ ಕ್ರೀಂ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು, ಈಗಾಗಲೇ 2 ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡದ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
0: ಅ ನ್ಯೂ ಐಕಾನ್ ಫಾರ್ ಅ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್

0: ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೇಸ್ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ಟರು. ಸೊ ನಾವು ಅದನ್ನ ಸುಮಾರು ನನಗಂತ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ

0: ಮಾಡಿದ್ರು, ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ರು. ಸೊ ನಾವು ಅದನ್ನ ಸುಮಾರು ನನಗಂತೂ ಮಟ್ಟಿಗೆ ಒಂದು ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬಾಕಿ ನನ್ನ ಸಂಘ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ, ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್, ಪ್ಲಸ್ ನಮ್ಮ ಮೋದಿ ಅವರು ಕರೆ ಕೊಟ್ಟಂಗೆ ಈಗ ನಿಮ್ ಪೆಟ್ರೋಲ್ ಡೀಸೆಲ್ ಕ್ಯಾಪಸಿಟಿ ಇದೆ, ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ನಡೆಸಿದ್ರೆ ನಮ್ಮ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ತೈಲ ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾ. ಶಿವಾನಂದ ಅಂಗಡಿ.
5: ಹವಾಮಾನದಲ್ಲಿ, ಊಟದಲ್ಲಿ ಹಾಗೂ ಸಾಬೂನ್ ಆಯ್ತು, ಸ್ಪ್ರೇ ಆಯ್ತು, ಶಾಂಪೂ ಆಯ್ತು, ಈ ತರ ಕೆಮಿಕಲ್ಗಳು ಪ್ರದೂಷಣ ಆಗಿ ಥೈರಾಯ್ಡ್ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಮಂದಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತಾ ಇದೆ. ಕೂದಲು ಉದುರೋದು, ಚರ್ಮದ ಸಮಸ್ಯೆ, ಆಯಾಸ ಆಗೋದು, ಬೆನ್ನುನೋವು, ತಲೆನೋವು, ಮೈಕೈ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೇವೆ, ಮುಂದೆ ಟ್ರೀಟ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ, ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗಲಿ.
1: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ 2 ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು 3 ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿಯವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೇ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೇರಳೆಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29 ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8-14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ

0: ಹಾಗೂ ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನಿರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ಗಂಟೆಗೆ ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
3: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
2: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
3: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
2: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
3: ಕರೆ ಮಾಡಿ 9535393900.
2: ಆತ್ಮೀಯ ಕೆಳಗಡೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
4: ನಮಸ್ಕಾರಗಳು. ಈ ಶಾಲೆಯು 2007ನೇ ಇಸ್ವಿಯಲ್ಲಿ ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಟ್ಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂಥ ಗ್ರಾಮದ GDL ಲೇಔಟ್ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಹಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ಒಯ್ದು ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ, ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನು ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆ

0: ಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
1: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದೆ. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಶನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
2: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
3: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6ರಿಂದ 18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
2: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
3: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
2: ಕರೆ ಮಾಡಿ 9535393939.
4: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:20:46. ಇನ್ನು ಮುಂದೆ ಚೇತನ ನಾಗರಾಜ್ ಅವರು ಹಾಡಿರುವ ಭಾವಗೀತೆ.
5: ಆಕಾಶವಾಣಿ ಧಾರವಾಡ, ಈಗ ಭಾವಗೀತೆಗಳು. ವೃಂದಗಾನದಲ್ಲಿ ಕೇಳಿ ಚನ್ನವೀರ ಕಣವಿ ಅವರ ರಚನೆ.

0: ಆಕಾಶವಾಣಿ ಧಾರವಾಡ. ಈಗ ಸಮಯ 7:30:16.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
2: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
2: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
2: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ
1: 8277583580,
2: 8277583612.

0: ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ.
1: ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐಯ ಲೈಫ್ ಇನ್ಸೂರೆನ್ಸ್ ಪಾಲಿಸಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೆ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
2: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
3: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
4: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ
5: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443415 2443416.
6: ಏನಮ್ಮ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
6: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ

0: ಹೋಗ್ತಾ ಇಲ್ಲ, ಕಣ್ಣಿ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರ ದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೂಟೋದು ಬೇಡವೇ ಬೇಡ.
2: ಮಕ್ಕಳಿಗೂ ದೇವರಿಗೂ
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿಯಿದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ
5: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ದ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ, ಅಮೆರಿಕ ಭಾರತದ ವಿಶ್ವಾಸಾರ್ಹ ರಾಷ್ಟ ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್ ನಾಲ್ಕನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ವಾರ್ತೆಗಳ ವಿವರ: ಭಾರತ ಮತ್ತು ಅಮೆರಿಕ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಾ ಜೈಶಂಕರ್, ಭಯೋತ್ಪಾದನೆಯ ಬಗ್ಗೆ, ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಹಾಗೆ ಅವರ ಭಯೋತ್ಪಾದನಾ ನಿಗ್ರಹ ಸಹಕಾರವೂ ತುಂಬಾ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಎರಡೂ ರಾಷ್ಟಗಳು ಸಾಮಾನ್ಯ ಆಸಕ್ತಿಯನ್ನು ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಅಮೆರಿಕದ 250ನೇ ಸ್ವಾತಂತ್ರ್ಯ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಜಿಯೋ ಗೋರ್ ಅವರಿಗೆ ದೂರವಾಣಿ ಕರೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮ್ಮ ಮಿತ್ರ ಎಂದು ಬಣ್ಣಿಸಿದ ಟ್ರಂಪ್, ಎರಡು ರಾಷ್ಟಗಳ ನಡುವಿನ ಸಂಬಂಧ ಇಂದು ಎಂದೆಂದಿಗೂ ಹೆಚ್ಚು ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ತಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿ ಎಂದು ತಿಳಿಸಿದ ಅವರು, ಭಾರತ ತಮ್ಮ ಮೇಲೆ ಶೇಕಡ 100ರಷ್ಟು ವಿಶ್ವಾಸ ಇಡಬಹುದು ಎಂದು ಟ್ರಂಪ್ ಅಭಯ ನೀಡಿದರು. ಸಭಿಕರು ಟ್ರಂಪ್ ಅವರ ಮಾತುಗಳನ್ನು ಕೇಳಲು ಅನುವಾಗುವಂತೆ ರಾಯಭಾರಿ ಗೋರ್ ತಮ್ಮ ದೂರವಾಣಿಯನ್ನು ಮೈಕ್ ಬಳಿ ಹಿಡಿದಿದ್ದರು. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ನಂತರ ನಡೆಯುವ ಸಮಾರಂಭದ 2ನೇ ಸುತ್ತಿನಲ್ಲಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ

0: ಸಂಬಂಧ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಇಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿದೆ. ಭಾರತೀಯ ನಿಯೋಗದ ಕೆನಡಾ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು 2030ರೊಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕರೂಪ ನಾಗರಿಕ ಸಂಹಿತೆಯ ವ್ಯಾಪ್ತಿಯಿಂದ ಎಲ್ಲಾ ಬುಡಕಟ್ಟು ಸಮುದಾಯಗಳನ್ನು ಹೊರಗಿಡಲು ಸರ್ಕಾರ ವಿಶೇಷ ನಿಬಂಧನೆಗಳನ್ನು ರೂಪಿಸಿದ್ದು ಅವರ ಹಕ್ಕುಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಜನಜಾತಿ ಸಾಂಸ್ಕೃತಿಕ ಸಮಾಗಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಕರೂಪ ನಾಗರಿಕ ಸಂಹಿತೆಯು ಯಾವುದೇ ಬುಡಕಟ್ಟು ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಮಹಾನ್ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಆದರ್ಶಗಳನ್ನು ಸ್ಮರಿಸಿದ ಸಚಿವರು, ಬುಡಕಟ್ಟು ಜನರಿಗೆ ತಮ್ಮ ಭೂಮಿ ಮತ್ತು ಅರಣ್ಯದ ಮೇಲೆ ನ್ಯಾಯಸಮ್ಮತ ಒಡೆತನವಿದ್ದು ಅವುಗಳನ್ನು ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಬಿರ್ಸಾ ಮುಂಡಾ ನೀಡಿದ್ದರು ಎಂದು ಅವರು ಸ್ಮರಿಸಿದ್ದಾರೆ. ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ದೇಬಾಂಗ್ಯು ಪಾಂಡಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಗೆಲುವು ಪಶ್ಚಿಮ ಬಂಗಾಳದ ಜನತೆಯ ಬಿಜೆಪಿಯ ಬಗ್ಗೆ ಇರುವ ಅಚಲ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿ ಪ್ರಧಾನಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಅಸಾಧಾರಣ ಕಾರ್ಯವನ್ನು ಜನರು ನೋಡುತ್ತಿದ್ದಾರೆ, ಆದ್ದರಿಂದ ಪಕ್ಷವನ್ನು ಮತ್ತಷ್ಟು ಆಶೀರ್ವದಿಸಲು ನಿರ್ಧರಿಸಿದ್ದಾರೆ ಎಂದು ಅವರು ಹೇಳಿದರು. ಪಶ್ಚಿಮ ಬಂಗಾಳದಾದ್ಯಂತ ಬಿಜೆಪಿ ಕಾರ್ಯಕರ್ತರ ಅತ್ಯುತ್ತಮ ಕಾರ್ಯಕ್ಕಾಗಿ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪೀಡಿತ ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಮೇಲಿನವುಗಳನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳಿಗಾಗಿ ನಿಯಮಿತವಾಗಿ ತನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ 011-407-597-00 ಸಂಪರ್ಕಿಸಬಹುದು ಅಥವಾ ಸಿಯುಇಟಿ ಯುಜಿ INTA.AC.IN ಗೆ ಇಮೇಲ್ ಮಾಡಬಹುದು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಸ್ಕ್ಯಾನ್ ಮಾಡಿದ ಫೋಟೋಕಾಪಿಗಳನ್ನು ಪಡೆಯುವ ಕೊನೆಯ ದಿನಾಂಕವನ್ನು ಇನ್ನೂ ಒಂದು ದಿನ ವಿಸ್ತರಿಸಿದೆ. ವಿದ್ಯಾರ್ಥಿಗಳಿಗೆ ವಿನಂತಿಗಳನ್ನು ಸಲ್ಲಿಸಲು ಸಾಕಷ್ಟು ಸಮಯವನ್ನು ಒದಗಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಮರು ಮೌಲ್ಯಮಾಪನ ವಿನಂತಿಗಳನ್ನು ಸ್ವೀಕರಿಸುವ ಪ್ರಾರಂಭದ ದಿನಾಂಕವನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಮಂಡಳಿ ಹೇಳಿದೆ. ಸ್ಕ್ಯಾನ್ ಮಾಡಿದ ಮತ್ತು ಮೌಲ್ಯಮಾಪನ ಮಾಡಿದ ಉತ್ತರ ಪುಸ್ತಕದ ಕೊನೆಯ ಪ್ರತಿಯನ್ನು ಅರ್ಜಿದಾರರಿಗೆ ಲಭ್ಯವಾದ ನಂತರ ಕನಿಷ್ಠ 2 ದಿನಗಳವರೆಗೆ ಪೋರ್ಟಲ್ ತೆರೆದಿರುತ್ತದೆ ಎಂದು ಮಂಡಳಿ ಪುನರುಚ್ಚರಿಸಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸಮಾಧಿ ದುರಂತದಲ್ಲಿ ಜೀವ ಕಳೆದುಕೊಂಡವರ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ದುರಂತದಲ್ಲಿ ಜೀವ ಕಳೆದುಕೊಂಡ ಸುದ್ದಿ ತೀವ್ರ ನೋವುಂಟುಮಾಡಿದೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ

0: ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನೆರವು ನೀಡುವುದಾಗಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ರನ್ಗಳ ಭರ್ಜರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಉಭಯ ತಂಡಗಳು ಲೀಗ್ ಹಂತದಲ್ಲಿ ಅಭಿಯಾನ ಮುಗಿಸಿದ್ದಾವೆ. ಮೊದಲಿಗೆ ಬ್ಯಾಟ್ ಮಾಡಿದ ಡೆಲ್ಲಿ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 204 ರನ್ ಗುರಿ ನೀಡಿತ್ತು. ಇದಕ್ಕೆ ಪ್ರತಿಯಾಗಿ ಕೋಲ್ಕತ್ತಾ ತಂಡ 18.4 ಓವರ್ಗಳಲ್ಲಿ ಕೇವಲ 163 ರನ್ಗಳಿಗೆ ಸೀಮಿತಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ದ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ, ಅಮೆರಿಕ ಭಾರತದ ವಿಶ್ವಾಸಾರ್ಹ ದೇಶ ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್ ನಾಲ್ಕನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳು.
2: ಅಜ್ಜಿ, ಹೊಸ ಕರ್ನಾಟಕ ತಗೊಂಡ್ಯಾ?
3: ಹೌದವ್ವ, ಸಿದ್ದರಾಮಯ್ಯನವರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ
8: 2026-27 ಶೈಕ್ಷಣಿಕ ಸಾಲಿಗೆ
7: ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
9: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
7: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
9: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
7: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
9: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
7: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
9: ದೂರವಾಣಿ ಸಂಖ್ಯೆ
8: 9481679092.
9: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
7: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.

0: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಯಶ್ ಚಾಣಕ್ಯ ಅವರು ಹಾಡಿರುವ ನಂದಾದೀಪ ಚಿತ್ರದ ಗೀತೆ ಇದು.

0: ಜೀ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
4: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
5: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
6: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಇನ್ನು ಮುಂದೆ ಕೇಳಿ ಸಂಧ್ಯಾರಾಗ ಚಿತ್ರದ ಗೀತೆ, ಹಾಡಿದ್ದಾರೆ ಪಂಡಿತ್ ಭೀಮಸೇನ್ ಜೋಶಿ ಹಾಗೂ ಎಂ ಬಾಲಮುರಳಿ ಕೃಷ್ಣ.

0: ಈಗ ಸಮಯ 8:30 ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
2: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
3: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
4: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿ ಆಗಿದ್ದಾರೆ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪಂಡಿತ್ ಪ್ರಭಾಕರ್ ಕಾರೇಕ್ ಅವರ ಗಾಯನದಲ್ಲಿ ರಾಗ್ ಸಾಲಗವರಾಳಿ. ಇವರಿಗೆ ತಬ್ಲಾ ಸಾಥ್ ನೀಡಿದ್ದಾರೆ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ್ ಕನಕಾಪುರ್. ಕೇಳಿ ರಾಗ್ ಸಾಲಗವರಾಳಿ.

ಇದುವರೆಗೆ ಪಂಡಿತ್ ಪ್ರಭಾಕರ್ ಕಾರೇಕರ್ ಅವರ ಗಾಯನದಲ್ಲಿ ರಾಗ್ ಸಾಲಗವರಾಳಿ ಕೇಳಿದಿರಿ. ಇವರಿಗೆ ತಬ್ಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ್ ಕನಕಾಪುರ್. ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
2: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
1: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
2: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
1: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
2: ಸಂಪರ್ಕಿಸಿ
1: 9880452226 9845356442.
3: They say the view from the top changes everything, but for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcin.co.in and take the first step toward the blue.
4: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
5: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
6: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
8: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482230000 ಕರೆ ಮಾಡಿ.
7: ಲಿಡ್ಕರ್, ನಂಬಿಕೆ ನಿರಂತರ.
9: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
10: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
11: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬೆನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
9: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
5: ಸುಭದ್ರಮ್ಮ ಮನ್ಸೂರ್ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ ಕುವೆಂಪು ಅವರ ರಚನೆ.

0: ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
1: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಅರ್ಪಣಾ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮಾಧವ್ ಗುಡಿ ಅವರ ಧ್ವನಿಯಲ್ಲಿ ವಾದಿರಾಜರ ಕೃತಿ.

0: ಇದುವರೆಗೆ ಸುಭದ್ರಮ್ಮ ಮನ್ಸೂರ್ ಅವರಿಂದ ಸುಗಮ ಸಂಗೀತ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ.
1: ಏನೋ ರಂಗಪ್ಪ, ಕೋಟಿಗೆ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರ.

0: ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ ನಿಂದ?
6: ಸಿಕ್ಬಿದ್ರು.
7: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800 309.
10: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
11: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
10: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು

0: ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಓಂ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಗಂಧದ ಗುಡಿ ಚಿತ್ರದ ಗೀತೆ ಗಾಯಕರು ಪಿಬಿ ಶ್ರೀನಿವಾಸ್, ಚಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಮಿಸ್ ಲೀಲಾವತಿ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಿ ರಾಮಚಂದ್ರ. ಕುವೆಂಪು ಅವರ ಸಾಹಿತ್ಯಕ್ಕೆ ಆರ್ ಸುದರ್ಶನಂ ಅವರ ಸಂಗೀತವಿದೆ.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೆ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಂದನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದೇವರ ಗುಡಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಈ ಗೀತೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

0: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಗಲಾಟೆ ಅಳಿಯಂದ್ರು ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತವಿದೆ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಚಪ್ಪಾಳೆ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಆರ್ ಪಿ ಪಟ್ನಾಯಕ್ ಹಾಗೂ ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3415, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಕಸ್ತೂರಿ ನಿವಾಸ ಚಿತ್ರ

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಚಾಣಕ್ಯ ಅವರು ಹಾಡಿರುವ ಚಲಿಸುವ ಮೋಡಗಳು ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಈ ಗೀತೆಗೆ ರಾಜನಾಗೇಂದ್ರ ಅವರ ಸಂಗೀತವಿದೆ.

ಆಪ್ತ ಮಿತ್ರ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಹಾಡಿದವರು ಉದಿತ್ ನಾರಾಯಣ್ ಹಾಗೂ ಚಿತ್ರ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಸೋನು ನಿಗಮ್ ಹಾಗೂ ಶ್ವೇತಾ ಪ್ರಭು ಅವರು ಹಾಡಿರುವ ಕಿನಾರೆ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಜಯಂತ್ ಕೈಕಿಣಿ ಅವರ ಈ ಸಾಹಿತ್ಯಕ್ಕೆ ಬಿಆರ್ ಸುರೇಂದ್ರನಾಥ್ ಅವರ ಸಂಗೀತವಿದೆ.

ಕಲ್ಟ್ ಚಿತ್ರದ ಗೀತೆ ಹಾಡಿದರೆ ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್. ಅನಿಲ್ ಕುಮಾರ್ ಅವರ ಈ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದ್ರೆ ಆಗೋಗಿದೆ.
3: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

ಆಕಾಶವಾಣಿ ಧಾರವಾಡ. ಈಗ ಒಂದೇ ಚಿತ್ರದ ಗೀತೆಗಳು, ಮಿಲನ ಚಿತ್ರದ ಗೀತೆಗಳನ್ನ ಈಗ ನಾವು ಕೇಳೋಣ. ಮೊದಲಿಗೆ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಈ ಗೀತೆ.

ಒಂದೇ ಚಿತ್ರದ ಗೀತೆಗಳು ಕಾರ್ಯಕ್ರಮದಲ್ಲಿ ಮಿಲನ ಚಿತ್ರದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಈ ಗೀತೆ.

0: ಇದುವರೆಗೆ ಒಂದೇ ಚಿತ್ರದ ಗೀತೆಗಳು ಕಾರ್ಯಕ್ರಮದಲ್ಲಿ ಮಿಲನ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
3: ಶಭಾಷ್ ಮಗನೇ.
4: ನುಡಿದಂತೆ ನಡೆದ 3 ವರ್ಷ, ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಶಿವಾನಿ ಮಿರಜ್ಕರ್ ಅವರ ಗಾಯನ. ರಾಗ್ ಅಲಹಯಾ ಬಿಲಾವಲ್, ತಬ್ಲಾ ಸಾಥಿ ಶ್ರೀಹರಿ ದಿಗ್ಗಾವಿ, ಹಾರ್ಮೋನಿಯಂ ನುಡಿಸಿದ್ದವರು ಶುಕ್ರ ಸಾಬ್ ಮುಲ್ಲಾ. ಶಿವಾನಿ ಮಿರಜ್ಕರ್ ಅವರ ಗಾಯನದಲ್ಲಿ ರಾಗ್ ಅಲಹಯಾ ಬಿಲಾವಲ್.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಶಿವಾನಿ ಮಿರಾಜ್ಕರ್ ಅವರ ಗಾಯನದಲ್ಲಿ ರಾಗ್ ಅಲಹಯಾ ಬಿಲಾವಲ್ ಕೇಳಿದಿರಿ. ಜೊತೆ ವಾದ್ಯಗಾರರು ತಬ್ಲಾ ಸಾಥಿ ಶ್ರೀಹರಿ ದಿಗ್ಗಾವಿ, ಹಾರ್ಮೋನಿಯಂ ನುಡಿಸಿದ್ದವರು ಸುಕ್ರುಸಾಬ್ ಮುಲ್ಲಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ನಿರ್ಭಯಾ ಯೋಜನೆಯಡಿ 18.85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ನಗರದಲ್ಲಿ ಕಮಾಂಡ್ ಸೆಂಟರ್, ಇಂಟಿಗ್ರೇಟೆಡ್ ಸಪೋರ್ಟ್ ಸೆಂಟರ್ ಹಾಗೂ ವಿವಿಧ ಸ್ಥಳಗಳಲ್ಲಿ 60 ನೆರವು ಮಹಿಳಾ ಪೊಲೀಸ್ ಹೊರಠಾಣೆ ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುರ್ತು ನೆರವು ಕೋರಿ ಅಗ್ನಿ ಕರೆ ಮಾಡಿದ 8,547 ಜನರಿಗೆ ರಕ್ಷಣೆ ಹಾಗೂ 5,491 ಕೋಟಿ ರೂಪಾಯಿಯಷ್ಟು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ ಒಟ್ಟು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಶಿರಾಲಿಯ ಕಳಿನಟ್ಟಿ ನದಿಯಲ್ಲಿ ಕಪ್ಪೆಚಿಪ್ಪು ಸಂಗ್ರಹಕ್ಕೆ ತೆರಳಿದ್ದ ಒಟ್ಟು 11 ಜನರು ಅಸುನೀಗಿದ್ದಾರೆ. ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಪಡುಶಿರಾಲಿ ನಿವಾಸಿ 52 ವರ್ಷದ ಜಟ್ಟಪ್ಪ ನಾಯ್ಕ ಅವರ ಮೃತದೇಹ ಇಂದು ಬೆಳಗ್ಗೆ ಪತ್ತೆಯಾಗಿದೆ. ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉಡುಪಿ ಹಾಗೂ ಕುಂದಾಪುರದ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತರನ್ನು ಭೇಟಿ ಮಾಡಿದ ಸಚಿವರು ಆರೋಗ್ಯ ವಿಚಾರಿಸಿ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸಲಿದೆ ಎಂದರು.

0: ಸಂತ್ರಸ್ತರ ನೋವಿಗೆ ಸ್ಪಂದಿಸಿ ತಕ್ಷಣ ಪರಿಹಾರ ಘೋಷಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಕನ್ನಡ ಜಿಲ್ಲೆ ಜನತೆ ಪರವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕು, 2022 ಅಧಿನಿಯಮವನ್ನು ಜಾರಿಗೊಳಿಸಬೇಕು ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಗ್ರಹಿಸಿದ್ದಾರೆ. ಉಚ್ಚ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆಯನ್ನು ತೆರವುಗೊಳಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಕೊಪ್ಪಳ ನಗರದಲ್ಲಿ ಆಯೋಜಿತ ಸಂವಾದದಲ್ಲಿ ಪಾಲ್ಗೊಂಡು ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು.
1: ನಾನು ಕೇಳ್ತಾ ಇರೋದು, ನನ್ನ ಹಳ್ಳಿನಲ್ಲಿ ನನ್ನ ತಮ್ಮನೋ ನನ್ನ ಅಣ್ಣೋ ಇನ್ನೊಬ್ಬನೋ ಇದಾನಲ್ಲ ಅವರ ಮಕ್ಕಳಿಗೆ, ಆದ್ರೆ ಒಂದೇನಪ್ಪ ಅಂದ್ರೆ ನಮಗೆ ಈ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಮೊದಲು ಪರಿಹಾರ ರೂಪಿಸುವಂತದಕ್ಕೆ. ಯಾಕಂದ್ರೆ ನಾಳೆ ನಮಗೆ ಏಕದಮ್ 56,000 ಅಂತಾರೆ, 2,000ಕ್ಕೂ ಹೆಚ್ಚು ಉದ್ಯೋಗ ಹೋಗ್ತದೆ. ನಾಳೆ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತೊಂದು ಮಗದೊಂದು ಆದ್ರೆ ಅದರಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗೋದಿಲ್ಲ, ಅನೇಕರಿಗೆ ತೊಂದರೆ ಆಗ್ತವೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ತೀರ್ಮಾನ ತಗೊಳ್ಳಿ. ಸರ್ಕಾರಗಳು ಎರಡೂ ಸಹ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೂ ಹೋದ್ರೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಏನು ಹೋರಾಟಗಳಿದ್ದಾವೆ. ನಾನಾಗಲೇ ಹೇಳಿದೆ, ಒಂದು ಅಹೋರಾತ್ರಿ ಸಾಂಕೇತಿಕ ಧರಣಿಯನ್ನ ಬೆಂಗಳೂರಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತದ್ದು ಒಂದು ಸಜೆಷನ್ ಇದೆ.
0: ಪೆಟ್ರೋಲ್ ಬೆಲೆಯನ್ನು ಇಂದು ಲೀಟರ್ಗೆ 2.61 ರೂಪಾಯಿ ಹೆಚ್ಚಿಸಲಾಗಿದ್ದು, ಡೀಸೆಲ್ ಬೆಲೆ ಲೀಟರ್ ಒಂದಕ್ಕೆ 2.71 ರೂಪಾಯಿ ಹೆಚ್ಚಳವಾಗಿದೆ. ಇದು ಕಳೆದ 2 ವಾರಗಳಲ್ಲಿ 4ನೇ ದರ ಏರಿಕೆಯಾಗಿದೆ. ಯುಜಿಸಿ ಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in/manthana 2026 ಕೊಂಡಿ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಜೂನ್ 1ನೇ ತಾರೀಖು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ರಕ್ಷಕರ ಸಭೆ ಮೆಗಾ ಪಿಟಿಎಂ ಅನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಗೆಳತಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಲತಿ ಮುದುಕವಿ ಅವರು ಬರೆದು ಪ್ರಸ್ತುತಪಡಿಸಿದ ಕರೆ ಪ್ರೇಮ ಸಾಫಲ್ಯ ಕೇಳುತ್ತೀರಿ. ನಂತರ ಪಾರ್ಟುಗಳ ಪರದಾಟ, ಮಧುರಾಕರ್ಣಂ ಅವರಿಂದ ಪ್ರಬಂಧ ವಾಚನ. ಮೊದಲಿಗೆ ಕೇಳೋಣ ಕಥೆ ಪ್ರೇಮ ಸಾಫಲ್ಯ. ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದುಕವಿ ಅವರು.
1: ಹತ್ತು ದಿನಗಳ ದೀರ್ಘ ರಜೆಯ ನಂತರ ನಾನು ಅಂದು ಪ್ರತಿದಿನದಂತೆ 10 ಗಂಟೆಗೆ ಆಫೀಸಿನಲ್ಲಿದ್ದೆ. ಅನೇಕ ದಿನದಿಂದ ಬಾಕಿ ಉಳಿದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೆ. ಕಂಪ್ಯೂಟರಿನ ಕೀಬೋರ್ಡಿನ ಮೇಲೆ ನುರಿತ ನೃತ್ಯಾಂಗನೆಯಂತೆ ನನ್ನ ಬೆರಳುಗಳು ಚಕಚಕನೆ ಕುಳಿತಲಿದ್ದವು. ಸುಮಧುರ ಸಂಗೀತದ ರಿಂಗ್ ಟೋನ್ ನನ್ನನ್ನು ಫೈಲುಗಳ ಲೋಕದಿಂದ ಹೊರಗೆಳೆ ತಂದಿತ್ತು. ಹಲೋ, ದೇವಯಾನಿ ಸ್ಪೀಕಿಂಗ್. ಹಲೋ, ನಾನು ಡಾಕ್ಟರ್ ನಮ್ರಿತ್. ದೇವಯಾನಿ, ನಿನ್ನ ರಿಪೋರ್ಟ್ ಬಂದಾವ.
2: ಹೌದಾ?
1: ಎಲ್ಲ ನೆಗೆಟಿವ್ ಹೌದಲ್ಲೋ?

ನಾನು ಸಂಭ್ರಮದ ಧ್ವನಿಯಲ್ಲಿ ಕೇಳಿದ್ದೆ. ಹ್ಮ್, ಆದ್ರೆ ಮಧ್ಯಾಹ್ನ ನೀನಾ ಬಂದು ಭೇಟಿಯಾಗಿ ರಿಪೋರ್ಟ್ ತಗೊಂಡು ಹೋಗ್ಲಿಕ್ಕಾಗ್ತದೇನು? ನನ್ನ ಎದೆಯಲ್ಲಿ ಏನೋ ಒಂದು ತರದ ಭಯದ ಮಿಡಿತ. ನಿನ್ನೆ ನಮೃತ ಎಲ್ಲ ಟೆಸ್ಟ್ ಮಾಡಿದವಳು, ನೀನೇನು ಬರೋ ಕಾರಣ ಇಲ್ಲ, ನಾನ ನಿನ್ನ ವಾಟ್ಸಪ್ ರಿಪೋರ್ಟ್ ಕಳಿಸ್ತೀನಿ ಅಂತಂದವಳು ಈಗ ಭೇಟಿಯಾಗಲು ಹೇಳ್ತಾ ಇದ್ದಾಳೆ. ಅಂದರೆ ಏನೋ ವಿಷಯವಿದೆ ಎಂದು ನನಗೆ ಅನ್ಸಿತ್ತು. ಈಗ 10-12 ದಿನಗಳಿಂದ ಸಣ್ಣಗೆ ಜ್ವರ ಬರ್ತಿದ್ವು, ಕೆಮ್ಮು ಸಹಿತ ಕಾಡ್ಲಿಕತ್ತಿತ್ತು. ಇತ್ತೀಚೆಗೆ ತೂಕದಾಗೂ ಸಹಿತ ಗಮನಾರ್ಹ ಇಳಿಕೆ ಕಂಡಿತ್ತು. ಎಲ್ಲರೂ, ಅಲ್ಲ ನೀ ಮೊದ್ಲನ ತೆಳಗಿದ್ ಮತ್ತ ಡಯಟ್ ಮಾಡಿದ್ರ ಚಂದ್ ಕಾಣಂಗಿಲ್ಲ, ನಾಯಿ ಬಡಿಯು ಕೋಲ್ ಕಂಡಂಗ ಆಗ್ತದ ನೋಡು ಅಂತ ಹೇಳುವವರೇ. ಆದರೆ ನನಗೆ ಏನೋ ಸಂಶಯ ಬಂದಿತ್ತು. ಅದಕ್ಕನುಗುಣವಾಗಿ ಕೆನ ಜೊತೆ ಕಫದಲ್ಲಿ ರಕ್ತನೂ ಬೀಳಿಕತ್ತಿತ್ತು. ಯಾರಿಗೂ ಏನು ಹೇಳದ 10 ದಿನದ ರಜಾ ಹಾಕಿ ಡಾಕ್ಟರ್ ಹತ್ರ ಹೋದೆ. ಹೃದಯದ ECG, ಬ್ಲಡ್ ಪ್ರೆಷರ್ ಯಾವುದರಲ್ಲೂ ಡಿಫೆಕ್ಟ್ ಇರಲಿಲ್ಲ. ಹೃದಯ ಕಂಪನ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಸತತವಾಗಿ ನಡೆದದನು ಇಲ್ಲೋ ಅಂತ ತಿಳಿಲಿಕ್ಕೆ ಟ್ರೆಡ್ಮಿಲ್ ಮೇಲೆ ಹೃದಯದ ಎಕ್ಸರ್ಸೈಸ್ ಟೆಸ್ಟ್ ಕಾರ್ಯಕ್ಷಮತೆ ಒಳಗೂ ಯಾವುದೇ ಕುಂದಿರಲಿಲ್ಲ ಅಂತ ಸಾಬೀತಾಗಿತ್ತು. ಎದೆಯ ಎಕ್ಸ್ರೇ ಮಾಡಿದ್ರು, ಅದರಲ್ಲಿ ಮಾತ್ರ ಎಡಗಡೆಯ ಪುಪ್ಪುಸದ ಮೇಲೆ ಒಂದು ಮುಸುಕಾದ ಚುಕ್ಕೆ ಇದ್ದದ್ದು ಕಂಡು ಬಂತು. ಅದು ಬಹುಶಃ ನ್ಯೂಮೋನಿಯಾ ಇರಬಹುದು ಅಂತ ನಮೃತಾಳ ಅಭಿಪ್ರಾಯ. ಇಷ್ಟೆಲ್ಲಾ ಪರೀಕ್ಷೆಗಳು ನಡೆದ ಮೇಲೆ ನನ್ನ ಮನಸ್ಸಿಗೂ ನೆಮ್ಮದಿಯಾಗಿತ್ತು. ಆದ್ರೂ ನಮೃತಾಳ ಪತಿ ಡಾಕ್ಟರ್ ಜೋಶಿಯವರು ಲಂಗ್ ಸ್ಪೆಷಲಿಸ್ಟ್ ಡಾಕ್ಟರ್ ರಾಜೇಶ್ ರವರನ್ನು ಕನ್ಸಲ್ಟ್ ಮಾಡಲಿಕ್ಕೆ ಹೇಳಿದ್ರು. ಅದರಂಗ ನಾನು ಅವರನ್ನು ಕನ್ಸಲ್ಟ್ ಮಾಡಿದ ಅವರು ನನ್ನ ರಿಪೋರ್ಟ್ ಎಲ್ಲ ಸ್ಟಡಿ ಮಾಡಿ ತಾವು ನಮೃತಾ ಮತ್ತು ಡಾಕ್ಟರ್ ಜೋಶಿಯವರೊಂದಿಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಅವತ್ ಸಂಜೆ ಮುಂದನ ಆಕೆಗೆ ಫೋನ್ ಮಾಡಿದಾಗ ಈ ಧನಿಯೊಳಗ ನಿರಾಶೆ ಇತ್ತು, ಅದು ನನಗೆ ಸ್ಪಷ್ಟವಾಗಿ ಕಂಡು ಬಂತು. ಆದ್ರೂ ಒಮ್ಮೊಮ್ಮೆ ವಿಪರೀತ ದಡವಿನಿಂದಾಗಿ ಕೂಡ ಹಂಗ ಆಗಿರ್ಬೋದು ಅನ್ಕೊಂಡು ಸಮಾಧಾನ ಮಾಡಿಕೊಂಡೆ. ಡಾಕ್ಟರ್ ರಾಜೇಶ್ ರವರ ಅಂಕಾಲಜಿ ಲ್ಯಾಬಿನೊಳಗ ಅನೇಕ ಟೆಸ್ಟ್ ಮಾಡಿಸಲಿಕ್ಕೆ ಹೇಳಿದ್ಲು. ಇದು ಕೇವಲ ಮನಸ್ಸಿನ ಸಮಾಧಾನಕ್ಕೆ ಮಾತ್ರ, ನೀನು ವರಿ ಮಾಡ್ಕೊಳ್ಳೋ ಕಾರಣ ಇಲ್ಲ ಅಂತ ನನಗ ಧೈರ್ಯ ತುಂಬಿದ್ಲು. 2 ದಿನಗಳೊಳಗ ಅನೇಕ ಟೆಸ್ಟ್ ಆದವು, ನೀಡಲ್ ಬಯಾಪ್ಸಿ ಕೂಡ ಆಯ್ತು. ರಿಪೋರ್ಟ್ ತಾನೇ ವಾಟ್ಸ್ಆಪ್ ಮಾಡೋದಾಗಿ ಹೇಳದಕ್ಕೆ ಇವತ್ತ ಹಿಂಗ್ ಹೇಳಲ್ಲ, ನನಗೇನೋ ಒಂದು ರೀತಿಯ ಹೇಳಲಾಗದ ಸಂಕಟ ಆಗಿತ್ತು. ನಾನು ಧೈರ್ಯಕ್ಕಾಗಿ ಜೊತೆ ಇರ್ಲಿ ಅಂತ ಉದಯಗ ಫೋನ್ ಮಾಡಿದೆ. ಅವಾಗ ಇದು ಇಲ್ಲಿ ತನಕ ನಾನು ಯಾವುದೇ ವಿಷಯ ಹೇಳಿದ್ದಿಲ್ಲ. ಈಗ ಮಧ್ಯಾಹ್ನದ ಊಟದ ಬಿಡುವಿನಲ್ಲಿ ಜೊತೆಗೆ ಊಟ ಮಾಡೋಣ ಬಾ ಅಂತ ಕರೆದೆ. ಅವ 10 ನಿಮಿಷದೊಳಗ ನನ್ನ ಆಫೀಸಿನ ಮುಂದೆ ಪ್ರತ್ಯಕ್ಷ ಆದ. ಎದೆಯೊಳಗ ಇಷ್ಟೆಲ್ಲಾ ತಳಮಳಿದ್ರು ಮುಖದ ಮೇಲೆ ಬಲವಂತದ ನಗುವನ್ನ ಎಳೆದುಕೊಂಡು ತಂದು ನಾನು ಅವನನ್ನ ಎದುರುಗೊಂಡೆ. ಉದಯ ಕಾರಿನ ಬಾಗ್ಲ ತೆಗೆದ, ಮೌನವಾಗಿಯೇ ಅವನ ಪಕ್ಕದೊಳಗ ಕುಳಿತೆ. ಉದಯ ನನ್ನ ಮನದೊಳಗ ಏನೋ ಒಂದು ಚಿಂತೆ ಕೊರಿಲಿ ಕತ್ತದ ಅನ್ನೋದನ್ನು ಊಹಿಸಿದ್ದ. ನನ್ನನ್ನು 1-2-3 ಸರ್ತಿ ಮಾತಾಡಿಸೋ ಪ್ರಯತ್ನನೂ ಮಾಡಿದ. ನಾ ಈಗ ಅವನೊಂದಿಗೆ ಒಂದೇ ಒಂದು ಮಾತಾಡಿದ್ರು ನನ್ನ ದುಃಖದ ಕಟ್ಟೆ ಒಡೆಯುವ ಲಕ್ಷಣ ಇದ್ದುದ್ರಿಂದ ಸುಮ್ಮನೆ ಕುಳಿತು ಗದ್ದಲ ಭರಿತ ರಸ್ತೆಗಳನ್ನೇ ನೋಡ್ತಾ ಇದ್ದೆ. ರೂಲ್ಸ್ ಮುರಿಯಲೆಂದೇ ಕಾಯ್ದಿರುವ ಪಡ್ಡೆಗಳು, ಅವರ ಹಿಂದೆ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕುಳಿತಿರುವ ಹದಿಹರೆಯದ ಮಕ್ಕು ಹುಡುಗಿಯರು. 15 ನಿಮಿಷಗಳೊಳಗ ನಮ್ಮ ಕಾರು ನಮ್ಮ ಮಾಮೂಲಿ ರೆಸ್ಟೋರಾದ ಎದುರಿಗೆ ಬಂದು ನಿಂತು ಅವ ಕೇಳಿದ ಪ್ರಶ್ನೆಗಳಿಗೆ ಹೂ ಹಾ ಎಷ್ಟೇ ಉತ್ತರ ಕೊಟ್ಕೋತ ಊಟನೂ ಮುಗೀತು. ಆಮೇಲೆ ನಾನು ಅವನಿಗೆ ಅಲ್ಲಿಯೇ ಹತ್ತಿರದಲ್ಲಿ ಇದ್ದಂತಹ ನಮೃತಾ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗೋಣ ಅಂತ ಹೇಳಿದಾಗ ಅವಾಗ ಆಶ್ಚರ್ಯ ಇತ್ತು. ಅವನ ನೋಟಕ್ಕೆ ನಾನು ಕರಗಿ ಹೋದೆ. ನನ್ನ ದುಃಖದ ಕಟ್ಟೆ ಒಡಿತು. ಎಲ್ಲಾನು ಸವಿಸ್ತಾರವಾಗಿ ವಿವರಿಸಿ ಹೇಳಿದೆ. ಉದಯ ಒಂದ್ ಕಡೆಗೆ ಕಾರ್ ನಿಲ್ಲಿಸಿ ನನ್ನನ್ನು ಸಂತೈಸಿ ಮತ್ತೆ ಡ್ರೈವ್ ಮಾಡಿದ್ದ. ಕಾರು ಈಗ ನಮೃತಾ ಡಯಾಗ್ನೋಸ್ಟಿಕ್ ಸೆಂಟರ್ ಎದುರು ನಿಂತಿತ್ತು. ಉದಯ ನನ್ನ ಕೈಯನ್ನ ತನ್ನ ಕೈಯೊಳಗ ಹಿಡಿದುಕೊಂಡು ಒತ್ತಾಸೆ ಅನ್ನುವ ಹಾಗೆ ಮೃದುವಾಗಿ ಒತ್ತಿದ್ದ. ನಮೃತಾಳ ಕನ್ಸಲ್ಟೇಷನ್ ರೂಮಿನಲ್ಲಿ ನಾವಿಬ್ರು ಪ್ರವೇಶ ಮಾಡಿದ್ವಿ. ದೇವ್ಯಾನಿ, ನಿನಗ ಒಂದು ವಿಷಯ ಹೇಳಬೇಕಾಗಿದೆ, ಅದನ್ನ ನೀನು ಸ್ವಲ್ಪ ಸ್ಪೋರ್ಟಿವ್ ಆಗಿ ಸ್ವೀಕಾರ ಮಾಡಬೇಕಾಗ್ತದೆ. ಈಗಿನ ದಿನದಾಗ ಕ್ಯಾನ್ಸರ್ ಅಂತ ಮರಣಾಂತಿಕ ರೋಗೇನಲ್ಲ, 1ನೇ ಮತ್ತು 2ನೇ ಸ್ಟೇಜ್ನಾಗ ಚಿಕಿತ್ಸಾ ಕೊಟ್ಟರೆ ಅದು ಕ್ಯೂರೇಬಲ್. ನಿನ್ನ ಲಂಗ್ಸ್ ನೊಳಗ ಒಂದಿಷ್ಟು ಡಿಫೆಕ್ಟ್ ಅದ, ಅದು ಸುದ್ದ 1ನೇ ಸ್ಟೇಜ್. ಅಂತಹದ್ದೇನು ಮಾಡ್ಕೊಳ್ಳೋ ಕಾರಣ ಇಲ್ಲ, ಒಂದು ಸಣ್ಣ ಆಪರೇಷನ್. ಮಿಸ್ಟರ್ ಹೃದಯ್, ನೀವು ಆಕೆಗೆ ಧೈರ್ಯ ಹೇಳಬೇಕು. ನಾನು ನನ್ನ ಈ 32 ವರ್ಷಗಳ ಜೀವನದಲ್ಲಿ ಒಂದೂ ಸಿಗರೇಟ್ ಸೇದಿರಲಿಲ್ಲ, ಒಂದು ಗ್ಲಾಸ್ ಬಿಯರ್ ಸಹಿತ ಮುಟ್ಟಿದಕ್ಕೆಲ್ಲ. ಆದ್ರೂ ನನಗ್ಯಾಕೆ ಈ ರೋಗ ಬಂತು ಇದೇ ನನಗ ಅರ್ಥ ಆಗಿರಲಿಲ್ಲ. ಉದಯನ ಹೆಗಲ ಮೇಲೆ ತಲೆ ಇಟ್ಟು ನಾನು ಬಿಕ್ಕಳಿಸಿದೆ. ನನಗ ಸಾವು ಅಂದ್ರ ಬಹಳ ಹಿರಿಕಿ ಬರ್ತದ, ನನ್ನ ಉಳಿಸ್ಕೋ
ಅಂತ ಆರ್ತಳಾಗಿ ಹೇಳಿದ್ದೆ. ಉದಯ ಹಾಗೂ ನನ್ನ ರಿಲೇಶನ್ ಬಗ್ಗೆ ನಮೃತಾಗ ಎಲ್ಲಾ ಗೊತ್ತಿತ್ತು. ಉದಯನು ನನ್ನಂಗನ ಸಾಫ್ಟ್ವೇರ್ ಇಂಜಿನಿಯರು, ಅವನು ಕೂಡ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯೊಳಗ ಪ್ರಾಜೆಕ್ಟ್ ಲೀಡ್. ನಮ್ಮಿಬ್ಬರದು ಕಾಲೇಜ್

ಕಾಲೇಜು ದಿನಗಳಿಂದಲೇ ಪ್ರಾರಂಭಗೊಂಡಿದ್ದ ಗೆಳೆತನ. ಒಬ್ಬರನ್ನೊಬ್ರು ಚೆನ್ನಾಗಿ ಅರಿತುಕೊಂಡ ಮೇಲೇನೆ ಇಬ್ಬರಿಗೂ ನಮ್ ನಮ್ಮ ಕಾಲ್ ಮೇಲೆ ನಿಂತುಕೊಳ್ಳುವ ಸ್ಥೈರ್ಯ ಬಂದ ಮೇಲೇನೆ ಮದುವೆ ಅಂತ ನಿರ್ಧಾರ ಮಾಡಿದ್ವಿ. ಅಮ್ಮನಿಗೂ ನನ್ನ ಮದುವೆಯ ಆತುರ, ಆದರೂ ಅವಳಿಗೆ ನಾನು ನಮ್ಮ ಈ ಪ್ರೇಮದ ವಿಷಯ ಬಿಟ್ಕೊಟ್ಟಿರ್ಲಿಲ್ಲ. ಹೇಳಿದ್ರೆ ಈಗಾಗಲೇ ಅವನ ಜೊತೆಗೆ ನನ್ನ ಮದುವೆಯನ್ನು ಮಾಡಿಯೇ ಬಿಟ್ಟಿರುತ್ತಿದ್ದಳೇನು. ಮದುವೆಯ ವಿಷಯದಲ್ಲಿ ನನ್ನ ನಿಲುವುಗಳು ಬೇರೆ ಇದ್ದು, ಅರಿಯದ ಹುಡುಗನನ್ನ ಫೋಟೋ ನೋಡಿ ಒಪ್ಪೋದು, ಅವನನ್ನ ಒಂದೇ ಕ್ಷಣದಲ್ಲಿ ಅವನ ಪೇ ಸ್ಲಿಪ್, ಅವನ ಬಣ್ಣ, ಎತ್ತರ ಎಲ್ಲಾನು ಒಂದೇ ನೋಟದೊಳಗ ಪರಿಶೀಲನೆ ಮಾಡೋದು, ಮುಂದೆ ಮದುವೆ ಮಕ್ಕಳು ಇದೇನೋ ಸಂಸಾರವೇ ಎಂದೆಲ್ಲ ಅಮ್ಮನೊಂದಿಗೆ ಜಗಳ ಮಾಡ್ತಿದ್ದೆ. ತಾಯಿ ತಂದೆ ಯಾರೂ ಇಲ್ಲದ ಅನಾಥ, ಹಿಂಗಾಗಿ ನಾವಿಬ್ರು ನಮ್ಮ ಬಾಳಿನ ತೀರ್ಮಾನವನ್ನ ನಾವೇ ಮಾಡೋದ್ರೊಳಗ ಸ್ವತಂತ್ರ ಇದ್ವಿ. ಎರಡೇ ದಿನಗಳೊಳಗ ನನ್ನ ಆಪರೇಷನ್ ಆತು. ನನ್ನ ಪುಸದ ಹೆಚ್ಚಿನ ಭಾಗವನ್ನ ಅಕ್ಕಪಕ್ಕದಲ್ಲಿ ಬೆಳೆದಿದ್ದ ದುಗ್ಧರಸ ಗ್ರಂಥಿಗಳೊಂದಿಗೆ ಕತ್ತರಿಸಿ ಹಾಕಿದ್ರು. ತೋಳಿನ ಕೆಳಗ ಬಗಲಿನಾಗ ಆಪರೇಷನ್ ಮಾಡಿದ್ರು. ಅಮ್ಮನ ಆರೈಕೆಯೊಳಗ ನಾನು ಬೇಗನೆ ಸುಧಾರಿಸಿಕೊಂಡಿದ್ದೆ. ಒಂದು ತಿಂಗಳ ನಂತರ ನನ್ನ ಆರೋಗ್ಯವನ್ನ ಮತ್ತೊಮ್ಮೆ ಪರೀಕ್ಷಿಸಿದ ನಮ್ರತಾ ತೃಪ್ತಿ ವ್ಯಕ್ತಪಡಿಸಿದ್ಲು. ಆದರೂ ಕ್ಯಾನ್ಸರ್ ಇನ್ನು ಸಣ್ಣ ಸಣ್ಣ ಭಾಗಗಳಲ್ಲಿ

0: ಅದರೊಳಗ ನನ್ನ ಆಪರೇಷನ್ ಆತು. ನನ್ನ ಅಪ್ಪಸದ ಹೆಚ್ಚಿನ ಭಾಗವನ್ನ ಅಕ್ಕಪಕ್ಕದಲ್ಲಿ ಬೆಳೆದಿದ್ದ ದುಗ್ಧರಸ ಗ್ರಂಥಿಗಳೊಂದಿಗೆ ಕತ್ತರಿಸಿ ಹಾಕಿದ್ರು. ತೋಳಿನ ಕೆಳಗ ಬಗಲಿನಾಗ ಆಪರೇಷನ್ ಮಾಡಿದ್ರು. ಅಮ್ಮನ ಆರೈಕೆಯೊಳಗ ನಾನು ಬೇಗನೆ ಸುಧಾರಿಸಿಕೊಂಡಿದ್ದೆ. ಒಂದು ತಿಂಗಳ ನಂತರ ನನ್ನ ಆರೋಗ್ಯವನ್ನ ಮತ್ತೊಮ್ಮೆ ಪರೀಕ್ಷಿಸಿದ ನಮ್ರತಾ ತೃಪ್ತಿ ವ್ಯಕ್ತಪಡಿಸಿದ್ಲು. ಆದರೂ ಕ್ಯಾನ್ಸರ್ ಇನ್ನು ಸಣ್ಣ ಸಣ್ಣ ಭಾಗಗಳಲ್ಲಿ ತನ್ನ ಮೂಲವನ್ನು ಉಳಿಸಿದ್ದುದು ಲ್ಯಾಬೊರೇಟರಿ ಟೆಸ್ಟ್ಗಳಿಂದ ಕನ್ಫರ್ಮ್ ಆಗಿತ್ತು. ಮೊದಲ ಸ್ಟೇಜ್ನಿಂದ ಈಗ ಅದು ಎರಡನೆಯ ಸ್ಟೇಜ್ಗೆ ಬೆಳಿಲಿಕ್ಕತ್ತಿತ್ತು. ಅಂದ್ರ ನನ್ನ ಜೀವನದ ಕೊನೆಯ ಕ್ಷಣಗಳ ಆರಂಭ ಆಯ್ತೇ ಅಂತ ನನಗ ಸಂಶಯ ಬಂತು. ಬದುಕಿನ ಬಗ್ಗೆ ನಾನು ಕಟ್ಟಿಕೊಂಡ ಆಶಾಗೋಪುರ ಕಳಚತೊಡಗಿತ್ತು. ಅಮ್ಮನ ಮಡಿಲಿನಲ್ಲಿ ತಲೆ ಇಟ್ಟು ಮನದಣಿಯೇ ಅತ್ತೆ. ಅದೇ ಸಮಯದಲ್ಲಿ ಉದಯನ ಬಗ್ಗೆ ಅಮ್ಮಗ ತಿಳಿದಿತ್ತು. ಹೆಂಗ ಅಂತಂದ್ರ ಅವ ಆಫೀಸ್ಗೆ ತಿಂಗಳಗಟ್ಟಲೆ ರಜಾ ಹಾಕಿ ನನ್ನ ಜೊಡೆಗಿದ್ದು ನನ್ನ ಸೇವಾ ಮಾಡ್ದ. ಹೊತ್ತು ಹೊತ್ತಿಗೆ ಔಷಧ ಗುಳಿಗೆ ಕೊಡುವುದು, ನಾವು ಒಮ್ಮೊಮ್ಮೆ ಸಂಕಟ ಪಟ್ಟಾಗ ಕೂಡಲೇ ಡಾಕ್ಟರ್ಗೆ ಫೋನ್ ಮಾಡುದು, ಹಿಂಗ ನನ್ನ ಬಗ್ಗೆ ಅವ ತೆಗೆದುಕೊಳ್ಳುವ ಕಾಳಜಿ ನೋಡಕ್ಕೆ ಸಂಶಯ ಬಂದಿತ್ತು. ದೇವು, ನಿನ್ನ ಆಯ್ಕೆಯ ಬಗ್ಗೆ ನನಗ ಪೂರ್ಣ ತೃಪ್ತಿಯ ಖರೆ. ಆದ್ರೆ ನನ್ನ ಕಂದ, ಅದನ್ನ ಅನುಭವಿಸೋ ಆಯುಷ್ಯ ಆ ದೇವರು ನಿನಗ ಹಾಕ್ಬೇಕು. ಬೇಕಂದ್ರ ನನ್ನ ಆಯುಷ್ಯನು ನಿನಗನ ಹಾಕ್ಲಿ, ಇದಕ್ಕಿಂತ ನಾ ಹೆಚ್ಚಿಗೆ ಇನ್ನೇನ್ ಹೇಳಿ ಅಂತ ಕಣ್ಣೀರಿಸಿದ್ಲು. ಮೂರು ನಾಲ್ಕು ಆಂಕಾಲಜಿಸ್ಟ್ಗಳು ಸೇರಿ ನನ್ನ ಕೇಸು ಅಭ್ಯಾಸ ಮಾಡಿದ್ರು. ಆರು ವಾರಗಳ ನಂತರ ಪ್ರತಿದಿನದ ರೇಡಿಯೇಷನ್, ವಾರಕ್ಕೊಮ್ಮೆ ಕೆಮೋಥೆರಪಿ ಪ್ರಾರಂಭವಾಯಿತು. ನನ್ನ ವಯಸ್ಸು ಸಾಣದಿತ್ತು, ಹಿಂಗಾಗಿ ಅದೆಲ್ಲಾನು ಸಹಿಸಿಕೊಳ್ಳುವಂತ ಶಕ್ತಿನೂ ನನಗಿತ್ತು. ಈ ಚಿಕಿತ್ಸೆಯ ನಂತರ ನನ್ನ ಆರೋಗ್ಯದೊಳಗ ಸುಧಾರಣೆ ಕಂಡುಬಂತು. ಕೆಲಸಕ್ಕೂ ಹೊಂಟೆ, ಆದ್ರ ತಲೆಗುಲೆಲ್ಲ ಉದುರು ಹೋಗಿತ್ತು. ಚರ್ಮ ತನ್ನ ಹೊಳಪನ್ನ ಕಳೆದುಕೊಂಡಿತ್ತು. ಇಂಥ ದಿನಗಳೊಳಗೆ ಒಂದು ದಿನ ಉದಯ ನನ್ನ ಎದುರಿಗೆ ತನ್ನ ಮನದ ಬಯಕೆಯನ್ನಿರಿಸಿದ. ದೇವ್ಯಾನಿ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣೇನೋ. ನನಗೆ ಆಘಾತ ಆಗಿತ್ತು. ಹೌದು, ನಾನು ನನ್ನ ರೋಗದ ತೀವ್ರತೆಯೊಳಗೆ ಈ ಉದಯನ ಜೀವನದ ಬಗ್ಗೆ ಯೋಚಿಸಲೇ ಇಲ್ಲ ಅಂತ. ಉದಯ, ನನ್ನ ಪರಿಸ್ಥಿತಿ ನೀನೇ ನೋಡ್ಲಿಕ್ಕತ್ತಿ. ನಿನಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನು ಉಳಿದಿಲ್ಲ. ರೂಪಾನೂ ಇಲ್ಲ, ಆರೋಗ್ಯನೂ ಇಲ್ಲ. ನನ್ನಿಂದ ನಿನಗೆ ಯಾವ ಸುಖಾನೂ ಸಿಗಂಗಿಲ್ಲ. ನಾನು ಅತ್ಯಂತ ದುಃಖಿತಳಾಗಿದ್ದೆ. ದೇವು, ನಾನು ನಿನ್ನ ಪ್ರೀತಿಸ್ತೇನೆ. ದೇಹದ ಸುಖಾನ ಬ್ಯಾರೆ, ಪ್ರೀತಿಯ ಸುಖಾನ ಬ್ಯಾರೆ. ಪ್ರೇಮ ಕಾಮ ಎರಡೂ ಒಂದೇ ಅಲ್ಲ. ಕಾಮದಾಗ ಸ್ವಾರ್ಥ ಇರ್ತದ, ಆದ್ರ ಪ್ರೀತಿಯೊಳಗ ಸಮರ್ಪಣೆ ಇರ್ತದ, ತ್ಯಾಗ ಇರ್ತದ. ನನ್ನ ಆಯ್ಕೆಯ ಬಗ್ಗೆ ನನಗ ಅವತ್ತ ಹೆಮ್ಮೆನಿಸ್ತು. ನಾನು ಅವನ್ನ ಹಿಂಗೆ ಪ್ರೀತಿ ಮಾಡಿದ್ನಲ್ಲ, ಹಿಂಗ ಅನನ್ಯವಾಗಿ ಪ್ರೀತಿಸಿದ ಆತನ ಜೀವನವನ್ನ ಸ್ವತಃ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಬೇಕೇನು? ಅವನ ಪರಿಶುದ್ಧ ಪ್ರೀತಿಗೆ ಪ್ರತಿಯಾಗಿ ನನ್ನ ಹತ್ತಿರ ಅವನ ಜೋಡೆ ಸುಖ ದುಃಖ ಹಂಚಿಕೊಳ್ಳಲಿಕ್ಕೆ ಆಯುಷ್ಯವನ್ನು ಸಹಿತ ನಾನು ಪಡೆದು ಬಂದಿಲ್ಲ. ಅಮ್ಮನಿಗೆ ಈ ವಿಷಯ ತಿಳಿಸಿದೆ. ಅಕ್ಕೆ, ದೇವು ಆ ಹುಡುಗನ ಜೀವನ ನಿನ್ನಿಂದ ಹಾಳಾಗಬಾರದು ಅಂತ ಹೇಳಿ ಒಳಗ ಹೋಗ್ಬಿಟ್ಲು. ಬಾಗಿಲಿನ ಹಿಂದೆ ನಿಂತುಕೊಂಡು ಕಣ್ಣೀರು ಒರೆಸಿಕೊಂಡದ್ದನ್ನ ನಾನು ನೋಡಿದೆ. ಆದ್ರೆ ಉದಯ ಯಾರದೇ ಮಾತನ್ನು ಕೇಳುವ ಸ್ಥಿತಿಯೊಳಗಿರಲಿಲ್ಲ. ನನ್ನ ಪ್ರೀತಿಯ ಬಲದಿಂದ ಆ ಸಾವಿತ್ರಿ ನಾನು ನಿನ್ನನ್ನು ಬದುಕಿಸಿಕೊಳ್ತೇನೆ ಅಂತ ಹೇಳದ. ಕೊನೆಗೂ ಅವನ ಹಠಾನೆ ಗೆತ್ತು. ನಮ್ಮಿಬ್ಬರ ಮದುವೆ ಒಂದು ಸರಳ ಸಮಾರಂಭದಂಗ ನಡೆದು ಹೋತು. ಅಮ್ಮ ನಮ್ಮಿಬ್ಬರನ್ನ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ಲು. ಸ್ಕ್ಯಾನಿಂಗಿನಲ್ಲಿಯ ಈ ಬಾರಿ ಕ್ಯಾನ್ಸರ್ ಸೆಲ್ ಮತ್ತಷ್ಟು ಬೆಳೆದದ್ದು ಕಂಡು ಬಂತು. ಪುಪ್ಪುಸಕ್ಕೂ ವಿಸ್ತಾರ ಆಗಿದ್ವು. ಆದ್ರೆ ಅವು ಆಪರೇಷನ್ ಮಾಡುವಷ್ಟು ದೊಡ್ಡವಿರಲಿಲ್ಲ. ಮೂರು ತಿಂಗಳಿಗೊಮ್ಮೆ ಅವುಗಳ ತಪಾಸಣೆ, ಕೆಮೋಥೆರಪಿ, ಚಿಕಿತ್ಸೆ ಹಿಂಗ ಎಲ್ಲಾನು ನಡೆದೇ ಇತ್ತು. ಕ್ಲಿಯರ್ ಆಗಿ ಡಯಾಗ್ನೋಸ್ ಆಗುವ ತನಕ ಇದು ನಡೆಯಲೇಬೇಕಾಗಿತ್ತು. ಇಂಥ ಕ್ರೂರ ರೋಗದೊಂದಿಗೆ ಆ ದೇವರು ನನಗ ಒಂದು ಒಳ್ಳೆಯ ಜೀವನ ಸಂಗಾತಿಯನ್ನು ಕೊಟ್ಟಿದ್ದ. ಈ ಪ್ರಪಂಚದಲ್ಲಿ ಎಷ್ಟು ಜನ ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸ್ಯಾರ? ಕೆಲವರಿಗೆ ತಮ್ಮದು ಅನುರೂಪ ದಾಂಪತ್ಯ ಅನ್ನುವ ಭ್ರಮೆ ಸಹಿತ ಇರ್ತದ. ಅವರಲ್ಲಿ ಎಂದೂ ಭಿನ್ನಾಭಿಪ್ರಾಯನೇ ಬಂದಿಲ್ಲನು. ಅವರ ಮನಸ್ಸಿನೊಳಗೊಮ್ಮೆಯೂ ಆತ ಅಥವಾ ಅವಳನ್ನ ಮದುವೆಯಾದದು ಜೀವನದಲ್ಲಿ ಮಾಡಿದ ಮಹಾ ತಪ್ಪು ಅಂತ ಅನಿಸಿರ್ಲಿಕ್ಕಿಲ್ಲೇನು. ಇಲ್ಲ ಎಂದೇ ಅವರು ಒಮ್ಮೆ ಹೇಳಿದ್ರೆ ಅದು ಆತ್ಮವಂಚನೆ. ಇಂಥ ಎಷ್ಟೋ ತಪ್ಪುಗಳನ್ನ ಮಾಡುತ್ತಾ ಅವುಗಳನ್ನು ಮುಚ್ಚಿಟ್ಟುಕೊಂಡು ಜೊತೆಯಾಗೇ ಬದುಕ್ತಾರೆ. ಬದುಕು ಅಸಹನೀಯವಾದಾಗಲೂ ಬದುಕ್ತಾರೆ. ಅಂಥದ್ರೊಳಗ ಉದಯನಂಥ ಜೀವನ ಸಂಗಾತಿಯನ್ನ ಪಡೆದದ್ದು ನನ್ನ ಸುದೈವ ಅಂತ ತಿಳಿದೆ. ಮೊದಲ ಬಾರಿಗೆ ಈ ಕ್ಯಾನ್ಸರ್ನ ಕಬಂದ ಹಿಡಿತದಿಂದ ತಪ್ಪಿಸಿಕೊಳ್ತೇನಿ ಅನ್ನುವಂಥ ಆತ್ಮವಿಶ್ವಾಸ ನನಗ ಹುಟ್ಟಿತ್ತು.
1: ಪ್ರೇಮ ಸಾಫಲ್ಯ ಇದುವರೆಗೂ ಮಾಲತಿ ಮುದಕವಿ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ. ಈಗ ಪಾರ್ಟುಗಳ ಪರದಾಟ. ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ.
2: ಪಾರ್ಟುಗಳು ಎಂದಾಕ್ಷಣ ಯಾವುದೋ ಗ್ಯಾರೇಜಿನಲ್ಲಿ ಬಿದ್ದಿರುವ ಬಿಡಿ ಭಾಗಗಳ ಬಗ್ಗೆ ಹೇಳ್ತಿದ್ದಾಳೆ ಅನ್ಕೋತೀರಿ. ಅದಲ್ವಪ್ಪ, ನಾನು ಹೇಳುತ್ತಿರುವುದು ಗಾಡಿಯಲ್ಲ, ನಮ್ಮ ಬಾಡಿಯಲ್ಲಿರುವ ಪಾರ್ಟ್ಗಳ ಬಗ್ಗೆ. ದೇವರು ನಮ್ಮ ಈ ಪೂರ್ತಿ ದೇಹವನ್ನು ಒಂದೇ ಪೀಸಿನಲ್ಲಿ ಕರುಣಿಸಿದ್ದಾನೆ. ಬ್ರಹ್ಮ ಸೃಷ್ಟಿಸುವಾಗಲೇ ಪ್ರತಿಯೊಬ್ಬರನ್ನು ಏಕಶಿಲೆ ವಿಗ್ರಹವಾಗಿಯೇ ಕೆತ್ತುತ್ತಾನೆ, ಜೀವನಿಡುತ್ತಾನೆ. ಎಲ್ಲಿ ತಾಗಿದರೂ ನೋವಾಗುತ್ತದೆ, ಯಾವುದನ್ನೂ ಬಿಚ್ಚಿಡುವಂತಿಲ್ಲ, ಇಟ್ಟು ಮರೆಯುವಂತಿಲ್ಲ, ಮರೆತು ಕಳೆ

0: ಅಳೆಯುವಂತಿಲ್ಲ.
1: ಇದು ಜೀವಿಗಳಿಗೆ ಅವನು ಮಾಡಿರುವ ದೊಡ್ಡ ಉಪಕಾರ.
0: ಅಕಸ್ಮಾತ್ ಬೂಟು, ಸಾಕ್ಸು, ಟೈ, ಪ್ಯಾಂಟು, ಸೀರೆಯ ತರ ರಾತ್ರಿ ತಲೆ, ಎದೆ, ಬೆನ್ನು, ಕೈ, ಕಾಲು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿಟ್ಟು ಬೆಳಿಗ್ಗೆ ಎಲ್ಲ ಪೀಸುಗಳನ್ನು ಸಿಹಿಯಾಗಿ ಜೋಡಿಸಿಕೊಂಡು ನಾವು ರೂಪ ತಾಳುವಂತಿದ್ದರೆ, ಮಷೀನಿನಂತೆ ಬಿಚ್ಚಿಟ್ಟಿದ್ದನ್ನೆಲ್ಲ ಸರಿಯಾಗಿ ಜೋಡಿಸಿಕೊಂಡು ದಿನೇ ದಿನವೂ ಮೈದಳೆಯುವಂತಿದ್ದರೆ ಆ ಕಥೆ ಬೇರೆ ಆಗಿರುತ್ತಿತ್ತು. ಬಹುಶಃ ಕವಿಗಳು ನಿತ್ಯ ಹೊಸ ಜನ್ಮ ಎಂದು ಬರೆಯುತ್ತಿದ್ದರು. ಎಲ್ಲ ಪಾರ್ಟ್ಗಳ ತಂಟೆಗೆ ಹೋಗಲ್ಲಪ್ಪ ನಾನು, ಹೃದಯ, ಮೆದುಳು, ಕರುಳು ಹಾಕಿಕೊಳ್ಳುವಾಗ ಹೆಚ್ಚು ಕಮ್ಮಿಯಾಗಿ ಏನಾದರೂ ಆಗ್ಬಿಟ್ರೆ ಪ್ರಾಣಕ್ಕೆ ಸಂಚಕಾರ. ಬೇಡ ಬಿಡಿ, ಬರೀ ಕೈ ಕಾಲುಗಳನ್ನು ಮಾತ್ರ ಈ ಸ್ಕ್ರೂಗಳೊಂದಿಗೆ ಬಿಚ್ಚಿಡುವಂತಿದ್ದರೆ ಒಂದು ಬಾರಿ ಊಹಿಸಿ.
1: ಹೌದು,
0: ಈ ಕೈ ಕಾಲುಗಳು ನಟ್ಟು, ಬೋಲ್ಟು, ಸ್ಕ್ರೂ ಮತ್ತಿತರ ಸಲಕರಣೆಗಳ ಸಹಾಯದಿಂದ ಬಿಚ್ಚಿಟ್ಟು ಮತ್ತೆ ಜೋಡಿಸುವಂತಿದ್ದರೆ ಈ ಭೂಮಿಯ ಮೇಲೆ ಹೊಸ ಅಧ್ಯಾಯವಿರುತ್ತಿತ್ತು. ಅನುಕೂಲಗಳ ಜೊತೆಗೆ ವಿಭಿನ್ನವಾದ ತೊಂದರೆಗಳು ಬರಬಹುದಿತ್ತು. ಮಕ್ಕಳಿಂದ ಆರಂಭವಾದರೆ, ಅಮ್ಮ ನಿನ್ನೆ ಆಡ್ತಾ ಆಡ್ತಾ ಫ್ರೆಂಡ್ ಮನೆಯಲ್ಲಿ ಕೈ ಬಿಚ್ಚಿಟ್ಟು ಮರ್ತ್ ಬಿಟ್ಟಿದೀನಿ, ತರಲು ಟೈಮ್ ಇಲ್ಲ, ಶಾಲೆಗೆ ಲೇಟ್ ಆಗ್ತಾ ಇದೆ, ಇವತ್ತೊಂದಿನ ನಿನ್ ಕೈ ಅಮ್ಮ ಎಂದು ತನ್ನ ಅಳತೆಗೆ ಮೀರಿದ ದಪ್ಪನಾದ ಕೈ ಹಾಕಿಕೊಂಡು ಶಾಲೆಗೆ ಹೋಗುತ್ತಿದ್ದವೋ ಏನೋ. ಶಾಲೆಯಲ್ಲಿ ಡಿಸಿಪ್ಲಿನ್ ಕಮಿಟಿಯವರು ಹೀಗೆಲ್ಲ ಬರುವಂತಿಲ್ಲ ಎಂದು ತಗಾದೆ ತೆಗೆಯುತ್ತಿರಬಹುದು. ಮನೆಯಲ್ಲಿ ಒಬ್ಬರೋ ಮೂವರೋ ಮಕ್ಕಳಿದ್ರೆ ಗೃಹಿಣಿ, ಓಯ್ ಮಕ್ಕಳ, ಎರಡೂ ಕೈ ಹೊತ್ಕೊಂಡು ಹೋದ್ರೆ ಏನ್ ಮಾಡ್ಲಿ ನಾನು, ಒಂದಂತೂ ಬೇಕೇ ಬೇಕು ಎಂದು ಗದರಬಹುದಿತ್ತು. ಗಂಡ ಹೆಂಡತಿಗೆ ಇವತ್ತು ಆಫೀಸ್ನಲ್ಲಿ ಅಡಿಗೆ ಸ್ಪರ್ಧೆ ಇದೆ ಕಣೆ, ನಿನಗೆ ಕೊಟ್ಟಿರ್ತೀಯಾ ಎಂದು ಕೇಳಿ ತೆಗೆದುಕೊಂಡು ಹೋಗುತ್ತಿದ್ದ. ಉದ್ಯೋಗಸ್ಥ ಮಹಿಳೆಯರು ಕೂಡ, ಡಿಯರ್ ಇಂದು ಡಾಟಾಬೇಸ್ ಮೇಲೆ ಕೆಲಸ ಮಾಡಬೇಕಿದೆ, ನಾಳೆ ಪ್ರಾಜೆಕ್ಟ್ ಡೆಲಿವರಿ ಕೊಡಬೇಕು, ನಿಮ್ ಕೈ ಕೊಟ್ಟಿರ್ತೀರಾ, ನೀವು ಸಾಧ್ಯ ಆದರೆ ರಜಾಕಿ ಎಂದು ತಮ್ಮದನ್ನು ಕಳಚಿ ಸ್ಕ್ರೂ ತಿರುವೆ ಹಾಕೊಂಡು ಹೋಗುತ್ತಿದ್ರು. ಶಾಲೆ ಆಫೀಸ್ಗಳಲ್ಲಿ ತೋಳು ಕೈಗಳ ನಡುವಿನ ವ್ಯತ್ಯಾಸವನ್ನು ಕಂಡು ಏನಪ್ಪ ಇವತ್ ಯಾರ್ದು ತಗಲಿಸಿಕೊಂಡು ಬಂದಿದೀಯಾ ಎನ್ನುವುದು ಮಾಮೂಲಾಗಿರುತ್ತಿತ್ತು. ಯಾವುದೇ ವಿಷಯದಲ್ಲೂ ನುರಿತ ಕೈಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇರುತ್ತಿತ್ತು. ಬಾಡಿಗೆ ಸೈಕಲ್ಲುಗಳ ಶಾಪ್ ಇದ್ದಂತೆ ಬಾಡಿಗೆ ಕೈಕಾಲುಗಳ ಶಾಪ್ ಇರಬಹುದಿತ್ತು. ಅವುಗಳಲ್ಲೇ ಕಂಪ್ಯೂಟರ್ನಲ್ಲಿ ಎಕ್ಸ್ಪರ್ಟ್ ಕೈಗಳು, ಅಡಿಗೆ, ಚಿತ್ರಕಲೆ, ಕಸೂತಿ, ಬಾಕ್ಸಿಂಗ್, ಬ್ಯಾಂಕಿಂಗ್ ಹೀಗೆ ಬೇರೆ ಬೇರೆ ಸೆಕ್ಷನ್ಗಳಿರುತ್ತಿದ್ದವು. ಗ್ರಾಹಕರು ಸೀದಾ ಬಂದವರೇ ತಮಗೆ ಹೊಂದುವ ಆಕಾರ, ಗಾತ್ರ, ಬಣ್ಣ, ಅನುಭವವಿರುವ ಕೈಗಳನ್ನು ಆರಿಸಿ ಬಾಡಿಗೆಗೆ ತೆಗೆದುಕೊಳ್ಳಬಹುದಿತ್ತು. ನೆಟ್ನಲ್ಲೂ ಅವುಗಳ ವಿವರ ಲಭ್ಯವಿದ್ದು ಆನ್ಲೈನ್ ಬುಕ್ ಕೂಡ ಮಾಡಬಹುದಾಗಿತ್ತು. ಪ್ಯಾಕೆಟ್ಗಳ ಮೇಲೆ ತಯಾರಿಕೆಯ ದಿನಾಂಕ ಬರೆದಂತೆ ಇಲ್ಲಿ ಅನುಭವದ ವಿವರ ದೊರಕುತ್ತಿತ್ತು. ನಾಳೆ ಚಿತ್ರಕಲಾ ಸ್ಪರ್ಧೆ ಇದೆ, ಕಾಂಪಿಟೇಟಿವ್ ಹ್ಯಾಂಡ್ಸ್ ಬೇಕಿತ್ತು ಎಂದು ಗ್ರಾಹಕರು ಬರುತ್ತಿದ್ರು. ಇದರಂತೆ ಕಸೂತಿ, ರಂಗೋಲಿ, ಟೆನಿಸ್, ಬ್ಯಾಡ್ಮಿಂಟನ್ ಹೀಗೆ ಎಲ್ಲದರಲ್ಲಿಯೂ ನುರಿತ ಕೈಗಳು ದೊರಕುತ್ತಿದ್ದವೋ ಏನು. ಸೌಂದರ್ಯ ತಜ್ಞ ಕೈಗಳಂತೂ ದುರ್ಲಭವಾಗುತ್ತಿದ್ದವು. ಬ್ಯೂಟಿ ಪಾರ್ಲರ್ಗಳಿಗಿಂತ ಜನ ಎಕ್ಸ್ಪರ್ಟ್ ಹ್ಯಾಂಡ್ಸ್ಗಳನ್ನೇ ಉಪಯೋಗಿಸುತ್ತಿದ್ದರು. ಕೋಚಿಂಗ್ ಕ್ಲಾಸ್ನವರು ಕೋಚಿಂಗ್ ಕೊಟ್ಟು ಮುಗಿಸಿ ಕೊನೆಗೆ ಕಷ್ಟವೆನ್ನುವ ವಿದ್ಯಾರ್ಥಿಗಳಿಗೆ ಅದಕ್ಕೆ ತಕ್ಕನಾದ ಕೈಗಳನ್ನು ಅವಶ್ಯಕತೆ ಇದ್ದಲ್ಲಿ ಕೊಡಬಹುದಿತ್ತು. ಬರೀ ಗರ ಮಾತ್ರವಲ್ಲ, ಹಳ್ಳಿಗಳಲ್ಲೂ ನಾಳೆ ಹೊಲನ ನಾಟಿ ಮಾಡ್ಬೇಕು, ನಾಲ್ಕು ಕೈ ನೋಡಿಟ್ಕೋಬೇಕು ಎನ್ನುವ ಮಾತು ಕೇಳಿಬರುತ್ತಿತ್ತು. ಅತ್ಯುತ್ತಮ ಕ್ರೀಡಾಪಟು, ಕಲಾವಿದ, ಕೆಲಸಗಾರರಿಗೆ ಒಮ್ಮೆಯೂ ಬಾಡಿಗೆ ಕೈ ಅಥವಾ ರಿಪ್ಲೇಸ್ಮೆಂಟ್ಗಳ ಸಹಾಯ ತೆಗೆದುಕೊಳ್ಳದವರು ಎನ್ನುವ ಅಭಿದಾನ ಪ್ರಾಪ್ತವಾಗುತ್ತಿತ್ತು. ಒಂದು ಮನೆಯಲ್ಲಿ ಹಾಲ್ ಚಿರೋಟಿ ಕೇಳಿದಾರ್ ಕಣೋ, ನಿಮ್ಮಿಬ್ರು ಕೈ ಕೊಡು, ನಾಳೆನೇ ವಾಪಸ್ ಕೊಟ್ಬಿಡ್ತೀನಿ ಎನ್ನುವ ಅಯ್ಯವರು ಇರುತ್ತಿದ್ದರು. ಮಾಲ್, ಹಾಸ್ಪಿಟಲ್, ತಾರಾ ಹೋಟೆಲ್ಗಳಲ್ಲಿ ಕೈ ಕಾಲುಗಳ ಬದಲಾವಣೆಗೆಂದೇ ಪ್ರತ್ಯೇಕವಾದ ಕೋಣೆಗಳಿರುತ್ತಿದ್ದವು. ಬಟ್ಟೆ ಬದಲಾಯಿಸದಂತೆ ಕೈ ಕಾಲುಗಳನ್ನು ಆರಾಮಾಗಿ ಬದಲಾಯಿಸಬಹುದಿತ್ತು. ವೃದ್ಧರದು ಇನ್ನೊಂದು ರೀತಿಯ ಅಳಲು, ಕೈಯಿಂದ ಕೆಲಸನೇ ಆಗಲ್ಲ, ನಡುಗುತ್ವೆ, ಕೈ ಕಾಲ್ ನೋವು ತಡೆಯಕ್ಕಾಗಲ್ಲ, ಬಾಡಿಗೆ ತಂದ್ಕೊಡು ಇಲ್ಲಾಂದ್ರೆ ಹೊಸದೇ ಮಾಡಿಸು ಎಂದು ಮಕ್ಕಳಿಗೆ ದೂರು ಹೇಳಿ ಬೇರೆ ಇದನ್ನು ಜೋಡಿಸಿಕೊಂಡು ತಮ್ಮ ಕೆಲಸ ಸಾಗಿಸಿಕೊಳ್ಳುತ್ತಿದ್ದರು. ವೈದ್ಯರಿಗೆ ಅರ್ಧ ರೋಗಿಗಳು ಕಡಿಮೆಯಾಗುತ್ತಿದ್ದರು, ಅವರ ಮಕ್ಕಳಿಗೆ ಅರ್ಧ ಟೆನ್ಷನ್ ಕಡಿಮೆಯಾಗುತ್ತಿತ್ತು. ಕೈ ಕಾಲುಗಳಿಗೆ ಏನೇ ತೊಂದಾಗಿದ್ದರೂ ಅಡ್ಮಿಟ್ ಆಗುವ ಅವಶ್ಯಕತೆ ಇರಲಿಲ್ಲ, ಡಾಕ್ಟರ್ ಬಳಿ ತೋರಿಸಿ ಬಿಚ್ಚಿಟ್ಟು ಬಂದರಾಯಿತು. ಅವುಗಳನ್ನು ಗುಣಪಡಿಸಿ ಸರಪಡಿಸಿ ಫೋನ್ ಮಾಡಿದ ಮೇಲೆ ಮತ್ತೆ ತೆಗೆದುಕೊಂಡು ಬಂದು ಸೇರಿಸಿದರಾಗುತ್ತಿತ್ತು. ಹೆಸರು, ನಂಬರು, ವಿಳಾಸ ಬರೆದುಕೊಂಡ ಕೈ ಕಾಲುಗಳು ಆಸ್ಪತ್ರೆಯಲ್ಲಿ ಸಾಲಾಗಿ ನಿಂತಿರುತ್ತಿದ್ದವು. ನಿಮ್ ಕೈ ತಾನೆ, ಇನ್ನೂ ಗಾಯ ಮಾಯಬೇಕು, ಇನ್ನೆರಡು ದಿನ ಬಿಟ್ಟು ಬನ್ನಿ, ಆವಾಗ ಆಗಬಹುದು ಎನ್ನುವ ಮಾತು ಸಲೀಯಾಗಿ ಕೇಳಿಬರುತ್ತಿತ್ತು. ಟೈಲರ್ನ ಅಂಗಡಿಗೆ ಅಲೆದಾಡಿದಂತೆ ಆಸ್ಪತ್ರೆಗೆ ಅಲೆದಾಡುವ ಸಂದರ್ಭವಿರುತ್ತಿತ್ತೇನೋ. ಬ್ಯೂಟಿ ಪಾರ್ಲರ್ಗಳಲ್ಲೂ ಇದೇ ಕತೆ. ಮ್ಯಾನಿಕ್ಯೂರ್, ಪೆಡಿಕ್ಯೂರ್ಗೆಂದು ಕೊಟ್ಟು ಹೋದರೆ ಗಂಟೆ ಬಿಟ್ಟು ಬಂದು ನೇಲ್ ಪಾಲಿಶ್ ಹಾಕಿದ ಮೃದುವಾದ ಫಳಫಳಿಸುವ ಕೈಯನ್ನು ಕಾಲನ್ನು ಹಾಕಿಕೊಳ್ಳಬಹುದಿತ್ತು. ಬಳೆಗಾಗಿ ಅಳತೆಯ ಬಳೆ ಕೊಟ್ಟು ಕಳಿಸುವ ಬದಲು ಕೈಯನ್ನೇ ಕೊಟ್ಟು ಕಳಿಸಿದರೆ ಕೆಲಸ ತಪ್ಪಿಸಿಕೊಳ್ಳಲು ಸಹಾಯವಾಗುತ್ತಿತ್ತು. ಮೊಹೆ ಮುಂತಾದ ಸಮಾರಂಭಗಳಲ್ಲಿ ಮೆಹಂದಿಗೋಸ್ಕರ ರಾತ್ರಿಯೆಲ್ಲ ಕಾಯುತ್ತಾ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದು ಬೇಕಿರಲಿಲ್ಲ, ಬಿಚ್ಚಿಕೊಟ್ಟು ಆರಾಮಕ್ಕೆ ಮಲಗಿಬಿಡುವುದಾಗಿತ್ತು. ಬೆಳಿಗ್ಗೆ ಒಣಗಿದ ಮೆಹಂದಿ ಚಿತ್ತಾರದೊಂದಿಗೆ ಕೈ ಕಾಲುಗಳನ್ನ ಜೋಡಿಸಿಕೊಳ್ಳಲು ಸರಿ ಹೋಗುತ್ತಿತ್ತು. ಕಳ್ಳರಿಗೂ ಮತ್ತೊಂದು ರೀತಿಯ ಅನುಕೂಲವಾಗುತ್ತಿತ್ತು.
1: ಒಡವೆ ಬಿಚ್ಚಿಕೊಡದಿದ್ದರೆ ಕೈ ಬಿಚ್ಚಿ ಕೊಂಡೊಯ್ದರೆ ಸಾಕಿತ್ತು. ಎರಡು ದಿನಗಳ ನಂತರ ಇಂಥ ಬಡಾವಣೆಯಲ್ಲಿ ಇಂಥ ಆಕಾರ ಗಾತ್ರದ ಕೈ ಸಿಕ್ಕಿದೆ. ಬಡಾವಣೆಯ ಪೊಲೀಸ್ ಸ್ಟೇಷನ್ಗೆ ಬಂದು ನೋಡಿ ಎನ್ನುವ ಒಕ್ಕಣೆಯುಳ್ಳ ಸುದ್ದಿಗಳು

ಪತ್ರಿಕೆಗಳಲ್ಲಿ ಮೊಬೈಲಿನ ಮೆಸೇಜುಗಳಲ್ಲಿ ಧಾರಾಳವಾಗಿ ಲಭ್ಯವಾಗುತ್ತಿದ್ದವು. ಕಳ್ಳಕಾಕರಿಗೂ ಕೋರ್ಟು ಜೈಲು ಶಿಕ್ಷೆಗಿಂತ ಕೈಕಾಲುಗಳ ನಟ್ ಬೋಲ್ಟ್ ಸ್ಕ್ರೂಗಳನ್ನು ಬೇರಾವ ಕೈಯೂ ಕೂರದಂತೆ ಕೆಡಿಸಿಬಿಟ್ಟರಾಯಿತು. ಅವನ ಕಳ್ಳತನವೇ ಬಂದ್. ಖ್ಯಾತ ಕಲಾವರು, ಸಾಹಿತಿಗಳು, ಕುಶಲಕರ್ಮಿಗಳ ಕೈಗಳಿಗೆ ಅಪಾರ ಬೇಡಿಕೆ ಇರುತ್ತಿತ್ತು. ಕಳ್ಳತನವಾಗದಂತೆ ಅವರು ತಮ್ಮ ಕೈಗಳನ್ನು ಜಾಗ್ರತೆಯಾಗಿ ಕಾಯ್ದುಕೊಳ್ಳುತ್ತಿದ್ದರು. ತಮ್ಮ ಕೈಕಾಲುಗಳಿಗೆ ವಿಮೆ ಇಳಿಸುತ್ತಿದ್ದರು. ವಿಮೆ ಇಳಿಸಲು ಇನ್ನೂ 4 ಅವಯವ ಹೆಚ್ಚಿಗೆ ದೊರಕಿ ವಿಮಾ ಏಜೆಂಟರಿಗೂ ಕಂಪನಿಗಳಿಗೂ ಲಾಭವಾಗುತ್ತಿತ್ತು. ಸಾಧು ಸಂತರಿಗೆ ಹೆಚ್ಚಿನ ಅನುಕೂಲವಾಗುತ್ತಿತ್ತು. ಆಶೀರ್ವಾದ ಪೂರ್ವಕವಾಗಿ ಶ್ರೀಯುತರು ತಮ್ಮ ಹಸ್ತವನ್ನು ಕಳಿಸಿದ್ದಾರೆ. ಒಂದೇ ಸಮಯದಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗುತ್ತಾ ಚುನಾವಣೆಯ ಒತ್ತಡದಲ್ಲಿ ಅವರು ಸಮಯವನ್ನು ನಿಭಾಯಿಸುತ್ತಿದ್ದರು. ಇಷ್ಟೇ ಅಲ್ಲದೆ ರಿಪ್ಲೇಸ್ಮೆಂಟ್ಗಳು ಲಭ್ಯವಾಗುತ್ತಿದ್ದವು. ಕೃತಕ ಕೈಕಾಲುಗಳ ತಯಾರಿಕೆ ಹೆಚ್ಚಾಗುತ್ತಿತ್ತು. ತಮ್ಮದೇ ಗಾತ್ರ, ಬಣ್ಣ, ಅಳತೆಯ ಕೈಕಾಲುಗಳನ್ನು ಆರ್ಡರ್ ಕೊಟ್ಟು ಮಾಡಿಸಬಹುದಾದರೆ ಅಲ್ಲೂ ಚೈನಾ ಮೇಡ್, ಅಮೆರಿಕಾ ಮೇಡ್, ಮೇಡ್ ಇನ್ ಇಂಡಿಯಾಗಳ ಸ್ಪರ್ಧೆ ಜೋರಾಗಿತ್ತು. ಆದರೂ ಸಾಧಾರಣ, ಉತ್ತಮ, ಅತ್ಯುತ್ತಮ ಗುಣಮಟ್ಟದವು ದೊರಕಿ ಆಯ್ಕೆಗೆ ಲಭ್ಯವಾಗುತ್ತಿದ್ದವು. ಶ್ರೀಮಂತರು ಒಂದೆರಡು ಸ್ಪೇರ್ಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದರು, ಕೂಲಿಂಗ್ ಗ್ಲಾಸ್ಗಳಂತೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ನವರೆಲ್ಲ ತಾವೇ ನುರಿತ ವೈದ್ಯರಿಂದ ತಯಾರಿಸಿ ಅಳವಡಿಸುತ್ತಿದ್ದರು. ಅದಕ್ಕಾಗಿ ಬೇರೊಂದು ವಿಭಾಗವೇ ಸೃಷ್ಟಿಯಾಗಿ ಬಹು ಬೇಡಿಕೆಯಲ್ಲಿರುತ್ತಿತ್ತು. ಪರೀಕ್ಷೆಗಳಲ್ಲಂತೂ ನಿಮ್ಮ ಮೂಲ ಕೈಗಳಿಂದಲೇ ಉತ್ತರಿಯಬೇಕು ಎಂಬ ನಿಬಂಧನೆ ಇರುತ್ತಿತ್ತು. ಹಾಲ್ ಟಿಕೆಟ್ ಅನ್ನು ಪರಿಶೀಲಿಸಿದ ನಂತರ ನಿಮ್ಮ ಕೈಗಳನ್ನು ಪರಿಶೀಲಿಸಲಾಗುತ್ತಿತ್ತು. ಬೇರೆ ಕೈಗಳಿಂದ ಬರೆದರೆ ಅದನ್ನು ಅಮಾನ್ಯ ಮಾಡಿ ಡಿಬಾರ್ ಎನ್ನುವ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿತ್ತು. ಎಲ್ಲಾ ಸ್ಪರ್ಧೆಗಳಲ್ಲೂ ನಿಮ್ಮ ಒರಿಜಿನಲ್ ಕೈ ಕಾಲುಗಳನ್ನೇ ಉಪಯೋಗಿಸಬೇಕು ಎನ್ನುವ ಕರಾರು ಕಾಣುತ್ತಿತ್ತು. ಯಾವುದೇ ಕಲಾಕೃತಿ ಕಾವ್ಯ ಪ್ರಶಸ್ತಿ ಪಡೆದರೆ ಅಲ್ಲಿ ನನ್ನ ಕೈ ಕಳಿಸಿದ್ದೆ ಕಣಯ್ಯ ಎಂದು ಸುಖ ಸುಮ್ಮನೆ ಹೇಳಿಕೊಳ್ಳುವವರಿಗೂ ಕಡಿಮೆ ಇರುತ್ತಿರಲಿಲ್ಲ. ಅದಕ್ಕೆ ನುರಿತ ವೈದ್ಯರ ದೃಢೀಕರಣ ಪತ್ರವನ್ನು ಲಗತ್ತಿಸಿ ಎನ್ನುವ ಒಕ್ಕಣೆಯೂ ಕಾಣುತ್ತಿತ್ತು. ವೃದ್ಧರು ಮದುವೆ, ಮುಂಜಿ, ರಿಸೆಪ್ಷನ್ಗಳಲ್ಲಿ ಅಬ್ಬ ಸ್ಟೇಜ್ ಹತ್ತಿ ಹೋಗಕ್ಕೆ ಆಗಲ್ಲ ಕಂಡ್ರೆ ಯಾರು ಹೋಗ್ತಿದ್ದೀರಾ, ನನ್ನ ಕೈ ತೆಗೆದುಕೊಂಡು ಹೋಗಿ ಆಶೀರ್ವಾದ ಮಾಡಿ ಬನ್ನಿ ಎಂದು ಕಳಿಸಬಹುದಿತ್ತು. ಸುಂದರವಾಗಿ ಅಲಂಕರಿಸಿಕೊಂಡ ಅವಳ ಮೊಮ್ಮಗಳು ಅಜ್ಜಿ ಕೈ ಬಂತು, ಎಲ್ಲರೂ ದಾರಿ ಬಿಡಿ ಎಂದು ನುಲಿಯುತ್ತಾ ಹೋಗಿ ಅಕ್ಷತೆ ಹಾಕಿಸಿ ಬರುತ್ತಿದ್ದಳು. ಹಾಗೆ ಲಂಚ ತೆಗೆದುಕೊಂಡವರು ಕೈಗಳನ್ನೇ ಬದಲಿಸಿ ಚೇಚೆ ಇವು ನನ್ನ ಕೈಗಳಲ್ಲ, ನಾನು ಲಂಚ ಸ್ವೀಕರಿಸಿಲ್ಲ ಎನ್ನುವ ಅಪಾಯವೂ ಕಾದಿತ್ತು. ಕಾಲಿಗೂ ಇದೇ ಕಥೆಯೇ. ಬಿಚ್ಚಿಕೊಟ್ಟರೆ ರಿಪೇರಿಯಾಗಿ ಬರಬಹುದಿತ್ತೇನೋ, ಸಾಕ್ಸು ಶೂಗಳಂತೆ ಕಾಲುಗಳನ್ನು ಬದಲಾಯಿಸಬಹುದಾಗಿತ್ತು. ಅಣ್ಣ ನೀನ್ ಫುಟ್ಬಾಲ್ ಚೆನ್ನಾಗ್ ಆಡ್ತೀಯಣ್ಣ, ಇವತ್ತು ನನಗೆ ಬಾಲ್ ಮ್ಯಾಚ್ ಇದೆ, ನಿನ್ ಕಾಲ್ ಹಾಕೊಂಡು ಹೋಗಿರ್ತೀನಿ, ಬಂದ ತಕ್ಷಣ ಕೊಡ್ತೀನಿ ಎಂದು ಪೂಸಿ ಹೊಡೆಯುವ ತಮ್ಮಂದಿರೋ ಸ್ನೇಹಿತರೋ ಇರುತ್ತಿದ್ದರು. ತಂಗಿಯರು ಅಕ್ಕಂದಿರಿಗೆ ನಾಳೆ ಕಾಲೇಜ್ನಲ್ಲಿ ಕ್ಯಾಟ್ ವಾಕ್ ಇದೆ ಕಣೆ, ರ್ಯಾಂಪ್ ಮೇಲೆ ಹೆಜ್ಜೆ ಹಾಕ್ಬೇಕು, ನಿನ್ ಕಾಲು ನೀಳವಾಗಿ ತುಂಬಾ ಚೆನ್ನಾಗಿವೆ, ಕೊಟ್ಟಿರು ಪ್ಲೀಸ್ ಎಂದು ದುಂಬಾಲು ಬಿಡುತ್ತಿದ್ದರು. ನಟ ನಟಿಯರು, ಸೆಲೆಬ್ರಿಟಿಗಳು ತಮ್ಮ ಕಾಲುಗಳಿಗೆ ವಿಮೆ ಇಳಿಸಿ ಅವುಗಳ ಸೌಂದರ್ಯ ಕಾಪಾಡುವಲ್ಲಿ ಹೆಚ್ಚಿನ ಆಸ್ಥೆ ವಹಿಸುತ್ತಿದ್ದರು. ಜಗತ್ತಿನ ಖ್ಯಾತ ಮಾಡೆಲ್ ನವೋಮಿ ಕ್ಯಾಂಬೆಲ್ಗಳ ಕಾಲುಗಳಂತೆ ಅವು ದಾಖಲೆಯ ಮೊತ್ತಕ್ಕೆ ವಿಮೆಯಾಗಿರುತ್ತಿದ್ದವು. ಇವೆಲ್ಲವುಗಳ ನಡುವೆ ಬಡವರಿಗೆ ಒಂದು ಆಕಿರಣವಿರುತ್ತಿತ್ತು. ಕೈ ಕಾಲುಗಳನ್ನು ಬಾಡಿಗೆಗೆ ಕೊಟ್ಟು ಅವರು ಹೊಟ್ಟೆ ಹೊರೆಯಬಹುದಿತ್ತು. ಓನರಮ್ಮ ಅದ್ಯಾವುದೋ ದೇವಸ್ಥಾನಕ್ಕೆ ನಾಡ್ಕೊಂಡು ಬರ್ತೀನಿ ಅಂತ ಅರಕೆ ಕಟ್ಕೊಂಡವಳಂತೆ, ಕಪ್ಪಗಿದ್ರು ನಿನ್ ಕೈ ಕಾ ಗಟ್ಟಿಗಿದ್ದಾವಲ್ಲ, ಒಂದಿನ ಕೊಡು ಅಂತ ಈಸ್ಕೊಂಡು ಹೋಗವಳೆ. ಅವಳ ಕೈ ಕಾಲ್ಗೆ ಏನು ಮಾಡಿ ಅಭ್ಯಾಸ ಇಲ್ಲ ಅನ್ಸುತ್ತೆ, ಬೆಳಕಿಂದ ಏನು ಕೆಲಸ ಮಾಡಕ್ಕಾಯ್ತಾ ಇಲ್ಲ, ಕುಂತೇ ಇವನಿ ಎಂದು ಕೆಲಸದವಳು ಇನ್ನೊಬ್ಬಳ ಮುಂದೆ ಅಲವತ್ತುಕೊಳ್ಳುವ ದೃಶ್ಯ ಕಾಣಬರುತ್ತಿತ್ತು. ಟ್ರಾಫಿಕ್ ಪೊಲೀಸರು, ದೂರ ಪ್ರಯಾಣ ಮಾಡುವ ಡ್ರೈವರ್ಗಳು, ಅವಶ್ಯಕತೆ ಇರುವವರು ಎಲ್ಲ ಎಕ್ಸ್ಟ್ರಾ ಕೈಗಳನ್ನು ಇಟ್ಟುಕೊಂಡೇ ಮನೆಯಿಂದ ಹಾಗೆ ಬೀಳುತ್ತಿದ್ದರು. ಕಾನೂನಿನ ಪರಿಧಿಯಲ್ಲೂ ತಮ್ಮದಲ್ಲದ ಕೈ ಕಾಲುಗಳಿಂದ ಮಾಡಿದ ಅಪರಾಧಗಳಿಗೆ ಬೇರೆ ಶಿಕ್ಷೆಗಳೇ ಕಾದಿರುತ್ತಿದ್ದವು. ಈ ಜೋಡಿಸಿಕೊಳ್ಳುವ ಪಾರ್ಟ್ಗಳಲ್ಲಿ ವಿಂಗಡಣೆ ಇದ್ದು ಆಕಾರ, ಗಾತ್ರ, ಸ್ತ್ರೀ ಪುರುಷ, ಸಮಾನ ವಯಸ್ಸು ಮತ್ತು ಸಮಾನ ಗಾತ್ರಗಳಿಗೆ ಹೊಂದಿಕೆಯಾಗುವಂತಿದ್ದರೆ ಮಾತ್ರ ಈ ಎಲ್ಲ ಸೌಲಭ್ಯಗಳ ಸ್ವರೂಪ ಬೇರೆಯೇ ಆಗಿರುತ್ತಿತ್ತು. ಆಗ ಅಮ್ಮ ಏ ನನ್ನ ಕೈ ಬರಲ್ವ, ಪಕ್ಕದ ಮನೆ ದೀಪುಗೆ ಜ್ವರ ಬಂದು ಮಲಗಿದಾನೆ, ಸ್ಕೂಲಿಗೆ ಹೋಗಲ್ವಂತೆ, ಅವನ್ ಕೈ ಕೇಳ ಹೋಗು ಎಂದು ಕಳಿಸಬಹುದಾಗಿತ್ತು. ಸರ್ಕಾರದವರು ಕೂಡ ನಿಮ್ಮ ಕೈ ಕಾಲುಗಳು ಸದಾ ನಿಮ್ಮವೇ ಆಗಿರಲಿ ಎಂಬ ಜಾಹೀರಾತನ್ನು ನೀಡುತ್ತಿದ್ದರು. ಬೇರೆ ಶೇಡ್ನ ಬಟ್ಟೆಗಳಂತೆ ಬೇರೆ ಬಣ್ಣದ ಕೈ ಕಾಲುಗಳನ್ನು ಬಳಸುವುದು ಫ್ಯಾಷನ್ ಆಗಬಹುದಿತ್ತು. ನನ್ನ ನಿನ್ನ ಕೈಗಳ ನಡುವೆ ಎಂಬ ಕವನಗಳು, ಅನೇಕಾನೇಕ ಕಥೆಗಳು ಬರಬಹುದಿತ್ತು. ಟಿವಿ ಸೀರಿಯಲ್ಗಳಂತೂ ಕೇಳಲೇಬೇಡಿ. ಕೈ ಕಾಲುಗಳು ಬೇರೆಯಾದ ಬಗ್ಗೆ, ಅದಲು ಬದಲಾಗಿ ಮತ್ತೆ ಕೂಡಿದ ಬಗ್ಗೆ ಮೆಗಾ ಧಾರಾವಾಹಿಗಳನ್ನೇ ಮಾಡಿಬಿಡುತ್ತಿದ್ದರು. ಇಷ್ಟೆಲ್ಲಾ ಆದ ಮೇಲೆ ತನಗೇ ಕೈಕಾಲುಗಳನ್ನು ಜೋಡಿಸುವಂತೆ ಸೃಷ್ಟಿಸಿದ ಭಗವಂತನನ್ನು ಮನುಷ್ಯ ಬಿಡುತ್ತಿರಲಿಲ್ಲ, ದೇವರಿಗೆ ಕೈಕಾಲುಗಳನ್ನು ಜೋಡಿಸುವಂತೆ ಇಡುತ್ತಿದ್ದ. ಆಗ ಇಷ್ಟಾರ್ಥಗಳು ಈಡೇರಿದರೆ ಕೈಕಾಲುಗಳನ್ನು ಮಾಡಿಸಿಕೊಂಡು ಹರಕೆಯನ್ನು ಭಕ್ತರು ಬೇಡಿಕೊಳ್ಳುತ್ತಿದ್ದರು. ಚಿನ್ನದ, ಬೆಳ್ಳಿಯ, ಹಿತ್ತಾಳೆ, ಪಂಚಲೋಹ ಮುಂತಾದವುಗಳಲ್ಲಿ ಮಾಡಿದ ಕೈ ಕಾಲುಗಳು ದೇವಸ್ಥಾನದಲ್ಲಿ ಸಾಲಾಗಿ ಕುಳಿತಿರುತ್ತಿದ್ದವು. ಹಬ್ಬ ಹರಿದಿನಗಳಲ್ಲಿ ಚಿನ್ನದ, ಮಿಕ್ಕಂತೆ, ಬೆಳ್ಳಿ, ಹಿತ್ತಾಳೆಯವು ಬಳಕೆಯಾಗುತ್ತಿದ್ದವು. ಇದೇನು ಪುರಾಣ ನಿಲ್ತಾನೇ ಇಲ್ಲ, ನದಿ ಹರಿದಂತೆ ಹರಿತಾನೇ ಇದೆ, ತನ್ನದಲ್ಲ ಬೇರೆ ಯಾರ್ದೋ ಕೈ ಇಟ್ಕೊಂಡು ಬರಿತಿದ್ದಾರೆ ಅನ್ಸುತ್ತೆ.
ಮೆದುಳಿಗೆ ಸಂದೇಶವನ್ನು ನರಗಳು ತಿಳಿಸಿ ಅಲ್ಲಿಂದ ಇಂಪಲ್ಸ್ಗಳ ಮೂಲಕ ಸಂದೇಶಗಳು

0: ರವಾನೆಯಾಗಿ ಎಲ್ಲ ವಿಜ್ಞಾನ ನನಗೂ ಗೊತ್ತು ಸ್ವಾಮಿ. ಆದರೆ ಇದೊಂದು ಲಘು ದಾಟ ಊಹೆ ಅಷ್ಟೇ. ಹೀಗೆಲ್ಲ ಆಗಬಾರದು ಅಂತಲೇ ದೇವರು ನಮ್ಮನ್ನ ಸಂಪೂರ್ಣ ಆಗಿರುವ ಒಂದೇ ದೇಹವನ್ನು ಒಂದೇ ಪೀಸಿನಲ್ಲಿ ನಮಗೆ ದಯಪಾಲಿಸಿದ್ದಾನೆ. ಆದರೂ ನಿತ್ಯ ಪೆನ್ನು ಡಬ್ಬಿ ಮರೆತು ಬರುವ ಮಕ್ಕಳಿಗೆ ತಾಯಂದ್ರು, ಪುಣ್ಯ ದೇವ್ರು ಎಲ್ಲ ಕೂಡಿಸಿ ಕಳಶಾನ, ಇಲ್ಲಾಂದ್ರೆ ತಲಿಯೊಬ್ಬರ ಮನೆಯಾಗ ಕಾಲೊಬ್ಬರ ಮನೆಯಾಗ ಬಿಟ್ಟು ಬರ್ತಿದ್ರಿ ಎಂದು ಆಕ್ಷೇಪಿಸುವುದು ಸರ್ವೇ ಸಾಮಾನ್ಯ. ನಾನು ಮೊದಲು ಹೇಳಿದಂತೆ ದೇಹದ ಬೇರಾವ ಭಾಗಗಳನ್ನು ಬಿಡಿ ಮಾಡುವ ತಂಟೆಗೆ ಹೋಗಿಲ್ಲ. ನಾನು ಬೆರಳುಗಳನ್ನು ಒಟ್ಟಾಗಿ ಇರಲು ಬಿಟ್ಟಿದ್ದೇನೆ. ಇಲ್ಲವಾದಲ್ಲಿ ದಿನವೂ ಕಸದಲ್ಲಿ ಒಂದೋ ಎರಡೋ ದೊರಕುತ್ತಿದ್ದವು, ಅವುಗಳ ಸಂಖ್ಯೆ ಜಾಸ್ತಿಯಲ್ಲವೇ? ಅಯ್ಯೋ ಸಾಕಿನ್ನು, ತಲೆ ಸುತ್ತುತ್ತಿದೆ ಅಂದ್ರ? ಹೆದರಬೇಡಿಪ್ಪ, ಹಾಗೇನೂ ಆಗಿಲ್ಲ, ಎಲ್ಲ ಒಟ್ಟಾಗೆ ಇವೆ. ಆದ್ರೂ ಜಾಗ್ರತೆಗೆ ಅಂತ ನೀವು ನಿಮ್ಮ ಕೈ ಕಳೆಗಳನ್ನು ಒಮ್ಮೆ ಎಳೆದು ನೋಡಿಕೊಂಡು ಬಿಡಿ, ಎಲ್ಲ ಸೇರ್ಕೊಂಡೇ ಇವೆ ತಾನೆ.
1: ಪಾಠಗಳ ಪರದ್ರ ಪ್ರಬಂಧ ವಾಚನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಧುರಾ ಕರ್ಣಂ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: वनिता विहार।
1: ಆಕಾಶವಾಣಿ ಧಾರವಾಡ.
2: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309.
3: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
4: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
5: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
9: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
10: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
8: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಕೇಳುಗರೆ 12:35 ಆರೋಗ್ಯ ಕಾರ್ಯಕ್ರಮ ಪ್ರೀ ಎಕ್ಸ್ಲಾಂಪಿಯಾ ಲಕ್ಷಣಗಳು ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ. ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
2: ಕೇಳುಗ್ರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಿಣಿಯರಲ್ಲಿ ಕಾಡುವ ಒಂದು ಸಮಸ್ಯೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಯಾವ ಸಮಸ್ಯೆ ಅಂತ ಅಂದ್ರೆ ಪ್ರೀ ಎಕ್ಲಾಂಪ್ಸಿಯಾ. ಏನಿದು ಪ್ರೀ ಎಕ್ಲಾಂಪ್ಸಿಯಾ, ಯಾವಾಗ ಕಾಣಿಸಿಕೊಳ್ಳುತ್ತೆ, ಇದರ ಲಕ್ಷಣಗಳೇನು, ಇದರಿಂದ ಗರ್ಭಿಣಿಗಾಗ್ಲಿ ಅಥವಾ ಮಗುವಿಗಾಗ್ಲಿ ಏನಾದರೂ ಸಮಸ್ಯೆ ಆಗತ್ತಾ, ಇದನ್ನೆಲ್ಲ ಪತ್ತೆ ಹಚ್ಚೋದು ಹೇಗೆ, ಮತ್ತೆ ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ, ಈ ಕುರಿತು ಮಾಹಿತಿ ನೀಡೋದಕ್ಕಾಗಿ ಇವತ್ತು ನಮ್ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರು. ಡಾಕ್ಟರ್ ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್ ಶಿಲ್ಪಾ ಅವರೇ, ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ?
3: ಪ್ರೀ ಎಕ್ಲಾಂಪ್ಸಿಯಾ ಅನ್ನುವಂಥದ್ದು ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದೊತ್ತಡ ಇರುವಂತಹ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಕಾಂಪ್ಲಿಕೇಶನ್. ಯಾವಾಗ ಈ ಅಧಿಕ ರಕ್ತದೊತ್ತಡವನ್ನ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಕೆಗೆ ಸಿಕ್ಕಿರೋದಿಲ್ವೋ, ಆಕೆಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡೋಕಾಗಿರೋದಿಲ್ಲ, ಆ ಸಮಯದಲ್ಲಿ ಅಧಿಕ ರಕ್ತದೊತ್ತಡ ಅವಳ ದೇಹದಲ್ಲೇ ತುಂಬಾ ದಿನಗಳ ಕಾಲ ಇದ್ದಾಗ ಅವಳ ದೇಹದಲ್ಲಿ ಉಂಟಾಗುವಂತ ಕೆಲವು ಚೇಂಜಸ್ ಅಂತ ಹೇಳ್ಬೋದು. ಅಂದ್ರೆ ಈ ಅಧಿಕ ರಕ್ತದೊತ್ತಡ ಅವಳ ರಕ್ತನಾಳಗಳನ್ನಲ್ಲದೆ ರಕ್ತ ಎಲ್ಲಿ ಎಲ್ಲಿ ಸಂಚಾರವಾಗುತ್ತೆ, ದೇಹದ ಬೇರೆ ಅಂಗಾಂಗಗಳಿಗೂ ಕೂಡ ಅದರ ಅಪಾಯ ತಲುಪಿದಾಗ ಅದನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಸಾಧಾರಣವಾಗಿ ಮೆದುಳು, ಶ್ವಾಸಕೋಶ, ಕಣ್ಣುಗಳು, ಕಿಡ್ನಿ, ಲಿವರ್, ಈ ಅಂಗಾಂಗಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ.
2: ಯಾವಾಗ ಕಾಣಿಸ್ಕೊಳ್ಳುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು?
3: ಸಾಧಾರಣವಾಗಿ ರಕ್ತದೊತ್ತಡ ಅನ್ನುವುದು ಪ್ರೆಗ್ನೆನ್ಸಿನಲ್ಲಿ ಬರೋದು 20 ವಾರಗಳ ನಂತರ. ಆ 20 ವಾರಗಳ ನಂತರ ಏನು ಅಧಿಕ ರಕ್ತದೊತ್ತಡ ಬರುತ್ತೋ ಅದನ್ನ ಆ ತಕ್ಷಣವೇ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿರಬೇಕು. ಒಂದು ವೇಳೆ ಪೇಷಂಟ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಒಂದು ಡಿಲೇ ಅಥವಾ ಅವ್ರು ಬರ್ತಾ ಇಲ್ಲ, ವಿಳಂಬ ಅಥವಾ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇಲ್ಲ, ಈ ತರ ಪೇಷಂಟ್ಸ್ ಡಾಕ್ಟರ್ಸ್ ಹತ್ರ ಪದೇ ಪದೇ ಬಿಪಿ ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಬರಬೇಕಾಗ್ತದೆ. ಆ ಹಂತದಲ್ಲಿ ಎಲ್ಲೋ ಒಂದು ಕಡೆ ತಪ್ಪುಗಳಾದಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಯಾವಾಗ ಇರೋದು

0: ಇಲ್ವೋ ಆ ಸಮಯದಲ್ಲಿ ಆ ರಕ್ತನಾಳಗಳಿಗೆ ಮಾತ್ರವೇ ಅಲ್ಲದೆ ಆ ರಕ್ತನಾಳಗಳಿಂದ ಅದು ಸಂಚಾರ ಮಾಡುವಂತಹ ಅಂಗಾಂಗಗಳು, ಆಗ್ಲೇ ಹೇಳಿದಾಗೆ ಮೆದುಳು ಭಾಗ, ಕಣ್ಣು, ಶ್ವಾಸಕೋಶ, ಲಿವರ್ ಮತ್ತೆ ಕಿಡ್ನಿ, ಈ ಅಂಗಾಂಗಗಳು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗತ್ತೆ, ಅದರ ವೈಫಲ್ಯಗಳು ಕಾಣತೊಡಗತ್ತೆ. ಈ ಪರಿಸ್ಥಿತಿಯನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ.
1: ಸಾಮಾನ್ಯವಾಗಿ ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ನೀವು ಅವಳಿಗೆ ಪ್ರತಿ ತಿಂಗಳು ಆಸ್ಪತ್ರೆಗೆ ಬರೋದಕ್ಕೆ ಹೇಳ್ತೀರಿ, ಟೆಸ್ಟ್ಗೆ ಬರೋದಕ್ಕೆ ಹೇಳ್ತೀರಿ. ಪ್ರತಿ ಸರ್ತಿ ಬಂದಾಗ್ಲೂ ಅವಳ ವೆಯ್ಟು ಮತ್ತೆ ಅವಳ ಬಿ ಪಿ ಎಲ್ಲಾನು ಒಂದೊಂದು ಸರ್ತಿ ಚೆಕ್ ಮಾಡಿಬಿಡ್ತೀರಿ. ಹಾಗಾಗಿ ಈ ಬ್ಲಡ್ ಪ್ರೆಷರ್ ಇರೋಂಥವ್ರಿಗೆಲ್ಲರಿಗೂ ಈ ಸಮಸ್ಯೆ ಕಾಡುತ್ತಾ, ಅಥವಾ ಇಂಥವ್ರಿಗೆ ಬಿ ಪಿ ಹೆಚ್ಚಾಗಿ ಈ ಸಮಸ್ಯೆ ಕಾಡಬಹುದು ಅಂತನ?
0: ಈ ರಕ್ತದೊತ್ತಡ ಯಾರಿಗೆ ಹೆಚ್ಚಿಗೆ ಬರುತ್ತೆ ಅನ್ನೋದಾದ್ರೆ, ವಯಸ್ಸು ಮೊದಲಿಗೆ, ಅತಿ ಕಡಿಮೆ ವಯಸ್ಸು ಅಂದ್ರೆ ಟೀನೇಜ್ ಪ್ರೆಗ್ನೆನ್ಸಿ ಅಂತೀವಿ, 18, 19, 20 ಪ್ರಾಯದಲ್ಲಿ ಅವರು ಗರ್ಭಿಣಿ ಆಗೋದು. ಇನ್ನೊಂದು ವಯಸ್ಸಾದ ನಂತರ, 30-35 ದಾಟದ ನಂತರ
1: ಅವರು ಗರ್ಭವತಿಯಾದ
0: ನಂತರ. ಯೂಶಲಿ ಇದು ಮೊದಲ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ. ಒಂದು ವೇಳೆ ಮೊದಲ ಪ್ರೆಗ್ನೆನ್ಸಿನೇ ಆಗ್ಲೇ ಕಾಣಿಸ್ಕೊಂಡಿದ್ರೆ ಅದು ನಂತರದ 2nd, 3nd ಪ್ರೆಗ್ನೆನ್ಸಿಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಮತ್ತೆ ಮೊದಲನೇ ಪ್ರೆಗ್ನೆನ್ಸಿಗೂ 2nd ಪ್ರೆಗ್ನೆನ್ಸಿಗೂ ಯಾವಾಗ ಗ್ಯಾಪ್ ಜಾಸ್ತಿ ಆಗುತ್ತೆ ಅವಾಗ ತಾಯಿಯ ವಯಸ್ಸು ಕೂಡ ಜಾಸ್ತಿ ಆಗುತ್ತೆ. ಮೊದಲನೇ ಮಗುಗೆ 10 ವರ್ಷ ಆದ ನಂತರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಇಂಥವ್ರಿಗೂ ರಿಸ್ಕ್ ಸ್ವಲ್ಪ ಜಾಸ್ತಿ. ತೂಕ ಹೆಚ್ಚಿಗೆ ಇರುವವರಿಗೆ ಖಂಡಿತ ರಿಸ್ಕ್ ಜಾಸ್ತಿ. ಅದರ ಜೊತೆಗೆ ಫ್ಯಾಮಿಲಿಯಲ್ ಅಂದ್ರೆ ಅವರ ಕುಟುಂಬಗಳಲ್ಲಿ ಅಕ್ಕ ತಂಗಿರಿಗೆ ಬಿ ಪಿ ಜಾಸ್ತಿ ಇತ್ತು, ತಾಯಿಗೆ ಬಿ ಪಿ ಜಾಸ್ತಿ ಇದೆ, ತಂದೆಗೆ ಜೆನೆಟಿಕ್ ಇದ್ರೆ, ಆಗ ಕೂಡ ಈಕೆಗೆ ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ರಕ್ತದೊತ್ತಡ ಅಥವಾ ಹೆಚ್ಚಿನ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಕೆಲವು ಸ್ವಯಂ ನಿರೋಧಕ ಅಥವಾ ಪ್ರತಿರೋಧಕ ಸಮಸ್ಯೆಗಳು ಇರುತ್ತೆ, ಹಾಗಂದ್ರೆ ಆಟೋ ಇಮ್ಯೂನ್ ಡಿಸೀಸ್. ಇತ್ತೀಚೆಗೆ ಅವು ತುಂಬಾ ಹೆಣ್ಮಕ್ಳಲ್ಲಿ ಅದಿದೆ ಅಂತಾನೆ ಗೊತ್ತಾಗೋದಿಲ್ಲ, ಒಂದೊಂದ್ಸಲ ಪ್ರೆಗ್ನೆನ್ಸಿನಲ್ಲಿ ಅದಿರಬಹುದು, ಈ ತರ ಬಿ ಪಿ ಎಲ್ಲ ಜಾಸ್ತಿ ಆದಾಗ ಓ ಹೀಗೆ ಇರಬಹುದು, ರೆಟ್ರೋಸ್ಪೆಕ್ಟಿವ್ ಆಗಿ ನಮ್ಗೆ ತಿಳಿದು ಬರುತ್ತೆ. ಸೊ ಆ ತರ ಅಂದ್ರೆ ಎಸ್ ಎಲ್ ಇ ಅಂತ ಹೇಳ್ತೀವಿ, ಆಪ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ, ಈ ಒಂದು ಕಾರಣಗಳಿಂದ ಆಕೆಗೆ ಅಧಿಕ ರಕ್ತದೊತ್ತಡ ಬರೋ ಸಾಧ್ಯತೆಗಳು ಇದಾವೆ.
1: ಜೊತೆಗೆ ಈ ಅವಳಿಗಳು, ತ್ರಿವಳಿಗಳು ಆ ತರ ಇದ್ದಾಗ ಕೂಡ ಅವರಿಗೆ
0: ಬರಬಹುದು. ಅದರ ಜೊತೆಗೆ ತಾಯಿಗಾಗಲೇ ಡಯಾಬಿಟೀಸ್ ಇದೆ, ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಜಾಸ್ತಿ ಆಗಬಹುದು, ಥೈರಾಯ್ಡ್ ಸಮಸ್ಯೆಗಳಿದ್ದಾವೆ, ಆವಾಗ ಕೂಡ ರಕ್ತದೊತ್ತಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇದೆ.
1: ಏನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ 20 ವಾರಗಳ ನಂತರ ಅಂತ ನೀವು ಹೇಳಿದ್ರಿ? ಸಾಮಾನ್ಯವಾಗಿ 20 ವಾರಗಳ ನಂತರ ಅಂತ ಅಂದ್ರೆ ಕೆಲವರಿಗೆ ಕೈ ಕಾಲು ಊದ್ಕೊಂಡಿರುತ್ತೆ, ಅಯ್ಯೋ ಬಸರಿ ಹೆಂಗ್ಸು ಕಳೆ ಬಂದಿದೆ ಅಂತೆಲ್ಲ ಹೇಳ್ತಿರ್ತಾರೆ.
0: ಇದು ಬೇರೆ ತರ ಕಳೆ ಇರುತ್ತೆ. 20 ವಾರಗಳ ನಂತರ ಸಾಧಾರಣವಾಗಿ ರಕ್ತದೊತ್ತಡ ಜಾಸ್ತಿ ಆಗೋದನ್ನ ನೋಡ್ತೀವಿ. ಕೆಲವು ಹೆಣ್ಣು ಮಕ್ಕಳಲ್ಲಿ ತುಂಬಾ ಬೇಗ ಒಂದು 28-30 ವಾರಗಳಲ್ಲೇ ಕಾಣಿಸ್ಕೋಬಹುದು. ಕೆಲವು ಹೆಣ್ಣು ಮಕ್ಕಳಿಗೆ ಅದು ಅವರ ಪ್ರಸವದ ಇನ್ನೇನು ಸ್ವಲ್ಪ ಸಮಯದ ನಂತರ, 1 ವಾರ ಇದೆ 2 ವಾರ ಇದೆ ಅನ್ನೋ ಸಮಯದಲ್ಲಿ ಕಾಣಿಸ್ಕೋಬಹುದು. ಯಾವಾಗ ಬೇಕಾದ್ರೂ ಕಾಣಿಸ್ಕೋಬಹುದು. ಅವರ ಈ ಎಲ್ಲ ದೇಹ ಲಕ್ಷಣಗಳು ಹೇಗಿದೆ ಮತ್ತೆ ಅವರ ರಕ್ತದೊತ್ತಡ ಎಷ್ಟರ ಮಟ್ಟಿಗೆ ನಿಯಂತ್ರಣದಲ್ಲಿದೆ, ಇದೆಲ್ಲದರ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ. ಅವರಿಗೆ ಈ ಲಕ್ಷಣಗಳು ಅಂತಂದ್ರೆ ಮೇಲಿಂದ ಕೆಳಗೆ ಹೋಗೋದಾದ್ರೆ ತಲೆನೋವಿರಬಹುದು, ಕಣ್ಣು ಮಂಜು ಮಂಜಾಗೋದಿರ್ಬೋದು, ದೃಷ್ಟಿಯಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಕಾಣಬಹುದು, ಎಲ್ಲವೂ ಕ್ಲಿಯರ್ ಆಗಿಲ್ಲ, ಮಧ್ಯ ಮಧ್ಯ ಏನೋ ಡಾರ್ಕ್ ಸ್ಪಾಟ್ಸ್, ಕೊಟುಮಾಸ್ ಅಂತೀವಿ, ನಾಸಿಯಾ ವಾಮಿಟಿಂಗ್ ಅಂತೀವಿ ಅಂದ್ರೆ ವಾಂತಿ ಆಗೋದು, ಗ್ಯಾಸ್ಟ್ರೈಟಿಸ್ ಆಗೋದು, ಎದೆ ಉರಿ ಬರೋದು, ಪಕ್ಕೆ ನೋವು, ಬಲಗಡೆ ಪಕ್ಕೆ ನೋವು, ಮತ್ತೆ ಯೂರಿನ್ ಔಟ್ಪುಟ್ ಸ್ವಲ್ಪ ಕಮ್ಮಿ, ಯಾಕೋ ಯೂರಿನ್ ಜಾಸ್ತಿ ಪಾಸ್ ಆಗ್ತಿಲ್ಲ ಅನ್ನುವಂಥದ್ದು, ಕಾಲು ಮುಖ ಇವೆಲ್ಲವೂ ಬಾತ್ಕೊಳ್ಳುವುದು. ಸಾಧಾರಣವಾಗಿ ಪ್ರೆಗ್ನೆನ್ಸಿನಲ್ಲಿ ಕಾಲು ಬಾತ್ಕೊಳ್ಳೋದು ಪ್ರೆಗ್ನೆನ್ಸಿಯ ಲಕ್ಷಣ ಕೂಡ ಹೌದು. ಆದ್ರೆ ಈ ಪ್ರಿಯಕ್ಲಾಂಪ್ಸಿಯಾ ಅಥವಾ ರಕ್ತದೊತ್ತಡ ಜಾಸ್ತಿ ಆದಾಗ ಕಾಲು ಯಾವ ರೀತಿ ಉತ್ಕೊಳ್ಳುತ್ತೆ ಅನ್ನೋದಕ್ಕೆ, ಬೆಳಿಗ್ಗಿಂದ ಆಕೆ ನಡೆದಾಗ ಡಿಪೆಂಡೆಂಟ್ ಎಡಿಮಾ ಅಂತ ಹೇಳ್ತೀವಿ, ಅದರ ಒಂದು ಕಾರಣದಿಂದ ಕಾಲುಗಳು ಊದ್ಕೊಳ್ಳುತ್ತೆ. ಆಕೆ ರಾತ್ರಿ ಮಲಗಿ ರೆಸ್ಟ್ ತಗೊಂಡು ಬೆಳಿಗ್ಗೆ ಎದ್ದಾಗ ಆ ಊತ ಕಮ್ಮಿ ಆಗಿರುತ್ತೆ. ಇದು ಪ್ರೆಗ್ನೆನ್ಸಿಗೆ ಸಹಜವಾಗಿರುವಂತಹ ಒಂದು ಕಾಲೂತ. ಇನ್ನು ಈ ಬಿ ಪಿ ಹೆಚ್ಚಾದಾಗ ಅಥವಾ ಪ್ರಿಯಕ್ಲಾಂಪ್ಸಿಯಾ ಕಡೆ ಹೋಗಿದೆ ಅಂದಾಗ ಕಾಲೂತ ಅನ್ನೋದು ಕಡಿಮೆನೆ ಆಗೋಲ್ಲ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ರೆಸ್ಟ್ ತಗೊಂಡ ನಂತರವೂ ಚೂರು ಕಮ್ಮಿ ಆಗಿರಲ್ಲ, ಬಿ ಪಿದು ಜಾಸ್ತಿ ಆಗಿದ್ರೆ ಈ ಕಾಲೂತ ಕೂಡ ಇನ್ನೂ ಜಾಸ್ತಿ ಆಗಿರಬಹುದು.
1: ಮೇಡಮ್, ನೀವು ಹೇಳಿದ್ರಿ ಗರ್ಭಿಣಿಗೆ ಅಂಗಗಳು ಕೆಲವೊಂದ್ ಸರ್ತಿ ಸರಿಯಾಗಿ ಕೆಲಸ ಮಾಡದೆ ಇರಬಹುದು ಅಂತ ಅಂದ್ರೆ ಈ ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ ಬಂದ ಮೇಲೆ, ಅಂದ್ರೆ ಆ ರಕ್ತದೊತ್ತಡ ತುಂಬಾ ಜಾಸ್ತಿ ಆದಾಗ, ಈ ರಕ್ತದೊತ್ತಡ ತುಂಬಾ ಜಾಸ್ತಿ ಆದಾಗ ಆ ಮಗುವಿಗೆ ಯಾವ ಸಮಸ್ಯೆ ಆಗುತ್ತೆ?
0: ಆಗ್ಲೇ ಹೇಳಿದ ಹಾಗೆ ಮಗುವಿಗೆ ರಕ್ತ ಸಂಚಾರ ಚೆನ್ನಾಗಾಗೋದಕ್ಕೆ ಏನು ನಮ್ಮ ರಕ್ತನಾಳಗಳು ಅಗಲವಾಗಿ ಆ ಗರ್ಭಾಶಯಕ್ಕೆ ತಲುಪಬೇಕು, ಅದು ತಲುಪದಿದ್ದಾಗ ಮಗುವಿನ ಬೆಳವಣಿಗೆ

0: ಕುಂಠಿತವಾಗುತ್ತೆ. ಲೋ ಬರ್ತ್ ವೆಯ್ಟ್ ಅಂತೀವಿ, 2.5 kg, 2.5 kg ಜಾಸ್ತಿ ಬೆಳಿಬೇಕಾಗಿರುವಂತಹ ಮಗು 1.5 kg ಆಗ್ಬೋದು. ಆಮೇಲೆ ಅದು ರಕ್ತ ಸಂಚಾರ ಕಮ್ಮಿಯಾಗಿ ಅದಕ್ಕೂ ಆಕ್ಸಿಜನ್ ಏರುಪೇರುಗಳಾಗಿ ತೊಂದರೆಗಳಾಗ್ಬೋದು. ಅದನ್ನ ಸ್ಕ್ಯಾನ್ ಮೂಲಕ ನಾವು ಕಂಡಿಟ್ಕೊಂತೀವಿ. ಮಗುವಿನ ಸುತ್ತಲಿನ ನೀರು ಕಮ್ಮಿ ಆಗ್ಬಹುದು. ಈ ಕಾರಣಗಳಿಂದ ಮಗುವಿನಲ್ಲಿ ಹಾರ್ಟ್ ಬೀಟ್ ಏರುಪೇರುಗಳಾಗಬಹುದು. ಅವಾಗ ತಕ್ಷಣ ಡೆಲಿವರಿ ಮಾಡೋ ಪರಿಸ್ಥಿತಿ ಬರುತ್ತೆ. ತೂಕ ಏನೋ ಚಿಕ್ಕದಾಗಿದೆ, ಆದರೆ ಕೆಲವು ಬಾರಿ ಪ್ರೀ ಟರ್ಮ್ ಅಕಾಲಿಕವಾಗಿ ಕೂಡ ಮಗು ಹುಟ್ಟಬಹುದು. ಅಂದ್ರೆ 37 ವಾರಗಳು ಏನು ಕಂಪ್ಲೀಟ್ ಆಗಬೇಕು, ಆವಾಗ ಮಗು ತಕ್ಕ ಮಟ್ಟಿಗೆ ಹೊರಗಡೆ ಬಂದ್ರೆ ಚೆನ್ನಾಗಿ ಬದುಕತ್ತೆ ಅನ್ನುವಂತ ಒಂದು ಆಶಾಭಾವನೆ ನಮ್ಗಿದೆ. ಅದಕ್ಕಿಂತ ಮುಂಚಿತವಾಗಿ ತಾಯಿಗೆ ಯಾವಾಗ ಬೇರೆ ಅಂಗಗಳಲ್ಲಿ ತೊಂದರೆಗಳು ಹೆಚ್ಚು ಕಾಣಿಸ್ಕೊತಾ ಇದೆ, ಕಿಡ್ನಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಏರುಪೇರು ಕಾಣಿದೆ, ಲಿವರ್ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏರುಪೇರು ಕಾಣಿಸ್ತಾ ಇದೆ, BP ಕಂಟ್ರೋಲಿಗೆ ಬರ್ತಾ ಇಲ್ಲ, ಆಕೆಗೆ ಬೇರೆ ಸಿಂಪ್ಟಮ್ಸ್ ತಲೆನೋವು ಆ ತರ ಎಲ್ಲ ಇದೆ, ಸೊ ಮೆದುಳಿಗೆ ಎಫೆಕ್ಟ್ ಆಗಿರಬಹುದು, ಉಸಿರಾಟಕ್ಕೆ ತೊಂದರೆ ಇರಬಹುದು, ಈ ತರ ಎಲ್ಲ ಪರಿಸ್ಥಿತಿಗಳು ಬಂದಾಗ ನಾವು ಕಾಯೋದಿಲ್ಲ,
1: ಆಗ್ಲೇ ಹೆರಿಗೆ ಮಾಡ್ಬಿಡ್ತೀವಿ.
0: ಯಾಕಂದ್ರೆ ಈ ಸಮಯದಲ್ಲಿ ಹೆರಿಗೆ ಎಷ್ಟು ಬೇಗ ಮಾಡ್ತೀವಿ ತಾಯಿಗೆ ತುಂಬಾ ಒಳ್ಳೇದು, ಮಗುವಿಗೂ ಕೂಡ ಒಳ್ಳೇದು. ಯಾಕಂದ್ರೆ ಈ ಸಮಯದಲ್ಲಿ ನಮ್ಗೆ ತಾಯಿನ ಯಾವಾಗ್ಲೂ ಮೊದಲು, ಆದ್ರೂ ಕೂಡ ಮಗುವಿಗೂ ಕೂಡ ಆತರ ವಾತಾವರಣದಲ್ಲಿ ಮಗು ಗರ್ಭಚೀಲದಲ್ಲಿ ಇದ್ರೂ ಕೂಡ ಮಗುವಿಗೂ ತೊಂದರೆ ಆಗಿ ಮಗುವಿನ ಹಾರ್ಟ್ ಬೀಟ್ ಕೂಡ ನಿಂತು ಹೋಗಬಹುದು, ಆತರ ಪರಿಸ್ಥಿತಿನೂ ಇದೆ. ಇತ್ತ ತಾಯಿಗೆ ಇನ್ನ ಸೀರಿಯಸ್ ಕಂಡೀಷನ್ಗೆ ಆಕೆ ಹೋಗಬಹುದು. ಈ ಸಿಚುವೇಶನ್ ಇದ್ದಾಗ ನಾವು ಬೇಗ ಹೆರಿಗೆ ಮಾಡ್ತೀವಿ. ಕೆಲವೊಮ್ಮೆ ಮಗುವಿಗೆ ಆ ಶ್ವಾಸಕೋಶ ಎಲ್ಲ ಡೆವಲಪ್ ಆಗ್ಲಿಕ್ಕೆ ಕೆಲವು ಇಂಜೆಕ್ಷನ್ಸ್ ಕೊಡುವಷ್ಟು ಟೈಮ್ ಇರುತ್ತೆ. ಪ್ರಿಎಕ್ಲಾಂಪ್ಸಿಯಾದಲ್ಲೂ ಮೈಲ್ಡ್ ಸಿವಿಯರ್ ಅಂತ ಬರುತ್ತೆ. ಮೈಲ್ಡ್ ವೆರೈಟಿಯಲ್ಲಿ ಕೆಲವೊಮ್ಮೆ BP ಕಂಟ್ರೋಲಿಗಿದೆ, ಬೇರೆ ಅಂಗಗಳ ಒಂದು ಲಿವರ್ ಪರೀಕ್ಷೆ ಕಿಡ್ನಿ ಪರೀಕ್ಷೆ ಎಲ್ಲ ಮಾಡಿದಾಗ ಎಲ್ಲವೂ ಸ್ವಲ್ಪ ಸೆಟಲ್ ಆಗಿದೆ, ಅಷ್ಟೊಂದು ಇನ್ನೂ ತೊಂದರೆಗಳು ಕಾಣ್ತಾ ಇಲ್ಲ.
1: ನಾವು ಆ ಪ್ರೆಷರ್ನ ಮೇಂಟೈನ್ ಮಾಡಿದ್ರೆ ಕಂಟಿನ್ಯೂ ಮಾಡಬಹುದು ಪ್ರೆಗ್ನೆನ್ಸಿನ ಅಂತ ಅನ್ಕೊಂಡಾಗ
0: ಪ್ರೆಷರ್ನು ಮೇಂಟೈನ್ ಮಾಡಬೇಕು. ಈ ಕಿಡ್ನಿ ಲಿವರ್ ಲಂಗ್ಸ್ ಬ್ರೈನ್ ಏನ್ ಯೂಶಲಿ ಈ 4 ತುಂಬಾ ಇನ್ವಾಲ್ವ್ ಆಗತ್ತೆ, ಮತ್ತೆ ರಕ್ತ ಅಂದ್ರೆ ಬಿಳಿ ರಕ್ತ ಕಣಗಳು ಎಲ್ಲ ಸರಿಯಾಗಿದೆ, ಈ ತರ ಎಲ್ಲ ಇದ್ದಾಗ ನಾವು ಮಗುವಿಗೂ ಇಂಜೆಕ್ಷನ್ ಕೊಡಬಹುದು. ಅದರ ಒಂದು ಶ್ವಾಸಕೋಶ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗ್ಲಿ,
1: ಅಕಾಲಿಕವಾಗಿರೋ ಮಗುಗೂ ಕೂಡ ಇಂಜೆಕ್ಷನ್,
0: ಗರ್ಭದಲ್ಲಿರುವ ಮಗುವಿಗೆ ತಾಯಿಯ ಮುಖಾಂತರ ಕೊಡ್ತೀವಿ, ತಾಯಿಗೆ ಇಂಜೆಕ್ಷನ್ ಕೊಡ್ತೀವಿ, ಅದು ಮಗುಗೆ ಹೋಗಿ ಸೇರುತ್ತೆ, ಅದು ಮಗುವಿನ ಒಂದು ಶ್ವಾಸಕೋಶವನ್ನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಇದು ಸಾಧಾರಣ ಒಂದೊಂದು 48 ಗಂಟೆಗಳು ಬೇಕು ಈ ಇಂಜೆಕ್ಷನ್ ಪೂರ್ತಿ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ. ಸೊ ಕೆಲವೊಮ್ಮೆ ನಮ್ಗೆ ಈ ರೀತಿ ಕಾಯುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಆವಾಗ ಎರಡನ್ನೂ ನಾವು ತಕ್ಕಡಿಯಲ್ಲಿ ಹಾಕಿ ಹೇಗೆ ಡಿಸಿಷನ್ ತಗೋತೀವಿ ಅದರ ಮೇಲೆ ಹೋಗುತ್ತೆ. ಒಮ್ಮೊಮ್ಮೆ ಆ ತರ ಅವಕಾಶಗಳು ನಮ್ಗೆ ಸಿಗೋದಿಲ್ಲ, ತುರಂತವಾಗಿ ಡೆಲಿವರಿ ಮಾಡಬೇಕಾಗಿರೋ ಪರಿಸ್ಥಿತಿಗಳಿರುತ್ತೆ, ಆವಾಗ ಮಗುವಿಗೆ ಈ ಒಂದು ಸೌಲಭ್ಯವನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಹುಟ್ಟಿ ಬಂದಾಗ ಸ್ವಲ್ಪ ಅದಕ್ಕೆ ಪ್ರೀ ಟರ್ಮ್ ಅಕಾಲಿಕವಾಗಿ ಹುಟ್ಟಿದ ಮಕ್ಕಳಿಗೆ ಕೆಲವೊಮ್ಮೆ ಉಸಿರಾಟದಲ್ಲಿ ತೊಂದರೆ ಬರಬಹುದು, ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ತೊಂದರೆ ಬರಬಹುದು, ಕೆಲವೊಮ್ಮೆ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಆಗಬಹುದು, ಈ ರೀತಿಯ ಇಶ್ಯೂಸ್ ಫೀಡಿಂಗ್ ಇಶ್ಯೂಸ್ ಆಗ್ಬಹುದು. ಕೆಲವೊಮ್ಮೆ ಬ್ರೈನ್ ಡೆವಲಪ್ಮೆಂಟ್ ಆ ತಕ್ಷಣ ಗೊತ್ತಾಗದಿದ್ರು ಬೆಳವಣಿಗೆ ಅಂದ್ರೆ 1 ವರ್ಷ 2 ವರ್ಷದ ಬೆಳವಣಿಗೆಯಲ್ಲಿ ಗೊತ್ತಾಗಬಹುದು. ಸೊ ಈ ರೀತಿಯ ತೊಂದರೆಗಳು ಆಗ್ಬಹುದು.
1: ಹಾರ್ಟ್ಗೆ ಸಮಸ್ಯೆ ಆಗುತ್ತೆ, ಕಿಡ್ನಿಗೆ ಸಮಸ್ಯೆ ಆಗುತ್ತೆ, ಶ್ವಾಸಕೋಶದಲ್ಲೆಲ್ಲ ನೀರ್ ತುಂಬಿಕೊಳ್ಳುತ್ತೆ, ಅದರಿಂದನೂ ಸಮಸ್ಯೆ ಆಗುತ್ತೆ ಅಂದ್ರೆ, ಜೊತೆಗೆ ಬ್ರೈನ್ ಅಂತ ಕೂಡ ಹೇಳಿದ್ರೆ ಮೆದುಳಲ್ಲೂ ಸಮಸ್ಯೆ ಆಗುತ್ತೆ ಅಂತ, ಆಗ ಏನಾದ್ರು ಗರ್ಭಿಣಿಗೆ ಸೀಜರ್ಸ್ ಬರುವಂತ ಸಾಧ್ಯತೆಗಳಿರುತ್ತಾ?
0: ಇದು ನಾವೀಗ ಇದುವರೆಗೂ ಮಾತಾಡಿದ ಪ್ರೀ ಎಕ್ಲಾಂಪ್ಸಿಯಾ. ಪ್ರೀ ಅಂತಂದ್ರೆ ಮುಂಚಿತವಾಗಿ, ಎಕ್ಲಾಂಪ್ಸಿಯಾ ಬರುವ ಮುಂಚಿತವಾಗಿ ನಾವು ನಮ್ಮ ಗರ್ಭಿಣಿಯರಲ್ಲಿ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಟ್ಟು ಆ ಎಕ್ಲಾಂಪ್ಸಿಯಾನ ನಾವು ತಡೆಗಟ್ಟಬೇಕು, ಅದು ಪ್ರೀ ಎಕ್ಲಾಂಪ್ಸಿಯಾ ಟ್ರೀಟ್ಮೆಂಟ್ನ ಉದ್ದೇಶ. ಬಟ್ ಕೆಲವೊಮ್ಮೆ ಈ ತಾಯಿ ನಮಗೆ ಎಕ್ಲಾಂಪ್ಸಿಯಾ ಸ್ಟೇಜ್ ಅಲ್ಲೇ ಬರ್ತಾರೆ ಡೈರೆಕ್ಟ್ ಆಗಿ, ಅಂದ್ರೆ BP ರಕ್ತದೊತ್ತಡ ಮೊದಲನೇ ಸ್ಟೇಜ್, ಅದಾದ ನಂತರ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ತದೆ, ಅದರಲ್ಲಿ ಮೆದುಳು ಕೂಡ ಒಂದು. ಮೆದುಳಿಗೆ ತೀವ್ರವಾದ ತೊಂದರೆ ಆದಾಗ ಆಕೆಗೆ ಫಿಟ್ಸ್ ಬರಬಹುದು. ಫಿಟ್ಸ್ ಬಂದಾಗ ಕೆಲವೊಮ್ಮೆ ಆಕೆಗೆ ಸ್ಟ್ರೋಕ್ ರೀತಿಯ ತೊಂದರೆಗಳಾಗಬಹುದು, ಕೆಲವೊಮ್ಮೆ ಬ್ರೈನ್ನಲ್ಲಿ ಹೆಮೊರೇಜ್ ಅಥವಾ ರಕ್ತ ಹೆಪ್ಪುಗಟ್ಟಬಹುದು, ರಕ್ತ
1: ಒಡೆದು
0: ಚೆಲ್ಲಬಹುದು, ಎರಡೂ ಪರಿಸ್ಥಿತಿಗಳು ಬರಬಹುದು, ಕೋಮಾಗ ಹೋಗ್ಬಹುದು, ಆಕೆ ಪ್ರಾಣಕಪಾಯ ಬರಬಹುದು. ಸೊ ಇವೆಲ್ಲ ಎಕ್ಲಾಂಪ್ಸಿಯಾ ಇಂದ ಆಗುವಂತ ತೊಂದರೆಗಳು. ಒಂದು ಸಲ ಪೇಷಂಟ್ ಎಕ್ಲಾಂಪ್ಸಿಯಾಗಿ ಹೋದ್ರೆ ಅವರಿಗೆ ಇದೇ ತರ ತೊಂದರೆ ಆಗತ್ತೆ ಅಥವಾ ಬದುಕಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಅದನ್ನು ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್, ಪ್ರಿವೆನ್ಷನ್, ಆ ಲೆವೆಲ್ಗೆ ಹೋಗೋದನ್ನು ಪ್ರಿವೆಂಟ್ ಮಾಡಿ ಅದಕ್ಕೆ ಮುಂಚೆನೆ ಪ್ರೀ ಎಕ್ಲಾಂಪ್ಸಿಯಾಗೂ ನಾವು ಪೇಷಂಟ್ನ ಹೋಗಲಿಕ್ಕೆ ಬಿಡಬಾರ್ದು. ಬಟ್ ಒಂದು ವೇಳೆ ಹೋದರೆ ಅದನ್ನು ಮೈಲ್ಡ್ ಇದ್ದಾಗಲೇ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲೂ ಸಿವಿಯರ್ ಫಾರ್ಮ್ಗೆ ಹೋಗ್ದಂಗೆ, ಅದರಲ್ಲೂ ನೆಕ್ಸ್ಟ್ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಹೋಗ್ದಂಗೆ

0: ನೋಡ್ಕೊಬೇಕಾಗಿರೋದು ನಮ್ಮ ಕೈಲಿರುತ್ತೆ.
1: ತಡೆಗಟ್ಟೋದು ಹೇಗೆ ಇದನ್ನ, ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಎಕ್ಲಾಂಪ್ಸಿಯಾ ಇಂದ ತಡೆಗಟ್ಟೋದು ಹೇಗೆ, ಮತ್ತೆ ಇದ ಅಕಸ್ಮಾತ್ ನಮಗೆ ಇಲ್ಲ ನಮ್ಮ ಬಿ ಪಿ ಇದೆ, ಮೊದಲೇ ಬಿ ಪಿ ಇತ್ತು, ಯಾಕೆಂದ್ರೆ ಇವಾಗೆಲ್ಲ 35 ವರ್ಷಗಳ ನಂತರ ಗರ್ಭವತಿ ಆಗೋದು ಸಾಮಾನ್ಯವಾಗಿಬಿಟ್ಟಿದೆ. 35 ವರ್ಷಗಳ ನಂತರ ಅಂತ ಅಂದ್ರೆ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಎಲ್ಲವೂ ಅಂದ್ರೆ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಮೆಲಿಟಸ್ ಎಲ್ಲ ಬಂದಿರುತ್ತೆ. ಆಗ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ, ನಾವು ಒಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದೀವಿ ಅಂತ ಅಂದ್ರೆ
2: 35 ವರ್ಷಗಳ ನಂತರ ಪ್ರೆಗ್ನೆನ್ಸಿ ಅಂದ್ರೆ ಒಂದು ಕಿವಿ ಮಾತು. ಆ ವಯಸ್ಸು 35ರ ನಂತರ ಪ್ರೆಗ್ನೆನ್ಸಿ ಮೊದಲನೇದಿರಬಹುದು ಎರಡನೇದಿರಬಹುದು ಸ್ವಲ್ಪ ರಿಸ್ಕಿ, ಸ್ವಲ್ಪ ಆರಾಮದಾಯಕವಾಗಿ ಎಷ್ಟು ತುಂಬಾ ಜನಕ್ಕೆ ಇಲ್ಲದೆ ಇರಬಹುದು ಆ ವಯಸ್ಸಿನ ಕಾರಣದಿಂದಲೇ ಇರಬಹುದು. ಹಾಗಾಗಿ ತೀರಾ ಚಿಕ್ಕ ವಯಸ್ಸು ಅಲ್ಲ, ತೀರಾ 35 ಅಲ್ಲ, ಅದರ ಮಧ್ಯದಲ್ಲಿ 27, 28, 29, 30 ಒಳಗಡೆ ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡೋದು ತುಂಬಾ ಒಳಿತು ಅಥವಾ ಉಚಿತ. 35ರ ನಂತರ ಈಗಾಗಲೇ ಸಕ್ಕರೆ ಕಾಯಿಲೆ ಇದೆ, ಬಿ ಪಿ ಕಾಯಿಲೆ ಇದೆ ಅನ್ನುವರಿಗೆ ಈಗ ಪ್ರೆಗ್ನೆನ್ಸಿ ನಾನು ಜನವರಿಯಿಂದ ಪ್ಲಾನ್ ಮಾಡಬೇಕು ಅನ್ನೋದಾದರೆ, ಸಕ್ಕರೆ ಕಾಯಿಲೆ ಅವರಿಗೆ ಅದಕ್ಕಿಂತ 3 ತಿಂಗಳು ಮುಂಚೆ ಅವರ ಶುಗರ್ ಕಂಟ್ರೋಲಲ್ಲಿ ಇರಬೇಕು. ಶುಗರ್ ಕಂಟ್ರೋಲಲ್ಲಿ ಇದೆ, ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಕಂಟ್ರೋಲಲ್ಲಿ ಇದೆ ಅಂದ ನಂತರ ಅವರು ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಡಬೇಕು. ಇನ್ನು ಬಿ ಪಿ ತೊಂದರೆ ಆಗಲೇ ಇರೋರು ಅವರು ಅವರ ಬಿ ಪಿಯನ್ನು ತುಂಬ ನಿಯಂತ್ರಿತವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಎಷ್ಟೋ ಬಾರಿ ಬಿ ಪಿ ಎಲ್ಲ ಇರುವಂತಹ ಹೆಣ್ಣು ಮಕ್ಕಳಿಗೆ ಬಿಗಿನಿಂಗ್ ಅಲ್ಲೇ ಸ್ವಲ್ಪ ಹೆಚ್ಚಿಗೆ ಬಿ ಪಿ ಬಂದು ತೊಂದರೆಗಳಾಗೋ ಸಾಧ್ಯತೆಗಳನ್ನೆಲ್ಲ ನಾವು ನೋಡ್ಬಿಟ್ಟಿದೀವಿ. ಆದ ಕಾರಣ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಮುಂಚಿತವಾಗಿನೆ ಅದನ್ನ ನೀಟಾಗಿ ಕಂಟ್ರೋಲ್ ಮಾಡಿಟ್ಕೊಂಡು ಆ ಒಂದು ಕಾನ್ಫಿಡೆನ್ಸ್ ನ ಅವರು ತಗೊಂಡು ನಂತರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಒಳ್ಳೇದು. ಬಿ ಪಿ ಸಮಸ್ಯೆ ಮುಂಚೆಯಿಂದನೇ ಇದೆ ಅಂದ್ರೆ ಪ್ಲಾನ್ ಮಾಡ್ಲಿಕ್ಕೆ ಮುಂಚೆ ವೈದ್ಯರ ಹತ್ರ ಹೋಗೋದು ಒಳ್ಳೇದು, ಯಾಕಂದ್ರೆ ಕೆಲವು ಮಾತ್ರೆಗಳನ್ನ ನಾವು ತುಂಬಾ ಬಿಗಿನಿಂಗ್ ಸ್ಟೇಜ್ ನಲ್ಲೇ ಕೊಡ್ತೀವಿ. ಸೊ ದಟ್ ಹೆಚ್ಚಿಗೆ ರಕ್ತದೊತ್ತಡದ ತೊಂದರೆಗಳು ಅವರನ್ನ ಪ್ರೆಗ್ನೆನ್ಸಿನಲ್ಲಿ ಕಾಡಬಾರದು ಅನ್ನೋದು. ಇಂಜೆಕ್ಷನ್ ಮೂಲಕ ಇದೆ, ಮಾತ್ರೆಗಳ ಮೂಲಕ ಇದೆ, ಆ ಪೇಷಂಟ್ಗೆ ನೋಡಿ ಅವರಿಗೆ ಯಾವುದು ಸೂಕ್ತ ಆ ರೀತಿಯಲ್ಲಿ ನಾವು ಕೊಡಬೇಕಾಗುತ್ತೆ.
1: ಕೆಲವರಿಗೆ ಶುರು ಆಗಿಬಿಟ್ಟಿರುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ ಬಂದಿರ್ತಾರೆ, ಅವರಿಗೆ ಚಿಕಿತ್ಸೆ?
2: ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಆಗಲೇ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಸಾಧಾರಣ 7 ತಿಂಗಳು 8ನೇ ತಿಂಗಳು ಅಥವಾ 6ನೇ ತಿಂಗಳು ತುಂಬಾ ಪ್ರಾಬ್ಲಮ್ ಇರುವಂತವರಿಗೆ 6ನೇ ತಿಂಗಳು ಹಿಂಗೆ ನೋಡ್ತೀವಿ. ಆ ಸಮಯದಲ್ಲಿ ಆ ಪ್ರೆಗ್ನೆನ್ಸಿ ಮೈಲ್ಡ್ ಇದೆಯಾ, ಸಿವಿಯರ್ ಇದೆಯಾ, ಕಂಟಿನ್ಯೂ ಮಾಡಬಹುದಾ, ಎಷ್ಟು ಟೈಮ್ ಇದೆ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ, ಕೆಲವೊಮ್ಮೆ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ, ಕೆಲವೊಮ್ಮೆ ಪದೇ ಪದೇ ಸ್ಕ್ಯಾನ್ ಮಾಡಿಕೊಂಡು ನೋಡಬೇಕಾಗತ್ತೆ, ಈ ರಕ್ತ ಪರೀಕ್ಷೆಗಳನ್ನೆಲ್ಲ ಪದೇ ಪದೇ ಮಾಡಿ ಆ ರಕ್ತ ಪರೀಕ್ಷೆಗಳಲ್ಲಿ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ, ಮೇಂಟೈನ್ ಆಗ್ತಾ ಇದೆಯಾ ಅಥವಾ ಸ್ವಲ್ಪ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಇದೆಯಾ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ, ಇದನ್ನ ಅಳೆದು ಈ ತರ ಎಲ್ಲ ಡೆಲಿವರಿ ಮಾಡಬೇಕು ಅಂದ್ರೆ ಸ್ವಲ್ಪ ಟರ್ಷಿಯರಿ ಕೇರ್, ಸ್ವಲ್ಪ ಎಲ್ಲ
1: ಆಧುನಿಕ ತಂತ್ರಜ್ಞಾನ ಇರುವಂತಹ ಆಸ್ಪತ್ರೆ
2: ಎನ್ಐಸಿಯುಗೆ ಐಸಿಯು ಫೆಸಿಲಿಟಿ ತಾಯಿಗೆ ಬೇಕು, ಆ ತರದ ಫೆಸಿಲಿಟಿನಲ್ಲಿ ಅಡ್ಮಿಟ್ ಆಗಿ ಆ ತರದ ಫೆಸಿಲಿಟಿನಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳುವುದು ತುಂಬಾ ಸೂಕ್ತ.
1: ಇವಾಗ ಆಯ್ತು ಪ್ರೀ ಎಕ್ಲಾಂಪ್ಸಿಯಾದಿಂದ ಅವರು ಈ ಸರ್ತಿ ಏನೂ ಸಮಸ್ಯೆ ಇಲ್ದಲೆ ಮಗುವಿಗೆ ಜನ್ಮ ನೀಡಿದ್ರು, ಅವರಿಗೆ ಮತ್ತೆ ಈ ಅಂಗಗಳು ಕೆಲವೊಂದು ಸರಿಯಾಗಿ ಕೆಲಸ ಮಾಡೋದನ್ನ ಕಡಿಮೆ ಮಾಡಿರುತ್ತವೆ ಅಂತ ಹೇಳಿದ್ರಿ, ಅವು ಮುಂದೆ ಅದು ರಿವರ್ಸ್ ಆಗಬಹುದಾ ಅಥವಾ ಅದು ಹಾಗೆ ಕಂಟಿನ್ಯೂ ಆಗುತ್ತಾ? ಅಂದ್ರೆ ಕಿಡ್ನಿ ಸಮಸ್ಯೆ ಇರಬಹುದು, ಲಿವರ್ ಸಮಸ್ಯೆ ಇರಬಹುದು, ಶ್ವಾಸಕೋಶದ ಸಮಸ್ಯೆ ಇರಬಹುದು, ಅದೆಲ್ಲ
2: ಅದು ಸಾಮಾನ್ಯವಾಗಿ ರಿವರ್ಸ್ ಆಗುತ್ತೆ. ನಾವು ಎಷ್ಟು ಬೇಗ ಈಗ ಅದು ಈ ತೊಂದರೆಗಳೆಲ್ಲ ಸ್ವಲ್ಪ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದೆ ಅನ್ನುವ ಹಂತದಲ್ಲೇ ಒಮ್ಮೊಮ್ಮೆ ನಾವು ಕ್ರಮ ಕೈಗೊಂಡ್ರೆ ಖಂಡಿತ ಅದೆಲ್ಲ ರಿವರ್ಸ್ ಆಗ್ಬಹುದು. ಕೆಲವೊಮ್ಮೆ ಈಗ ನೀಟಾಗಿ ಮುಂಚಿಂದ ನಿಯಂತ್ರಿತವಾಗಿಲ್ಲ, ಸಡನ್ ಆಗಿ ಅವ್ರು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಅಂದಾಗ ಎಷ್ಟೋ ಬಾರಿ ತೊಂದರೆಗಳು ಕೂಡ ನೋಡಿದೀವಿ. ಮಗುವಿನ ಹಾರ್ಟ್ ಬೀಟ್ ಕಾಣಿಸದೇ ಇರಬಹುದು, ಬಂದಾಗಲೇ ಮಗುವಿನ ಹಾರ್ಟ್ ಬೀಟ್ ಸಿಗ್ತಾ ಇಲ್ಲ, ಮಗು ಒಳಗಡೆನೆ ತೀರ್ಕೊಂಡಿದೆ, ಆ ತರ ಸಮಸ್ಯೆಗಳಿರಬಹುದು. ಅಥವಾ ಕಿಡ್ನಿ ಸಮಸ್ಯೆಗಳು ಸ್ಟಾರ್ಟ್ ಮಾಡಿ ಆಗಿದೆ, ಡಯಾಲಿಸಿಸ್ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಬರಬಹುದು. ಲಿವರ್ಗೂ ತೊಂದರೆಗಳಾಗಿ ಕೆಲವೊಮ್ಮೆ ಲಿವರ್ ಎನ್ಝೈಮ್ಸ್ ಅಂತ ಹೇಳ್ತೀವಿ ಅವು ಜಾಸ್ತಿ ಆಗಬಹುದು. ಆಮೇಲೆ ಈ ರಕ್ತ ಕಣಗಳೇನಿರುತ್ತೆ RBCs ಅವು ಲೈಸಸ್ ಅಂತೀವಿ, ಅವು ಹೊಡೆದೋಗ್ಬಹುದು, ಅಂದ್ರೆ ಅದು ಜಾಂಡಸ್ ರೀತಿಯಲ್ಲಿ ಕಾಣಿಸ್ಕೋಬಹುದು. ಬಿಳಿ ರಕ್ತ ಕಣಗಳು ತುಂಬಾ ಕಮ್ಮಿ ಆಗಬಹುದು. ಇಂಥ ಸಮಯದಲ್ಲಿ ಆಕೆಗೆ ಡೆಲಿವರಿ ನಾವು ಮಾಡ್ಲಿಕ್ಕೆ ಹೋದ್ರೂ ತುರಂತವಾಗಿ ಡೆಲಿವರಿ ಮಾಡಿದ್ರೆ ತಾಯಿ ಬದುಕ್ತಾರೆ, ಆದ್ರೆ ಡೆಲಿವರಿ ಮಾಡುವಾಗ ಮುಂಚೆನೆ ಈ ಸಮಸ್ಯೆಗಳೆಲ್ಲ ತುಂಬಾ ಅತಿರೇಕಕ್ಕೆ ಹೋದಾಗ ಡೆಲಿವರಿ ಮಾಡಿದಾಗ ಕೂಡ ನಾರ್ಮಲ್ ಡೆಲಿವರಿ ಆದ್ರೂ ಅಥವಾ ಸಿಸೇರಿಯನ್ ಮಾಡಿದ್ರು ಕೂಡ ತುಂಬಾ ಅತೀವ ರಕ್ತಸ್ರಾವ ಆಗುವಂತಹ ಸಮಸ್ಯೆಗಳು ಬರುತ್ತೆ. ಈ ರಕ್ತಸ್ರಾವಕ್ಕೆ ನಾವು ಎಷ್ಟೇ ಪ್ರಿಪೇರ್ಡ್ ಇದ್ರೂ ಕೆಲವೊಮ್ಮೆ ಅವರು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಾಗ ರಕ್ತಸ್ರಾವ ಆಯ್ತು, ತುರಂತವಾಗಿ ನಾವು ರಕ್ತ ಅರೇಂಜ್ ಮಾಡ್ಕೊಂಡ್ವಿ, ಬಿಳಿ ರಕ್ತ ಕಣಗಳನ್ನು ಕೊಟ್ವಿ, ಪ್ಲಾಸ್

0: ಆಸ್ಮಾನ್ FFPs ಅಂತೀವಿ, ಅದನ್ನು ಕೊಟ್ವಿ. ಸೊ ಅದೆಲ್ಲವನ್ನು ಕೊಟ್ಟು ಆಕೆಗೆ ಕ್ಲಾಟಿಂಗ್ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡೋ ತರ ನಾವು ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಕೆಲವೊಮ್ಮೆ ಬ್ಲೀಡಿಂಗ್ ಅನ್ನೋದು ನಾವು ಅನ್ಕೊಳ್ಳೋ ತರ ಇರೋದಿಲ್ಲ. ತುಂಬಾ ಹೆಚ್ಚಾದಾಗ ಆಕೆಗೆ ಕಿಡ್ನಿ ಸಮಸ್ಯೆ, ಲೈಫ್ ಲಾಂಗ್ ಉಳಿದಿರುವಂತಹದ್ದನ್ನೂ ನೋಡಿದೀವಿ. ಕೆಲವೊಮ್ಮೆ ಪ್ರಾಣಕ್ಕೆ ಅಪಾಯ ಬರುವಂತಹದ್ದನ್ನೂ ನೋಡಿದೀವಿ. ಕೆಲವೊಮ್ಮೆ ಇವೆಲ್ಲವುಗಳಿಂದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಮಾಡ್ಸ್ ಅಂತ ಹೇಳ್ತೀವಿ, ಎಲ್ಲ ಅಂಗಾಂಗಗಳು ಏನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ವೋ ಅವು ಪೂರ್ತಿ ಫೇಲ್ಯೂರ್ ಆಗಿ ಆಕೆಯನ್ನ ಕಳ್ಕೊಳ್ಳಬಹುದು. ಆ ಪರಿಸ್ಥಿತಿಗೂ ಆಕೆ ಹೋಗಬಹುದು.
1: ಇವರು ಈ ಪ್ರೀ ಎಕ್ಲಾಂಪ್ಸಿಯಾಗೆ ತುತ್ತಾಗಿ ಮಗುವನ್ನ ಹೆತ್ತವರು ಮುಂದೆ ಇನ್ನೊಂದ್ಸರ್ತಿ ಗರ್ಭಧಾರಣೆ ಮಾಡಬಹುದಾ? ಮಾಡಿದ್ರೆ ಆ ಗರ್ಭಾವಸ್ಥೆಯಲ್ಲೂ ಕೂಡ ಇವರಿಗೆ ಈ ಸಮಸ್ಯೆ ಬರುತ್ತಾ?
0: ಇದು ಸಾಧಾರಣವಾಗಿ ಈ ಜೀನ್ಸ್ ಅಂದ ಅಂತ ಹೇಳಿದೆ, ಅಂದ್ರೆ ಮೊದಲನೇ ಪ್ರೆಗ್ನೆನ್ಸಿಲಿದ್ರೆ ಮತ್ತೆ ಬರುತ್ತೆ, ಮಾ ಫ್ಯಾಮಿಲಿ ಹಿಸ್ಟ್ರಿ ಇದೆ ಮತ್ತೆ ಬರುತ್ತೆ. ಸೊ ಒಂದು ಸಲ ಬಂದಿದೆ ಅಂದ್ರೆ ಮತ್ತೆ ಬರಬಹುದು. ಆದ್ರೆ ಕೆಲವರಿಗೆ ತುಂಬಾ ಬೇರೆ ಸಮಸ್ಯೆಗಳಿರುತ್ತೆ, SLE, ಆಪ್ಲಾ ಸಿಂಡ್ರೋಮ್, ಈ ಆಟೋಇಮ್ಯೂನ್ ಡಿಸೀಸಸ್. ಅವರಿಗೆ ಅವರ ಒಂದು ದೇಹ ಯಾವ ರೀತಿ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದೆ ಅದನ್ನ ಅಳೆದು, ತಾಯಿಗೆ ಮತ್ತೆ ಪ್ರೆಗ್ನೆಂಟ್ ಆದ್ರೆ ಎಷ್ಟು ರಿಸ್ಕ್ ಇದೆ, BP ಎಷ್ಟು ರಿಸ್ಕ್ ಇದೆ ಅದನ್ನ ಅಳೆದು, ಇದೆಲ್ಲ ವೈದ್ಯರ ಸಲಹೆಯನ್ನ ತಗೊಂಡು ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾ ಮಾಡಬಾರ್ದ ನೋಡಿಕೊಳ್ಳೋದು ಉತ್ತಮ. ಸಾಧಾರಣವಾಗಿ ಬರೀ ರಕ್ತದೊತ್ತಡ ಬಂದಿತ್ತು ಅನ್ನೋರಿಗೆ ಮತ್ತೆ ರಕ್ತದೊತ್ತಡ ಬರಬಹುದು. ಆ ಬರಕ್ಕೆ ಮುಂಚೆ ಕೆಲವು ಮಾತ್ರೆಗಳನ್ನ ನಾನು ನಿಮ್ಗೆ ಹೇಳಿದೆ, ಸ್ವಲ್ಪ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದೆಲ್ಲವನ್ನು ವೈದ್ಯರ ಹತ್ರ ಅವರು ಕೂಲಂಕುಷವಾಗಿ ಹೇಳ್ಕೋಬೇಕು, ನನಗೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಈ ತರ ಇತ್ತು, ಈ ತರ ಆಗಿತ್ತು. ಸೊ ಅವಾಗ ನಾವು ಅದನ್ನ ಈ ಪ್ರೆಗ್ನೆನ್ಸಿನಲ್ಲಿ ಪ್ರಿವೆಂಟ್ ಮಾಡಕ್ಕೆ ಏನೇನು ಔಷಧಿಗಳನ್ನ ನಾವು ಕೊಡಬಹುದು, ಏನೇನು ಟೆಸ್ಟ್ ಗಳನ್ನ ಮುಂಚಿತವಾಗಿ ನಾವು ಮಾಡಿಸಿ ನಾವು ಸ್ವಲ್ಪ ಜಾಗೃತಿಯಾಗಿರಬಹುದು ಅದನ್ನ ನಾವು ನೋಡಬಹುದು.
1: ಡಾಕ್ಟ್ರೆ, March 17 ನಾವು ವಿಶ್ವ ರಕ್ತದೊತ್ತಡ ದಿನವನ್ನ ಆಚರಿಸಿದೀವಿ. ಅದರಲ್ಲೂ ಈ ಗರ್ಭಿಣಿಯರಲ್ಲಿ ರಕ್ತದೊತ್ತಡ ನೀವು ಹೇಳದಾಗೆ ಇಷ್ಟೊಂದು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇದು ಮಗುವಿಗೂ ಸಮಸ್ಯೆ ಆಗೋದ್ರಿಂದ ನಮ್ಮ ಗರ್ಭಿಣಿ ತಾಯಂದ್ರಿಗೆ ಕಾರ್ಯಕ್ರಮದ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಈ ಬಾರಿಯ ಧ್ಯೇಯ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಥವಾ ವಿಶ್ವ ರಕ್ತದೊತ್ತಡದ ಅತಿ ಹೆಚ್ಚು ರಕ್ತದೊತ್ತಡದ ದಿನಾಚರಣೆ. ಇದರ ಒಂದು ಧ್ಯೇಯ ಆಗಿತ್ತು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಚೆಕ್ ಯೋರ್ BP ರೆಗ್ಯುಲರ್ಲಿ ಅಂಡ್ ಡಿಫೀಟ್ ಸೈಲೆಂಟ್ ಕಿಲ್ಲರ್. ಸೊ ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತಂದ್ರೆ ಇದು ಒಂದು ವ್ಯಕ್ತಿಯಿಂದ ಶುರುವಾಗುವಂತದ್ದು. ಈಗ BP ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಆ ವ್ಯಕ್ತಿಗೆ ಗರ್ಭಾವಸ್ಥೆಯಲ್ಲೂ BP ಬರಬಹುದು, ಅದರಿಂದ ತೊಂದರೆ ಆಗಬಹುದು ಅನ್ನುವ ಅರಿವಿರಬೇಕು. ಕರೆಕ್ಟ್ ಆಗಿ BP ಚೆಕ್ ಮಾಡ್ಕೋಬೇಕು, ಪ್ರೆಗ್ನೆನ್ಸಿ ಆಗೋದಕ್ಕೆ ಮುನ್ನವೂ ಚೆಕ್ ಮಾಡ್ಕೋಬೇಕು. BP ಬರೋ ಸಾಧ್ಯತೆಗಳು, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಅದಾದ ನಂತರ ಒಬೆಸಿಟಿ ಅಂದ್ರೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಮುಂಚೆ ತೂಕ ಹೆಚ್ಚಿದ್ರೆ ತೂಕ ಕಮ್ಮಿ ಮಾಡ್ಕೋಬೇಕು, BP ಸಮಸ್ಯೆ ಆಗ್ಲೇ ಕಾಡ್ತಾ ಇದ್ರೆ ಕಂಟ್ರೋಲ್ ಮಾಡ್ಕೋಬೇಕು, ಡಯಾಬಿಟೀಸ್ ಮುಂಚಿತವಾಗಿದ್ರೆ ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು, ಥೈರಾಯ್ಡ್ ಸಮಸ್ಯೆ ಇದ್ರೆ ಅದನ್ನು ಸಹ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು, ನಂತರ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಬೇಕು. ಒಂದು ಸಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ವೈದ್ಯರ ಸಲಹೆ ತಗೊಂಡು BP ಎಲ್ಲವನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಪ್ರೆಗ್ನೆನ್ಸಿನಲ್ಲೂ ಊಟ ತಿಂಡಿ ಎಲ್ಲವನ್ನು ಸ್ವಲ್ಪ ನಿಯಮಿತವಾಗಿ ಮಾಡಬೇಕು. ಸೊಪ್ಪು, ತರಕಾರಿ, ಹಣ್ಣು ಇವುಗಳು ಹೆಚ್ಚಾಗಿರುವಂತೆ ತಗೋಬೇಕು. ಪ್ರೆಗ್ನೆನ್ಸಿನಲ್ಲೂ ಹೆಚ್ಚು ತೂಕ ಆಕೆ ಹೊಂದಬಾರದು. ಪ್ರೆಗ್ನೆನ್ಸಿನಲ್ಲೂ ಸಾಧಾರಣವಾಗಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿಂಡಿ ಊಟ ಆದ ನಂತರ ಸುಮ್ನೆ ಕುತ್ಕೊಳ್ಳಿಕ್ಕೆ ಮುಂಚೆ 15 ನಿಮಿಷವಾದರೂ ವಾಕ್ ಮಾಡಿ ಅಂತ ಹೇಳ್ತೀವಿ. ಇವೆಲ್ಲವೂ ಮಾಡೋದ್ರಿಂದ ಹೆಚ್ಚು ವೆಯ್ಟ್ ಗೇನ್ ಆಗುವ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಇದರಿಂದ ಕೂಡ ಪ್ರೆಗ್ನೆನ್ಸಿ ಸಮಯದಲ್ಲಿ BP ಬರೋದನ್ನ ತಪ್ಪಿಸಬಹುದು. ಇದು ವೈಯಕ್ತಿಕವಾಗಿ ಗರ್ಭಿಣಿಗೆ ಬೇಕಾಗಿರುವಂತಹ ಒಂದು ಅರಿವು. ಆದ್ರೆ ಆಕೆಯ ಫ್ಯಾಮಿಲಿ, ಯಾಕಂದ್ರೆ ಇಲ್ಲಿ ಹೇಳಿರೋದು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಆಕೆಯ ಕುಟುಂಬ ಆಕೆಯನ್ನ ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಒತ್ತಡ, ಮಾನಸಿಕವಾಗಿ ದೈಹಿಕವಾಗಿ ಒತ್ತಡವನ್ನೆಲ್ಲ ಸ್ವಲ್ಪ ಆಕೆಗೆ ನಿಯಮಿತವಾಗಿ ಕಡಿಮೆ ಕೊಡಬೇಕು. ಊಟ ವ್ಯವಸ್ಥೆ ಮತ್ತೆ ವೈದ್ಯರ ಹತ್ರ ಕರ್ಕೊಂಡು ಹೋಗುವ ವ್ಯವಸ್ಥೆ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಇದು ನಂತರ ಆರೋಗ್ಯ ಸಂಸ್ಥೆಗಳಿಗೆ ಬರುತ್ತೆ, PHC, CHC, ಅಲ್ಲೆಲ್ಲ ಸೂಕ್ತವಾಗಿ BP ಚೆಕ್ ಮಾಡಿ ಕರೆಕ್ಟ್ ಟೈಮ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಿಗೆ ಅಥವಾ ಹೈಯರ್ ಸೆಂಟರ್ಸ್ಗೆ ಅವರು ರೆಫರ್ ಮಾಡುವಂಥದ್ದು. ಇವೆಲ್ಲವನ್ನು ಮಾಡಿದ ನಂತರ ಗವರ್ನಮೆಂಟ್ ಪಾಲಿಸಿಗಳು, ಹೆಲ್ತ್ ಸಿಸ್ಟಮ್ಸ್ ಅಲ್ಲಿ NICU, ICU ಫೆಸಿಲಿಟಿ ಇವೆಲ್ಲವನ್ನು ಜಾಸ್ತಿ ಮಾಡುವಂಥದ್ದು. ಹೀಗೆ ವಿ ಕ್ಯಾನ್ ಡಿಫೀಟ್ ದಿಸ್ ಸೈಲೆಂಟ್ ಕಿಲ್ಲರ್.
1: ಮತ್ತೆ May 22 ನಾವು ವಿಶ್ವ ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ.
0: ಎಸ್ ಮ್ಯಾಮ್.
1: ಇದರ ಮಹತ್ವ ಮತ್ತೆ ಇದರ ಧ್ಯೇಯ ವಾಕ್ಯದ ಬಗ್ಗೆ ಹೇಳೋದಾದ್ರೆ,
0: ಈ ಬಾರಿಯ ಥೀಮ್ ನೋ

0: the symptoms, take action. Know the symptoms, early action saves lives. ಸೊ ನೋ ದ ಸಿಂಪ್ಟಮ್ಸ್ ಅಂದ್ರೆ ಈಗ ನಾವು ಸಿಂಪ್ಟಮ್ಸ್ ಅನ್ನ ಆಗ್ಲೇ ಡಿಸ್ಕಸ್ ಮಾಡಿದೀವಿ, ವಿವರವಾಗಿ ಹೇಳಿದೀವಿ. ಪ್ರೀಕ್ಲಾಂಪ್ಸ್ ಆ ಸಿಂಪ್ಟಮ್ಸ್ ಅನ್ನ ಮತ್ತೆ ಒಂದು ಸಲ ಹೇಳ್ತೀನಿ. ಮೇಲಿಂದ ಕೆಳಗಡೆ ಹೋದ್ರೆ, ತಲೆಯಿಂದ ಕಾಲ್ಭಾಗಕ್ಕೆ ತನಕ ಹೋದ್ರೆ, ಒಂದು ಬಿಪಿ ಹೆಚ್ಚಿರುವಂತವರಿಗೆ, ಅಥವಾ ಕೆಲವೊಮ್ಮೆ ಬಿಪಿ ಹೆಚ್ಚಿದೆ ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ದಾಗ ವೈದ್ಯರ ಹತ್ರ ಜಾಸ್ತಿ ಇರೋದಿಲ್ಲ, ಮಧ್ಯದಲ್ಲಿ ಜಾಸ್ತಿ ಆಗಿರುತ್ತೆ. ಆಗ್ಲೇ ಅದು ಒಂದ್ ವಾರದಲ್ಲೋ ಎರಡ್ ವಾರದಲ್ಲೋ ತೊಂದರೆಗಳು ಕೂಡ ಆಗಬಹುದು. ಅಂತ ಒಂದು ಸಂದರ್ಭದಲ್ಲಿ ತಲೆನೋವು, ಕಣ್ಣು ಮಂಜಾಗೋದು, ವಾಂತಿ ಹಾಗೂ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗೋದು, ಪಕ್ಕೆ ನೋವು ಬರೋದು, ಬಲದ ಕಡೆ ಪಕ್ಕೆ ನೋವು ಹೆಚ್ಚಾಗಿ ಬರೋದು, ಯೂರಿನ್ ಔಟ್ಪುಟ್ ಕಮ್ಮಿ ಆಗೋದು, ಮತ್ತೆ ದೇಹ ಬಾತ್ಕೊಳ್ಳೋದು, ಕಾಲ್ ಬಾತ್ಕೊಳ್ಳೋದು, ತೊಡೆ ಬಾತ್ಕೊಳ್ಳೋದು, ಹಾಗೆ ಅದು ಕಾಲಿಂದ ಮೇಲೆ ಮುಖವೂ ಕೂಡ ಬಾತ್ಕೊಳ್ಳುವಂತಹ ಸಮಸ್ಯೆಗಳು ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೇಜ್ ಫಿಟ್ಸ್ ಆಗಿ ಬರುತ್ತೆ.
1: ಈ ಲಕ್ಷಣಗಳು ಇದ್ರೆ ನೀವು ಬೇಗ ನಿಮ್ಮ ಸಿಂಪ್ಟಮ್ನ ಅರ್ಥ ಮಾಡಿಕೊಂಡು, ಗರ್ಭಿಣಿ ಅಂತ ಅಂದ್ರೆ ಕಾಲಕಾಲಕ್ಕೆ ವೈದ್ಯರನ್ನ ಕಾಣಲೇಬೇಕಾಗತ್ತೆ, ಕಂಡು ನಿಮ್ಮ ಸಮಸ್ಯೆಗಳನ್ನ ಅದು ಮುಂದಕ್ಕೆ ಹೋಗದೆ ಇದ್ದ ಹಾಗೆ ನೋಡಿಕೊಂಡು ನಿಮ್ಮ ಮಗುನೂ ಆರೋಗ್ಯವಂತ ಮಗುವಾಗಿ ಹುಟ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೇ, ಇಷ್ಟೊತ್ತು ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ನಮಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಆಕಾಶವಾಣಿಗೂ ಧನ್ಯವಾದಗಳು.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ರೂಪಾ ಗೌಡ.
5: ಕೃಷಿಯಾಗಿರಬಹುದು ಅಥವಾ ತೋಟಗಾರಿಕೆಯಾಗಿರಬಹುದು, ಇವೆರಡೂ ಸಹ ಮಾನವನ ಪೌಷ್ಟಿಕಾಂಶದ ಭದ್ರತೆ, ಉದ್ಯೋಗ ಸೃಷ್ಟಿ ಹಾಗೂ ಆರ್ಥಿಕ ಸುಧಾರಣೆಗೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಪ್ರಮುಖವಾದಂತಹ ತೋಟಗಾರಿಕಾ ಬೆಳೆಗಳಾದ ಹಣ್ಣು ತರಕಾರಿಗಳು ಮಾನವನ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಪುಷ್ಪ ಕೃಷಿ ಅಂದರೆ ಅಲಂಕಾರಿಕ ಹೂವುಗಳು ಮಾನವನ ಸೌಂದರ್ಯಕ್ಕೂ ಮತ್ತು ಪರಿಸರದ ಸೌಂದರ್ಯಕ್ಕೂ ಪೂರಕವಾಗಿದೆ. ಈ ಹಣ್ಣು ತರಕಾರಿಗಳು, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳು, ಹೂವಿನ ಕೃಷಿ, ಈ ಎಲ್ಲ ತೋಟಗಾರಿಕಾ ಬೆಳೆಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡೋದ್ರಿಂದ ಇದನ್ನ ಒಂದು ಉದ್ಯಮವಾಗಿ ಪರಿವರ್ತಿಸಬಹುದು. ಇದರಿಂದ ರೈತನು ಕೂಡ ಒಬ್ಬ ಉದ್ಯಮಿಯಾಗಿ ಪರಿವರ್ತನೆಯಾಗಬಹುದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶದ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಹಲವು ಯೋಜನೆಗಳನ್ನು ಆರಂಭಿಸಿದೆ. ಇದರಲ್ಲಿ ಎನ್ಎಚ್ಎಂ ಅಂದರೆ ರಾಷ್ಟೀಯ ತೋಟಗಾರಿಕಾ ಮಿಷನ್, ಇದು 2005-06 ಹತ್ತನೇ ಪಂಚವಾರ್ಷಿಕ ಯೋಜನೆಯಡಿ ಆರಂಭವಾಯಿತು. ತೋಟಗಾರಿಕಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವಂತಹ ರೈತರಿಗೆ ಮಾಹಿತಿಯನ್ನು ಒದಗಿಸುವುದು, ತರಬೇತಿಯನ್ನ ನೀಡುವುದು ಮತ್ತು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯನ್ನ ಹೆಚ್ಚಿಸುವುದಕ್ಕೆ ಸವಲತ್ತುಗಳನ್ನ ನೀಡುವುದು, ಸಹಾಯಧನವನ್ನ ನೀಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ರೈತರಿಗೆ ತರಕಾರಿ, ಹಣ್ಣು, ಹೂವು, ಸಾಂಬಾರು ಪದಾರ್ಥಗಳನ್ನ ಬೆಳೆಯುವುದಕ್ಕೆ ಪ್ರೋತ್ಸಾಹಿಸಲಾಗುತ್ತೆ. ಇದರ ಜೊತೆಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಹಲವು ಬೆಳೆಗಳು, ಸಾಂಬಾರು ಪದಾರ್ಥಗಳು ವಿದೇಶಗಳಿಗೂ ರಫ್ತು ಆಗ್ತಾ ಇರೋದ್ರಿಂದ ಇಂತಹ ತೋಟಗಾರಿಕಾ ಬೆಳೆಯನ್ನ ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತರಿಸುವುದು ಕೂಡ ಈ ಯೋಜನೆಯ ಮುಖ್ಯ ಉದ್ದೇಶ. ಕೇಂದ್ರ ಸರ್ಕಾರವು ಆರಂಭಿಸಿರುವ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಫಲಾನುಭವಿ ರೈತರು ವಿವಿಧ ರೀತಿಯ ಹಣ್ಣು, ಹೂವು, ತರಕಾರಿ, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳನ್ನು ಬೆಳೆಯಬಹುದು. ಈ ಯೋಜನೆಯಿಂದ ರೈತರ ಆದಾಯ ಹೆಚ್ಚುವ ಜೊತೆಗೆ ಆರ್ಥಿಕತೆಯ ತ್ವರಿತ ಬೆಳವಣಿಗೆ ಕೂಡ ಆಗುತ್ತೆ. ನಮ್ಮ ದೇಶದಲ್ಲಿ ತೋಟಗಾರಿಕಾ ಬೆಳೆಗಳ ಅಡಿಯಲ್ಲಿ ದ್ರಾಕ್ಷಿ, ಮಾವು, ಅನಾನಸ್, ಪೇರಲ, ಚಿಕ್ಕು, ದಾಳಿಂಬೆ, ಬಾಳೆ ಇನ್ನೂ ಬಹಳಷ್ಟು

ಅರ್ಧದಷ್ಟು ಹಣ್ಣುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ 2015-16 ಸಾಲಿನಲ್ಲಿ ನಮ್ಮ ದೇಶದ ಒಟ್ಟು ಹಣ್ಣಿನ ಉತ್ಪಾದನೆ 90,183 ಟನ್ಗಳಷ್ಟಿತ್ತು. ಸಾಂಬಾರು ಪದಾರ್ಥಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಭಾರತಕ್ಕೆ ಮೊದಲ ಸ್ಥಾನವಿದೆ. ಹಾಗೆಯೇ ನಮ್ಮ ದೇಶವನ್ನ ಮಸಾಲೆಗಳ ತವರು ಎಂದು ಕೂಡ ಕರೆಯಲಾಗುತ್ತೆ. ಅಂದರೆ ನಮ್ಮ ದೇಶವು ಮಸಾಲೆಗಳ ರಫ್ತಿನಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇನ್ನು ತರಕಾರಿ ಉತ್ಪಾದನೆಯಲ್ಲಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಹೂಕೋಸು ಇತ್ಯಾದಿ ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ 2015-16 ಸಾಲಿನಲ್ಲಿ ಒಟ್ಟು 1.69 ಲಕ್ಷ ಟನ್ ತರಕಾರಿ ಉತ್ಪಾದನೆಯಾಗಿದೆ. ಇಡೀ ವಿಶ್ವದಲ್ಲಿ ತರಕಾರಿ ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ. ಹಾಗಾಗಿ ಈ ಎಲ್ಲ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಈ ಯೋಜನೆಯ ಮೂಲಕ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಜೊತೆಗೆ ತೋಟಗಾರಿಕಾ ಬೆಳೆಗಳಿಗೆ ಉತ್ತೇಜನ ನೀಡುವ ಮೂಲಕ ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಆಧುನಿಕ ಕೃಷಿಯತ್ತ ರೈತರನ್ನ ಆಕರ್ಷಿಸುವ ಗುರಿಯನ್ನು ಕೂಡ ಈ ಯೋಜನೆ ಹೊಂದಿದೆ. ಎನ್ಎಚ್ಎಂ, ಈ ರಾಷ್ಟೀಯ ತೋಟಗಾರಿಕಾ ಮಿಷನ್, ಈ ಯೋಜನೆಯಡಿ ರೈತರಿಗೆ ನೀರಾವರಿ, ನೆಟ್ ಹೌಸ್, ಬೆಳೆಗಳನ್ನು ಶೇಖರಣೆ ಮಾಡಲು ಶೇಖರಣೆ ಮತ್ತು ಬೇಲಿ ಇತ್ಯಾದಿಗಳಿಗೆ ಆರ್ಥಿಕ ನೆರವನ್ನ ನೀಡಲಾಗ್ತಾ ಇದೆ. ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ರೈತರಿಗೆ ನೀಡುವ ಆರ್ಥಿಕ ಸಹಾಯಕ್ಕಾಗಿ ರಾಜ್ಯ ಸರ್ಕಾರದ ವಂತಿಕೆಯಲ್ಲಿ ಶೇಕಡ 35-50 ನೀಡಲಾಗ್ತಾ ಇದ್ದು ಉಳಿದ ಮೊತ್ತವನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಇನ್ನು ಔಷಧೀಯ ಸಸ್ಯಗಳಾದ ಅಲೋವೆರಾ, ಕಲಾಮಾಂಗ್, ತುಳಸಿ, ಆಮ್ಲ, ಶತಾವರಿ, ಬ್ರಾಹ್ಮಿ, ಪಿಪ್ಪಲಿ, ಅಶ್ವಗಂಧ, ತೇಜ್ ಪತ್ತ ಇಂತಹ ಔಷಧೀಯ ಸಸ್ಯಗಳಿಗೆ ಶೇಕಡ 20 ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ಸರ್ಪಗಂಧ, ಚಿತ್ರ, ಕಲಿಹಾರಿ ಸಸ್ಯಗಳಿಗೆ ಶೇಕಡ 50 ಹಾಗೂ ಗುಗ್ಗಲಿ ಬೆಳೆಗೆ ಶೇಕಡ 75 ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ನರ್ಸರಿ ನಿರ್ಮಾಣಕ್ಕೆ ಶೇಕಡ 50 ಸಹಾಯಧನ, ಒಣಗಿಸುವ ಶೆಡ್ ನಿರ್ಮಾಣಕ್ಕೆ ಶೇಕಡ 50-100 ಸಹಾಯಧನ, ಶೇಖರಣೆಗಾಗಿ ಗೋದಾಮು ನಿರ್ಮಾಣಕ್ಕೆ ಶೇಕಡ 50-100 ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಆರಂಭಿಸಿರುವ ಔಷಧೀಯ ಸಸ್ಯಗಳ ರಾಷ್ಟೀಯ ಮಿಷನ್ ಅಡಿಯಲ್ಲಿ ಔಷಧೀಯ ಸಸ್ಯಗಳ ಕೃಷಿ, ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಮಾರುಕಟ್ಟೆ ವ್ಯವಸ್ಥೆಗೆ ನೆರವನ್ನು ನೀಡಲಾಗ್ತಾ ಇದೆ. ಅಲ್ಲದೆ ರಫ್ತಿಗೆ ಹೆಚ್ಚಿನ ಬೇಡಿಕೆ ಇರುವ ಔಷಧೀಯ ಸಸ್ಯಗಳ ಕೃಷಿಯನ್ನು ಬೆಂಬಲಿಸಲಾಗ್ತಾ ಇದೆ. ಇವುಗಳನ್ನು ಸ್ಥಳೀಯ ಔಷಧ ಪದ್ದತಿಯಲ್ಲಿ ಬಳಸಲಾಗುತ್ತೆ. ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಗಾಗಿ ನೆರವನ್ನು ನೀಡಲಾಗ್ತಾ ಇದೆ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪಾದಿಸಲು ಸಾಧ್ಯವಾಗುತ್ತೆ. ಈ ಯೋಜನೆಯ ಮೂಲಕ ಆಹಾರ ಬೆಳೆಗಳಿಗೆ ಹೋಲಿಸಿದರೆ ತೋಟಗಾರಿಕಾ ಬೆಳೆಗಳಲ್ಲಿ ನೀರಾವರಿಯ ಅವಶ್ಯಕತೆ ಕಡಿಮೆಯಾಗಿದೆ. ತೋಟಗಾರಿಕೆಯಲ್ಲಿ ಬೆಳೆದ ಬೆಳೆಗಳಿಗೆ ವರ್ಷವಿಡೀ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೆ. ಇದರಿಂದಾಗಿ ಬೆಳೆಗಳನ್ನು ಮಾರಾಟ ಮಾಡಲು ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಈ ಯೋಜನೆಯಡಿ ರೈತರು ಒಮ್ಮೆ ಬೆಳೆದರೆ ಹಲವು ವರ್ಷಗಳವರೆಗೆ ಉತ್ಪಾದನೆಯನ್ನು ತೆಗೆದುಕೊಳ್ಳಬಹುದು. ತೋಟಗಾರಿಕೆ ಮೂಲಕ ಬೆಳೆಯುವ ಬೆಳೆಗಳು ಆಹಾರ ಬೆಳೆಗಳಿಗಿಂತ ಹೆಚ್ಚು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ. ಈ ಎಲ್ಲ ಕಾರಣಕ್ಕಾಗಿ ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಪಡೆದುಕೊಳ್ಳೋದ್ರಿಂದ ಹೆಚ್ಚಿನ ಪ್ರಯೋಜನವಿದೆ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿ ಫಲಾನುಭವಿಗಳು ಕೆಲವೊಂದು ಅರ್ಹತಾ ಮಾನದಂಡಗಳನ್ನು ಪೂರೈಸುವುದು ಅವಶ್ಯಕ. ಈ ಯೋಜನೆಗೆ ಔಷಧೀಯ ಸಸ್ಯಗಳ ಉತ್ಪಾದಕರು, ರೈತ ಸಂಘಗಳು, ಸ್ವಸಹಾಯ ಗುಂಪುಗಳು, ಸರ್ಕಾರೇತರ ಸಂಸ್ಥೆಗಳು, ಕಾರ್ಪೊರೇಟ್ ಕಂಪನಿಗಳು, ಖಾಸಗಿ ಅಥವಾ ಸಾರ್ವಜನಿಕ ಉದ್ಯಮಗಳು ಮತ್ತು ಔಷಧೀಯ ವಲಯದ ಇತರ ಪಾಲುದಾರರು ಈ ತೋಟಗಾರಿಕಾ ಮಿಷನ್ ಯೋಜನೆಗೆ ಅರ್ಹರು. ಈ ಯೋಜನೆಯಡಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಪಾಲುದಾರರು ಅಥವಾ ಗುಂಪುಗಳು, ಜಿಲ್ಲಾ ತೋಟಗಾರಿಕಾ ಮಿಷನ್ ಸಮಿತಿಯ ಮೂಲಕ ಮತ್ತು ಅಂತರ್ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಯೋಜನೆಯ ಪ್ರಸ್ತಾವನೆಯನ್ನು ಮಿಷನ್ ಪ್ರಧಾನ ಕಚೇರಿಗೆ ಸಲ್ಲಿಸಬಹುದು. ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯನ್ನು ಪಡೆದುಕೊಳ್ಳುವುದಾದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲಿಗೆ ರೈತರು ತೋಟಗಾರಿಕಾ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನ ನೀಡಬೇಕು. ವೆಬ್ಸೈಟ್ನ ಮುಖಪುಟದಲ್ಲಿ ಸ್ಕೀಮ್ಗಳ ಲಾಭ ಪಡೆಯಲು ಅನ್ವಯಿಸು ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು. ಆಗ ಡ್ಯಾಶ್ಬೋರ್ಡ್ನಲ್ಲಿ ನೀವು ಕೆಲವು ಸ್ಕೀಮ್ಗಳ ಬಾಕ್ಸ್ಗಳನ್ನ ನೋಡುತ್ತೀರಿ. ನೀವು ರಾಷ್ಟೀಯ ತೋಟಗಾರಿಕಾ ಮಿಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ರಾಷ್ಟೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆಗಾಗಿ ಹಣಕಾಸಿನ ವರ್ಷ ಮತ್ತು ಅರ್ಜಿದಾರರ ಕೆಲವು ಮಾಹಿತಿಯನ್ನ ನಿಮಗೆ ಕೇಳಲಾಗುತ್ತೆ. ಅಗತ್ಯ ಮಾಹಿತಿಯನ್ನ ನಮೂದಿಸಿದ ನಂತರ ನಿಮ್ಮ ಡಿಬಿಟಿ ನೋಂದಣಿ ಸಂಖ್ಯೆಯನ್ನ ನಮೂದಿಸಿ.

0: ಸಲ್ಲಿಸಬೇಕು. ಡಿಬಿಟಿ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಅರ್ಹತೆಯನ್ನು ದೃಢೀಕರಿಸಿದ ನಂತರ ರಾಷ್ಟೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತೆ. ಈ ಅರ್ಜಿ ನಮೂನೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐಡಿ ಮುಂತಾದ ಕೆಲವು ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಬೇಕು. ಈ ಎಲ್ಲಾ ವಿವರಗಳನ್ನು ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಫಾರ್ಮ್ನೊಂದಿಗೆ ಲಗತ್ತಿಸಬೇಕು ಮತ್ತು ಸಲ್ಲಿಸು ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಅಥವಾ ರೈತರು ಹತ್ತಿರದ ತೋಟಗಾರಿಕಾ ಇಲಾಖೆಗೆ ಭೇಟಿ ನೀಡಿ ಈ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಈ ಯೋಜನೆಯ ಸವಲತ್ತುಗಳೇನು, ಇದಕ್ಕಿರುವ ಪ್ರೋತ್ಸಾಹಗಳೇನು ಎನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಬಹುದು.
1: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನು ಕೇಳಿದ್ರಿ. ಮಾಹಿತಿಯನ್ನು ನೀಡಿದವರು ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
3: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026 ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ, ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೇಚಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026 ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ಅವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026 ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿಯವರು ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪುರಸ್ಕೃತರಿಗೆ ನಂತರ ನಡೆಯಲಿರುವ ಸಮಾರಂಭದ 2 ಸುತ್ತಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಹಾಗೂ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾದ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಎಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಎಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು, ಎರಡನೇ ಹಂತದ ಮಾತುಕತೆ ಮೇ 8 ಪೂರ್ಣಗೊಂಡಿತು. ಭಾರತೀಯ ನಿಯೋಗದ ಈ ಕೆನಡಾ ಭೇಟಿ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು,

2030ರ ಒಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಾಳೆ ದೆಹಲಿಯಲ್ಲಿ ನಡೆಯಲಿದೆ. ಆತಿಥೇಯ ಭಾರತ ವಿದೇಶಾಂಗ ಸಚಿವರ ಜತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ನಾಯಕರು ಅಭಿಪ್ರಾಯ

0: ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ $100 ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ₹2.61 ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ ₹2.71 ಏರಿಕೆಯಾಗಿದೆ. ಈ ಪರಿಷ್ಕರಣೆಯೊಂದಿಗೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಈಗ ಪ್ರತಿ ಲೀಟರ್ಗೆ ₹102.12 ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ ₹95.20. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಈ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳ ಕುರಿತು ತನ್ನ ಅಧಿಕೃತ ವೆಬ್ಸೈಟ್ಗೆ ನಿಯಮಿತವಾಗಿ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗೆ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 011-4075-9000 ಅನ್ನು ಸಂಪರ್ಕಿಸಬಹುದು ಅಥವಾ ಸಿಯುಇಟಿ -ugintea.ac.in ಗೆ ಇಮೇಲ್ ಮಾಡಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಅಮೆರಿಕ ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತು ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮತ್ತು ಅದಕ್ಕಾಗಿ ಪರಸ್ಪರ ಭಯೋತ್ಪಾದನಾ ನಿಗ್ರಹ ಸಹಕಾರವು ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಉಭಯ ರಾಷ್ಟಗಳು ಸಮಾನ ಆಸಕ್ತಿ ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ನಾಗರಿಕರು ಉಚಿತ ದೂರವಾಣಿ ಸಂಖ್ಯೆ 1800-11-7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತೀವ್ರ ಉಷ್ಣಾಂಶದ ವಾತಾವರಣ ಮುಂದುವರೆದಿದೆ. ದೆಹಲಿ, ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ಬಿಸಿ ಅಲೆಯ ಪರಿಸ್ಥಿತಿ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಇಂದು ಆರೆಂಜ್ ಅಲರ್ಟ್ ನೀಡಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಕರಾವಳಿ ಆಂಧ್ರಪ್ರದೇಶ, ಜಾರ್ಖಂಡ್, ಒಡಿಶಾ ಮತ್ತು ತೆಲಂಗಾಣದ ಕೆಲವು ಭಾಗಗಳು ಹಗಲಿನಲ್ಲಿ ತೀವ್ರ ಶಾಖ ತರಂಗ ಎದುರಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಗಂಗಾ ನದಿ ಜಲಾನಯನ ಪ್ರದೇಶದಲ್ಲಿ ಇಂದು ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರೆಯಲಿದೆ ಎಂದು ಇಲಾಖೆ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನೊಂದಿಗೆ ಯಾವುದೇ ಒಪ್ಪಂದಕ್ಕೆ ಆತುರ ಪಡದಂತೆ ತಮ್ಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ತಮ್ಮ ಆಡಳಿತದಲ್ಲಿ ಇರಾನ್ನೊಂದಿಗಿನ ಯಾವುದೇ ಭವಿಷ್ಯದ ಒಪ್ಪಂದವು ಯಾವುದೇ ರೀತಿಯ ಆರ್ಥಿಕ ರಿಯಾಯಿತಿಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಧಿಕಾರಾವಧಿಯಲ್ಲಿ ಏರ್ಪಟ್ಟ ಒಪ್ಪಂದಕ್ಕಿಂತ ಮೂಲಭೂತವಾಗಿ ಭಿನ್ನವಾಗಿರುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ನಾರ್ವೆ ಚೆಸ್ 2026 ಓಸ್ಲೋದಲ್ಲಿ ಇಂದು ಮೊದಲ ಸುತ್ತಿನ ಪಂದ್ಯಗಳೊಂದಿಗೆ ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಟೂರ್ನಿ ಆರಂಭವಾಗಲಿದೆ. ತನ್ನ 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೂರ್ನಿಯು

0: ಅವೆಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದ್ದು ಅದರ ಪಂದ್ಯಗಳನ್ನು ಡಿಎಚ್1 ಬಿರ್ಜೋವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಇದು ನಾರ್ವೆ ಚೆಸ್ನ 14ನೇ ಆವೃತ್ತಿ ಮತ್ತು ನಾರ್ವೆ ಚೆಸ್ ಮಹಿಳಾ ವಿಭಾಗದ 3ನೇ ಆವೃತ್ತಿಯಾಗಿದೆ. ಪ್ರತಿಷ್ಠಿತ 6 ಆಟಗಾರರ ಮುಕ್ತ ಮತ್ತು ಮಹಿಳಾ ವಿಭಾಗಗಳಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್, ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಸೇರಿದಂತೆ ಉನ್ನತ ಗ್ರ್ಯಾಂಡ್ ಮಾಸ್ಟರ್ಗಳು ಭಾಗವಹಿಸಲಿದ್ದಾರೆ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯ ಪ್ಲೇ ಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಪಂದ್ಯದೊಂದಿಗೆ ಲೀಗ್ ಹಂತ ನಿನ್ನೆ ಮುಕ್ತಾಯಗೊಂಡಿತು. 10 ತಂಡಗಳು ಪಾಲ್ಗೊಂಡಿದ್ದ ಟೂರ್ನಿಯಲ್ಲಿ 4 ತಂಡಗಳು ಪ್ಲೇ ಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಮುಗಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ, ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೆ ಚೆಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
2: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
3: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
2: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
1: ಜನಪದ ಸಂಗೀತದಲ್ಲಿ ಈಗ ಧಾರವಾಡ ತಾಲೂಕು ವನಹಳ್ಳಿಯ ದ್ಯಾಮವ್ವ ಬಸಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

0: ಜನಪದ ಸಂಗೀತದಲ್ಲಿ ಇದುವರೆಗೆ ಧಾರವಾಡ ತಾಲೂಕು ವನಹಳ್ಳಿಯ ದ್ಯಾಮವ್ವ ಬಸಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳು.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ಸ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಕಾರ್ಯಕ್ರಮದ ಆರಂಭದಲ್ಲಿ ಡಾ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಶಂಕರ್ ಗುರು ಚಿತ್ರದ ಗೀತೆ

0: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯ ಅವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಚಿತ್ರ ಹಾಗೂ ಹರಿಹರನ್ ಅವರು ಹಾಡಿರುವ ಲವ್ ಯು ಚಿತ್ರದ ಗೀತೆ

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬೆನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
3: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ

0: ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
3: ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ, ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವ.
4: ಸುಖವಿಂದರ್ ಸಿಂಗ್ ಅವರ ಧ್ವನಿಯಲ್ಲಿ ಕಾರಂಜಿ ಚಿತ್ರದ ಗೀತೆ.

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.

ಚಿತ್ರಗೀತೆಗಳನ್ನು ಕೇಳಿದಿರಿ. 2 ಗಂಟೆಗೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 2:30 ಗಂಟೆಗೆ ಪ್ರದೇಶ ಸಮಾಚಾರ ಕೇಳುತ್ತೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿರುವುದನ್ನು ಖಂಡಿಸಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಂಟಿ ಮಾಧ್ಯಮ ಹೇಳಿಕೆ ಬಿಡುಗಡೆಗೊಳಿಸಿದರು. ಕಳೆದ 11 ದಿನಗಳಲ್ಲಿ ಇಂಧನ ದರವನ್ನು ಪ್ರತಿ ಲೀಟರ್ಗೆ 7.52 ರೂಪಾಯಿಯಷ್ಟು ಹೆಚ್ಚಿಸಲಾಗಿದ್ದು, ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110ರ ಗಡಿ ದಾಟಿದೆ. ಇದು ಕಳೆದ 78 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮಟ್ಟವಾಗಿದ್ದು, ಜನಸಾಮಾನ್ಯರು, ರೈತರು ಹಾಗೂ ಗೃಹಿಣಿಯರ ದೈನಂದಿನ ಜೀವನಕ್ಕೆ ತೀವ್ರ ಹೊಡೆತ ನೀಡಿದೆ ಎಂದು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಈ ದುಬಾರಿ ನೀತಿಯಿಂದಾಗಿ ಕೇವಲ ಇಂಧನ ಮಾತ್ರವಲ್ಲದೆ ಗೃಹ ಬಳಕೆಯ ಗ್ಯಾಸ್, ವಾಣಿಜ್ಯ ಸಿಲಿಂಡರ್ ಹಾಗೂ ಸಿಎನ್ಜಿ ಬೆಲೆಗಳು ಗಗನಕ್ಕೇರಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಇಂಧನ ತೆರಿಗೆಯಿಂದ 43 ಲಕ್ಷ ಕೋಟಿ ರೂಪಾಯಿ ಹಾಗೂ ಆರ್ಬಿಐ ನಿಧಿಯಿಂದ 14 ಲಕ್ಷ ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 57 ಲಕ್ಷ ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದೆ ಎಂದು ನಾಯಕರು ದೂರಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಬೆಲೆಗಳು ಕುಸಿದಿದ್ದರೂ ದೇಶದಲ್ಲಿ ಅಬಕಾರಿ ಸುಂಕವನ್ನು ಪದೇ ಪದೇ ಹೆಚ್ಚಿಸಲಾಗುತ್ತಿದೆ ಎಂದು ಆಕ್ಷೇಪಿಸಿರುವ ರಾಜ್ಯ ಸರ್ಕಾರ ತಕ್ಷಣವೇ ಈ ಇಂಧನ ಹೊರೆಯನ್ನು ನಿಲ್ಲಿಸಿ ಬೆಲೆಗಳನ್ನು ಕಡಿತಗೊಳಿಸಬೇಕೆಂದು ಆಗ್ರಹಿಸಿದೆ. ಆರೋಗ್ಯವಂತ ಜನರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಅತ್ಯಾಧುನಿಕ ಕೇಂದ್ರ ದೇಶದಲ್ಲೇ ಮೊದಲನೆಯದಾಗಿದ್ದು, ಬೇರೆ ರಾಜ್ಯಗಳಲ್ಲಿ ನೀಡಲು ಸಾಧ್ಯವಾಗದ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ಕರ್ನಾಟಕದಲ್ಲಿ ಜನತೆಗೆ ದೊರಕಿಸಿಕೊಡುವ ಧ್ಯೇಯದೊಂದಿಗೆ ಈ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮೊದಲು. ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ ಎಂದು ಹೇಳಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದ್ದು, ಲಾಭಾಂಶದ ಚೆಕ್ ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ಕೆಎಸ್ಐಐಡಿಸಿ ಪರವಾಗಿ ಬಿಐಎಎಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಹರಿ ಕೆ ಮರಾರ್ ಅವರು ಚೆಕ್ ಹಸ್ತಾಂತರಿಸಿದರು. ಬೃಹತ್ ಮತ್ತು ಮಧ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಹಾಗೂ ಕೆಎಸ್ಐಐಡಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಉಪಸ್ಥಿತರಿದ್ದರು. ಡೀಮ್ಡ್ ಅರಣ್ಯ ಪ್ರದೇಶಗಳ ಗುರುತಿಸುವಿಕೆಯಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಈ ತಾಂತ್ರಿಕ ಲೋಪದಿಂದಾಗಿ ಸರ್ಕಾರಿ ಆಸ್ಪತ್ರೆ, ಶಾಲೆ, ಅಂಗನವಾಡಿ ಹಾಗೂ ಸಾರ್ವಜನಿಕರ ಪಟ್ಟ ಭೂಮಿಗಳು ಅರಣ್ಯ ವ್ಯಾಪ್ತಿಗೆ ಸೇರಿ ಬಡಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಕೊನೆಯ ಅವಕಾಶ ಸಿಕ್ಕಿದ್ದು, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ.

0: ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ರಕ್ಷಣೆಯಲ್ಲಿ ತೊಡಗಿರುವ ಮುಂಚೂಣಿ ಸಿಬ್ಬಂದಿಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಆನೆ ಕಾರ್ಯಪಡೆ, ಕಳ್ಳಬೇಟೆ ನಿಗ್ರಹ ಪಡೆ ಸೇರಿದಂತೆ ಮುಂಚೂಣಿ ಸಿಬ್ಬಂದಿಗೆ ವಸತಿ ಗೃಹ, ಅಪಾಯ ಭತ್ಯೆ ಹಾಗೂ ಆಧುನಿಕ ಸುರಕ್ಷತಾ ಸಲಕರಣೆಗಳನ್ನು ಒದಗಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಚಿವರು ಅರಣ್ಯ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಮೃತಪಟ್ಟ 11 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಭಟ್ಕಳದ ಶಾರದಾ ಹೊಳೆಯಲ್ಲಿ ನಡೆಯಿತು. ಮೃತರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಭಟ್ಕಳದ ಇತಿಹಾಸದಲ್ಲೇ ಇದೊಂದು ದುರಂತ ಘಟನೆಯಾಗಿದೆ ಎಂದು ಶೋಕ ವ್ಯಕ್ತಪಡಿಸಿದರು. ಏಪ್ರಿಲ್ ಮೇ ತಿಂಗಳಲ್ಲಿ ಕಪ್ಪೆ ಚಿಪ್ಪು ತೆಗೆಯುವುದು ಸಾಮಾನ್ಯ, ಆದರೆ ಈ ದುರ್ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳಿಗೆ ತನಿಖೆ ನಡೆಸಲು ಸೂಚಿಸಲಾಗಿದ್ದು ಮೃತರ ಕುಟುಂಬಸ್ಥರ ನೆರವಿಗೆ ಸರ್ಕಾರ ಬದ್ದವಾಗಿದೆ. ರಕ್ಷಿಸಲ್ಪಟ್ಟವರ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದರ ಜೊತೆಗೆ ಮೃತರ ಮಕ್ಕಳಿಗೆ ಶಿಕ್ಷಣದ ನೆರವು ನೀಡಲು ಸಿದ್ದವಿರುವುದಾಗಿ ತಿಳಿಸಿದರು. ಈ ಘಟನೆ ಕುರಿತು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದರು ಹಾಗೂ ಮೃತರ ವಾರಸುದಾರರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಘೋಷಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ನಾಟಕ ರಚನೆ, ನಿರ್ದೇಶನ, ಕಿರುಚಿತ್ರಗಳ ನಿರ್ಮಾಣ, ಅಭಿನಯ ಹಾಗೂ ರಂಗಭೂಮಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಪ್ರಾಯೋಗಿಕ ತರಬೇತಿ ಕುರಿತು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ June 1-10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ರಂಗಭೂಮಿ ಮತ್ತು ಕಿರುಚಿತ್ರ ನಿರ್ಮಾಣದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ಪರಿಚಯ ಪತ್ರ ಹಾಗೂ ರಂಗಭೂಮಿ ಹಿನ್ನೆಲೆಯ ಅನುಭವದ ವಿವರಗಳನ್ನು ಇದೇ 30ರ ಒಳಗಾಗಿ ವಿಶ್ವವಿದ್ಯಾಲಯದ ನಾಟಕ ವಿಭಾಗದ ಮುಖ್ಯಸ್ಥರಿಗೆ ಸಲ್ಲಿಸಬಹುದಾಗಿದೆ. ನಗರ ನಿವಾಸಿ ಕೇಂದ್ರಿತ ಆಧಾರ್ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬೆಂಗಳೂರು ಪ್ರಾದೇಶಿಕ ಕಚೇರಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿರಿಸಿದ್ದು ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರವನ್ನು ಕಾರ್ಯಾರಂಭಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ತಿಳಿಸಿದೆ. ವಿಜಯಪುರ ಆಧಾರ್ ಸೇವಾ ಕೇಂದ್ರಗಳ ಪೈಕಿ ಇದು ಬಿ ಮಾದರಿ ಕೇಂದ್ರವಾಗಿದ್ದು ನಿವಾಸಿಗಳಿಗೆ ತಡೆರಹಿತ ಆಧಾರ್ ಸಂಬಂಧಿತ ಸೇವೆ ಒದಗಿಸಲು ಕಾರ್ಯಾಚರಣಾ ಕಿಟ್ಗಳನ್ನು ಈ ಕೇಂದ್ರದಲ್ಲಿ ಅಳವಡಿಸಲಾಗಿದೆ. ಈ ಆಧಾರ್ ಸೇವಾ ಕೇಂದ್ರವು ಆಧಾರ್ ನೋಂದಣಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಮತ್ತು ಕುಂದುಕೊರತೆ ನಿವಾರಣಾ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ. ಈ ಕೇಂದ್ರವು ವಾರದ ಎಲ್ಲ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಲ್ಲೆಯ 5-17 ವರ್ಷದ ಒಟ್ಟು 68,000 ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಸೌಲಭ್ಯವನ್ನು September 30ರವರೆಗೆ ನೀಡಲು ಉಚಿತವಾಗಿ ಅವಕಾಶ ಕಲ್ಪಿಸಲಾಗಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ ಇದೇ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in/manthana2026 ಲಿಂಕ್ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. June 1ನೇ ತಾರೀಖಿನಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಈಗ ಕೊನೆಯಲ್ಲಿ

0: ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಳ ವೈದ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
2: ಮಂಜುಳಾ, ಈ ಮಂಜುಳಾ.
3: ಓಹೋಹೋ ಮಾಯಕ್ಕ, ಏನ್ ಹೊರಗ ನಿಂತ ಕರೀಲಿಕತ್ತಿ ಬಾಲ ಒಳಗ?
2: ಅಯ್ಯಯ್ಯ, ನೀನ ಹೇಳಿದ್ದಿಲ್ಲ ಇವತ್ ಶರಣಪ್ಪನ ಮನಿಗೆ ಹೋಗೋಣ ಅಂತ.
3: ಅಯ್ಯೋ ಹೌದಲ್ಲ, ನಾ ಮರ್ತ ಬಿಟ್ಟಿನಿ ನೋಡ.
2: ಮತ್ತ ಅದಕ್ಕ ನಾನು ವಿಚಾರ ಮಾಡ್ಲಿಕತ್ತೀನಿ, ಏಕೆ ಯಾವುದೋ ವಿಚಾರದಾಗ ಕೂತಾಳ ಮಂಜಕ್ಕ, ಶರಣಪ್ಪನ ಮನಿಗೆ ಹೋಗೋದ್ ಮರ್ತ ಬಿಟ್ಟಾಳ ಅಂತೇಳಿ ಮತ್ತ ನಿನಗ ಹಿಂಗ ತಟ್ಟಿ ತಟ್ಟಿ ಎಬ್ಬಿಸ್ಬೇಕ್ ನೋಡ.
3: ನೋಡ್ ತಡಿ ತಡಿ, ಇನ್ ಲೇಟ್ ಮಾಡೋದ್ ಬೇಡ, ಬಂದ ಬಿಟ್ಟೆ ನೋಡ, ನಡಿ ಹೊಂಟ ಬಿಡು.
2: ತಯಾರಾಗ ಹೋಗೋಣ ಅಂತ.
3: ಶರಣಪ್ಪ, ಶರಣಪ್ಪ.
4: ಮಂಜಕ್ಕ, ಓ ಅಕ್ಕ ತಂಗಿ ಇಬ್ರು ಬಂದ ಬಿಟ್ರಲ್ಲ ಮಾಯಾ.
3: ಅಲ್ಲ ಶರಣಪ್ಪ, ಇವತ್ತ ಬರುವುದ ನಿನ್ ಮನೆಗಂತ ನಿರ್ಧಾರ ಮಾಡಿದ್ವಿ.
4: ನೋಡಿಲ್ಲ, ನೀವು ಬರ್ತೀರ ಅಂತಕೊಂಡ ನಾನು ಸ್ಪೆಷಲ್ ಡಿಶ್ ತಯಾರು ಮಾಡ್ಲಿಕ್ಕೆ. ಪ್ರತಿ ಸರಿ ಚಾ ಏನ್ ಕುಡುದು ಕುಡುದು ಎಸಿಡಿಟಿ ಅಂತಕೊಂಡು ಬೇಡ ಬೇಡ, ಈ ಸರಿ ಒಂದು ಚಲೋದು ಒಂದ್ ವ್ಯವಸ್ಥೆ ಮಾಡೋಣ ಅಂತಕೊಂಡು ನೋಡಿ ನೋಡಿಲ್ಲ.
2: ಕಣ್ಣಿಗೆ ಚಂದ್ ಚಂದ್ ಚಂದ್ ಚಂದ್ ಅಂತೂ ಕಾಣ್ಲಿಕ್ಕತ್ತಾವ, ಹೊಟ್ಟಿಗೆ ಎಷ್ಟು ಚಂದ ಇರ್ತದ ಅಂತ ಆದಷ್ಟು ಹೇಳೇ ಬಿಡು ಶರಣಪ್ಪ.
3: ಅಲ್ಲ ಮಾಯಕ್ಕ, ಅದ್ ನೋಡ್ದ ಅಷ್ಟು ದೊಡ್ಡ ತಾಟ, ಅಲ್ಲಿ ನೋಡ ಮೆಂತೆ ಪಲ್ಯ ಹಾಕೊಂಡ, ಮೊಳಕೆ ಕಾಳು ಇಟ್ಕೊಂಡ, ಲಿಂಬೆ ಹಣ್ಣ, ಉಳ್ಳಾಗಡ್ಡಿ, ಗಜ್ರಿ, ಅಬ್ಬಾಬಾ, ಬಾಕಿ ನೋಡ
2: ಅಷ್ಟೇ.
4: ಮೊಳಕೆ ಬರಕ್ ಎರಡು ದಿವಸ ಬೇಕಾತು, ಆಮೇಲೆ ಮತ್ತೆ ಎಷ್ಟು ಅಂದ್ರೆ ಬಹಳ ಜತನದಿಂದ ಈ ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ಹೆಂಗ ನಮ್ಗ ಜೀವನದೊಳಗ ನಾವೇನ್ ಮಾಡ್ತೀವಿ ಅಂದ್ರ ನಾವ್ ಏನ್ ಊಟ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಜಾಸ್ತಿ ಕಲ್ಪನೆ ಇಲ್ಲ. ನಮ್ಗೆ ಎಷ್ಟು ಪೋಷಕಾಂಶಗಳು ಬೇಕು, ಆದಷ್ಟು ಹಸಿ ತರಕಾರಿ ಒಳಗ ಇದ್ದೇ ಇರ್ತಾವು, ಮತ್ತೆ ಮೊಳಕೆ ಕಾಳಿನೊಳಗಂತೂ ಯಥೇಚ್ಛವಾಗಿ ನಮಗ್ ಬೇಕಾದಂತ ಪೌಷ್ಟಿಕಾಂಶಗಳು ಇರ್ತಾವು. ಈಗ ಅವನ್ನೆಲ್ಲ ಬಿಟ್ಟಿವಿ, ಕುರು ಕುರು ಕುರು ಕುರು ತಿಂತೀವಿ, ಆಮೇಲೆ ನೋಡಿದ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಅಂತಕೊಂಡು ನಳ್ತೀವಿ.
2: ಅಲ್ಲ ಶರಣಪ್ಪ, ಈಗ ಅದನ್ನ ಊಟದಾಗ ಬಡಿಸ್ಕೊಂಡು ತಿನ್ಬೇಕು ಅಂತಾನು ಏನಿಲ್ಲ, ಆ ಮೊಳಕೆ ಕಾಳು ಪಲ್ಯ ಮಾಡಿನ ಬೇಯಿಸಿ ತಿನ್ಬೇಕಂತೂ ಇಲ್ಲ. ಈ ಕುರುಕುರು ಅಂದಿಲ್ಲ ಹಂಗನ, ಆ ಮೊಳಕೆ ಕಾಳಿಗೆ ಒಂಚೂರು ಉಪ್ಪು, ಒಂಚೂರು ಖಾರ ಪುಡಿ ಹಂಗತ್ ಹಾಕಿ ಅದನ್ನ ಕಲಸಿ ತಿಂದು ಬಿಟ್ರೆ ಆಹಾ ಏನ್ ಹೇಳಿ. ಯಾವ್ದು
3: ನೀ ಏನೋ ತಿಂತಿ ಬಾಯಾಗ ಆಹಾ ಊಹು ಅಂತಿದ್ದಿ, ಆದ್ರ ಇವತ್ತಿನ ಮಕ್ಳು ಏನ್ ತಿಂತಾರ? ಮಕ್ಕಳಂತಾವ್ ಬ್ಯಾಡಂತಾವ ಶರಣಪ್ಪ. ಈಗ ಏನ್ ಕೇಳ್ತಿ, ಪಿಜ್ಜಾ, ಬರ್ಗರು, ಆಮೇಲೆ ಸೇವ್ ಪುರಿ, ಪಾಣಿಪುರಿ ಇಂತದಕ್ ಹೊಂದ್ಕೊಂಡ್ಬಿಟ್ಟಾವ ಮಕ್ಳಿಗೆ.
4: ಸೇವ್ ಪುರಿ ಅಂಗಡಿ ಮುಂದ ಬಾಲ ಹೆಂಗಿರ್ತೈತಿ ಅಂದ್ರೆ ಆ ಪರಿ ಕರಿನ. ಈ ಹಸಿ ತರಕಾರಿ ಇದೆಲ್ಲ ನಾನು ನೋಡ್ಲಿಕ್ ಹತ್ತಾಗ ಇದು ಎಷ್ಟು ಉಪಯೋಗ ಅಂದ್ರೆ, ಈಗ ನಮ್ಮ ಭಾರತದೊಳಗ ಡಯಾಬಿಟಿಸ್ ಅಂತೂ ಕಾಮನ್
3: ಆಗಿಬಿಟ್ಟು.
4: ಈ ಸಕ್ಕರೆ ರೋಗ ಅನ್ನೋದು ಯಾರಿಗಿಲ್ಲ ಅಂದ್ರೆ ನಾವು ಮತ್ತೆ ಬೆಳ್ಳೆಣ್ಸ್ ನೋಡ್ಬೇಕಾಯ್ತು. ಈಗ ಸಕ್ಕರೆ ರೋಗ ಇದ್ದವ್ರಿಗೆ ಈಗ ಅನ್ನ ಊಟ ಮಾಡ್ಬೇಕು ಅಂತ ತಿಳ್ಕೊರಿ, ರೊಟ್ಟಿ ತಿನ್ಬೇಕು ಅಥವಾ ಚಪಾತಿ ತಿನ್ಬೇಕಂದ್ರೆ ಅದ್ರ ಕೂಡ ಮೊದಲು ಸೌತೆಕಾಯಿ ಗಜ್ರಿ ಆಮೇಲೆ ಮೊಳಕೆ ಕಾಳು ಇವನ್ನೆಲ್ಲ ತಿಂದ್ರಂದ್ರೆ ಹೊಟ್ಟೆ ತುಂಬುತ್ತದೆ, ಆಮೇಲೆ ಸಕ್ಕರೆ ಪ್ರಮಾಣ ಜಾಸ್ತಿ ಹೋಗುದಿಲ್ಲ. ಆಮೇಲೆ ಈ ತರಕಾರಿಗಳು ಇರೋದ್ರಿಂದ ಎಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಇದ್ರು ಅದು ಕರಗ್ಲಿಕ್ಕೆ ಸಹಾಯ ಆಗ್ತದೆ.
3: ಅಷ್ಟೇ ಅಲ್ಲ ಶರಣಪ್ಪ, ನೀ ಭಾರತ ದೇಶ ಡಯಾಬಿಟಿಸ್ ಅಂತ ಇಷ್ಟ ಅಂದಿ, ಇತ್ತೀಚೆಗಂತೂ ನಮ್ಮ ದೇಶ ಬಹಳಷ್ಟು ರೋಗಗಳ ಆಗರ ಆಗ್ಲಿಕ್ಕತ್ತದ, ಕ್ಯಾನ್ಸರ್ ಆತು. ಮತ್ತ ನೀ ಗ್ರಾಮೀಣ ಪ್ರದೇಶದಾಗ ಹೋಗಿ ನೋಡು, ಎಷ್ಟು ಹೆಣ್ಮಕ್ಳು ಮಕ್ಕಳು ಮಾಲ್ ನ್ಯೂಟ್ರಿಷನ್ ನಿಂದ ಬಳಲಿಕತ್ತಾರ, ಅಂದ್ರ ರಕ್ತಹೀನತೆ ಅನ್ನೋದು ಬಹಳ ಸಾಮಾನ್ಯ.
2: ಅಲ್ಲ, ಅದಕ್ಕೆಲ್ಲಾ ಕಾರಣ ನಮ್ಮೆಲ್ಲರ ಆಹಾರ ಕ್ರಮ. ನಾವ್ ಏನ್ ತಿಂತೀನಿ ಏನ್ ತಿಂತೀವಿ ಅನ್ನೋದ ಎಲ್ಲಾ ಕಡೆ ಮುಖ್ಯ ಆಗ್ಬಿಡ್ತದೆ.
3: ಈಗ ನೋಡು, ನೀನು ಡಾಕ್ಟರ್ ಕಡೆ ಹೋಗಿ ನೋಡ, ಅವರೆಲ್ಲ ಅದನ್ನ ಹೇಳ್ತಾರ, ಈ ಕಾರ್ಬೋಹೈಡ್ರೇಟ್ ಏನದಲ್ಲ ಅದನ್ನ ಕಡಿಮೆ ಪ್ರಮಾಣದೊಳಗೆ ತಗೋರಿ, ಹೆಚ್ಚು ಸೊಪ್ಪು ತರಕಾರಿ ಇವನ್ನ ತಗೊಳ್ರಿ, ಹಣ್ಣನ್ನ ತಗೊಳ್ರಿ ಅಂತ ಹೇಳ್ತಾರ. ಯಾಕ್ಷಣಪ್ಪ,
4: ನಾವೇನ್
3: ಮಾಡ್ತೀವಿ, ಕಂಟ ಮಠ ಅನ್ನ ನುಂಗ್ತೀವಿ, ಇಲ್ಲ ರೊಟ್ಟಿ ತಿಂತೀವಿ, ತರಕಾರಿಗಳನ್ನ ಬಹಳ ಗೌಣ ಮಾಡ್ತೀವಿ. ಹೌದಿಲ್ಲ,
4: ಇನ್ನೊಂದ್ ಏನಾಗಿದೆ ಗೊತ್ತನು ಮಂಜಕ್ಕ, ಈಗ ನಾವು

0: ಅನ್ನ ತಿಂತೀವಲ್ಲ, ಅನ್ನದ ಹೆಂಗ ಬೆಳೆದಿರ್ತೀವಿ ಗೊತ್ತಾನ? ಈಗ ಎಷ್ಟು ಗೊಬ್ಬರ ಹಾಕ್ತಾರ, ಯೂರಿಯಾ ಹಾಕ್ತಾರ, ಅಂದ್ರೆ ಸಾವಯವ ಅಂಶನ ನಮ್ಮ ಭೂಮಿಯೊಳಗಿಲ್ಲ. ರೈತರು ಇವತ್ತ ರಾಸಾಯನಿಕಗಳನ್ನ ಹಾಕಿ ಅದು ಮಣ್ಣಿಗೆಲ್ಲ ವಿಷ ತುಂಬಲಿಕ್ಕೆ ಹತ್ತಾರ. ಹೀಗಾಗಿ ಈ ಗಂಗಾವತಿ ಅಂತ ಊರೊಳಗ ಕ್ಯಾನ್ಸರ್ ಹಾಸ್ಪಿಟಲ್ ಯಾಕೆ ಬಂದೈತೆ ಹೇಳುವ ಅಂದ್ರೆ ಅಲ್ಲಿ ಆಹಾರದ್ರೊಳಗ ನಮ್ ವಿಷ ಸಾಕಷ್ಟು ಸೇರ್ಕೊಂಡು
1: ಅಂದ್ರ ಈ ರಾಸಾಯನಿಕಗಳನ್ನ ಬಳಸಿ ಬಳಸಿ ಆ ವಿಷ ಅನ್ನೋದು ಮಣ್ಣಿಗೂ ಸೇರಿದ, ನಮ್ ದೇಹಕ್ಕೂ
0: ಸೇರ್ಬಿಟ್ಟ.
1: ಹಿಂಗಾಗಿ ರೋಗಗಳು ಯಥೇಚ್ಛವಾಗಿ ಬರ್ಲಿಕ್ಕೆ.
2: ಅಲ್ಲ ಶಣಪ್ಪ, ಇದಕ್ಕೇನ್ ಕಾರಣ ಗೊತ್ತೇನು? ನಮಗ ಒಂದು ತಾಳ್ಮೆ ಇಲ್ಲ, ವ್ಯವಧಾನ ಇಲ್ಲ. ಏನಂದ್ರ ಇವತ್ ಹಾಕ್ತಿವಿ ಬೀಜ, ಲಘೂನ ಬರ್ಬೇಕು, ಆಮೇಲೆ ಈಡಾಗಿ ಬರ್ಬೇಕು, ಹೌದಿಲ್ಲ ಅಂದ್ರೆ ರೊಕ್ಕ ಗಳಿಸ್ಕೋಬೇಕು ಅನ್ನೋ ಈ ಮನುಷ್ಯನ ದುರಾಸೆನ ಇದಕ್ಕೆ ಕಾರಣ ನೋಡು. ಈಗ ಏನಾಗ್ತದ, ನಿನ್ ಹೊಲ್ದಾಗ ನೋಡು, ನೀ ಸಾವಯವ ಮಾಡ್ತೀಲ್ಪ.
0: ಈಗ ನೋಡ ನಾನು ಹೆಂಗ್ ಮಾಡ್ತೀನಿ ಗೊತ್ತ ಮಂಜಕ್ಕ? ಈಗ ನಾವು ಬೀಜಗಳನ್ನ ಸಹಿತ ಬೀಜೋಪಚಾರ ಮಾಡ್ತೀವಿ. ಅವು ಸಾವಯವ ಸೇರುವಂತಹ ಕೆಲವೊಂದು ರೈಸೋಬೇಮ್ ಅಂತವೆಲ್ಲ ಉಪ ಮಾಡಿ ಅವನ್ನೆಲ್ಲ ಹಾಕೋದ್ರಿಂದ ಏನಾಕತಿ, ಸದೃಢವಾಗಿ ಸಸಿ ಬರ್ತಾವ, ಮತ್ತೆ ರೋಗ ನಿರೋಧಕತೆ ಬೆಳೀತದೆ, ಮತ್ತೆ ಯಾವ್ದೇ ಇದಾದ್ರು ಕೀಟಗಳು ಬಂದು ತಿಂದು ಹೋಗ್ಲಿ, ಅದ್ರ ಜೊತೆ ಮತ್ತೇನಾರು ಬೇರೆ ಒಂದು ಹಾಕಿರ್ತೀನಿ ನಾನು. ಹಿಂಗಾಗಿ ಆ ಒಂದ್ ನೋಡ ಒಂದು ಆಕರ್ಷಣೆ ಆಗಿ ನನ್ನ ಮುಖ್ಯ ಏನು ಬೆಳೆ ಇರ್ತಿತ್ತಲ್ಲ ಅದಕ್ಕೇನು ತೊಂದರೆ ಆಗುದಿಲ್ಲ, ಇದು ಅಂಶ ಇರ್ಬೇಕು, ನಮ್ಗೆ ಗೊತ್ತಿರ್ಬೇಕು.
1: ಆಮೇಲೆ ಶರಣಪ್ಪ ಏನ್ ಮಾಡ್ತಾನು ಗೊತ್ತನ, ಈ ಸಾವಯವ ಸಾವಯವ ಅನ್ಕೋತ ಈ ಕಡೆ ಎಮ್ಮಿ ಆಕಳ ಇವನ್ನೆಲ್ಲಾ ಸಾಕಿರೋದ್ರಿಂದ ಆ ಗೊಬ್ಬರ ಎರಿಹುಳಿ ಗೊಬ್ಬರ ಅಂತೂ ಇದ್ದೇ ಇರ್ತದ. ಅದ್ರ ಜೊತೆಗೆ ಜೀವಾಮೃತ ಅಂತಾರಲ್ವಾ ಈ ಸಗಣಿ ಗೊಬ್ಬರ, ಇದರಿಂದ ಆ ರಾಸಾಯನಿಕಗಳನ್ನ ಬದಿಗಿಟ್ಟು ಆ ಜೀವಾಮೃತವನ್ನು ಉಪಯೋಗಿಸಿ ಸಾವಯವ ಕೃಷಿಯತ್ತ ಅವನ್ ಮುಖ ಮಾಡಿಬಿಟ್ಟಂದ್ರೆ ಏನ್ ಹೇಳ.
2: ಅಲ್ಲ ಮಾಯಕ್ಕ, ನಿಂಗ್ ನೆನಪದನ ಇಲ್ಲ, ಅವ ಹೊಲ್ದಾಗ ಹೋಗಿದ್ದಾಗ ಈ ಕಾಯಿಪಲ್ಯ ವಟಾಣಿ ಕಾಳು ಅವನ್ನೆಲ್ಲ ಹಾಕಿರ್ತಾನ ನೋಡು, ಅವನ್ ತೋಮನ್ ಕೊಡ್ತಾನಲ್ಲ ನಮಗ, ನೀ ನೋಡ ಈ ಪ್ಯಾಟಾಗಿನ್ ತಂದದ್ ಪಲ್ಯ ಮಾಡಿ ತಿನ್ನ, ಆ ನಮ್ ಶರಣಪ್ಪನ ಹೊಲ್ದಾಗಿನ ಪಲ್ಯ ತಿನ್
1: ಅಂದ್ರೆ
2: ರುಚಿ
1: ಆಗಿರ್ತದ, ರುಚಿಗ್ ರುಚಿನೂ ಹೆಚ್ಚಿರ್ತದ, ಅದ್ರ ಜೊತೆಗೆ ಪೋಷಕಾಂಶಗಳು ಹೆಚ್ಚಿರ್ತಾವ, ಮತ್ತೆ ರಾಸಾಯನಿಕಗಳು ಇರದೇ ಇದ್ದದ್ರಿಂದ ವಿಷಯುಕ್ತ ಆಹಾರನು ಅದಲ್ಲ.
0: ಎಷ್ಟು ತಿಳ್ಕೊಂಡು ಅಮ್ಮಯ್ಯ ನೀನು ಬಹಳ ಖುಷಿ ಅಥವಾ. ಆದ್ರೆ ಏನಿದೆ ಅಲ್ಲ, ಈಗ ಆರ್ಗ್ಯಾನಿಕ್ ಅಂತೀವಲ್ಲ, ಯಾಕೆ ಆರ್ಗ್ಯಾನಿಕ್ ಜಾಸ್ತಿ ಆಗ್ಯವ? ನಾನು ಮೊದಲು ವಿಚಾರ ಮಾಡ್ತಿದ್ದೆ, ನಾನು ಎಲ್ಲರಂಗ ಬೆಳೀತಿದ್ದೆ, ನಾನು ನೋಡಿದ್ನಲ್ಲ ಮಾಯ, ಇವತ್ತು ನಮ್ಗೆ ಊಟದೊಳಗ ಸಾಕಷ್ಟು ತೊಂದರೆ ಆಗ್ಯದ ಅಂತ ಗೊತ್ತಾಯ್ತು. ನನ್ನ ದೋಸ್ತ ಒಬ್ಬವ ಆರ್ಗ್ಯಾನಿಕ್ ಬೆಳೀತಿದ್ದ, ಅದ್ರ ರುಚಿನ ಬೇರೆ. ಮೊದಲು ಹೆಂಗೆ ನಾವು ಸಣ್ಣರದ ತಿಂತಿದ್ವಿ, ಆ ಒಂದು ಆ ಮಡಿಕೆ ಕಾಳಾಗ್ಲಿ ಹೆಸರು ಕಾಳಾಗ್ಲಿ ಅಷ್ಟು ರುಚಿ ರುಚಿ ಆಗಿರೋ ಏನದ ಒಂದು ಕಾರಣ ಕೇಳಿದಾಗ ಮಾಯನ ಹೇಳಿದಲ್ಲ, ಈ ಸಮಗ್ರ ಕೃಷಿ ಮಾಡ್ಲಿಕ್ಕೆ ಜೀವಾಮೃತ ಆಕಳ ಸಾಕ್ತೀನಿ, ಎಮ್ಮೆ ಸಾಕ್ತೀನಿ, ಮತ್ತೆ ಆಕಳ ನಮ್ಗೆ ಎತ್ತದವು ಅವು ಗಳೆ ಹೊಡಿತೀನಿ, ಅವೆಲ್ಲ ಮಾಡೋದ್ರಿಂದ ನನಗೆ ಸಹಾಯ ಆಗ್ಯದ ಅಂದ. ಅದನ್ನ ಮಾಡಕ್ ಶುರು ಮಾಡಿದೆ. ನನಗೆ ಖರೆ ಅವಾಗ ಏನ್ ಅನಿಸ್ತಿದ್ ಗೊತ್ತಾನ ಮಂಜಕ್ಕ, ಈ ಎಲ್ಲ ನಮ್ಗೆ ಪರಿಪೂರ್ಣವಾದ ಆರೋಗ್ಯ ಬೇಕಂದ್ರೇನು, ನಮ್ಗೆ ಎಕ್ಸಸೈಸ್ ನಾವು ಮಾಡ್ತೀವಿ, ಆಮೇಲೆ ಸರಿಯಾದ ನಿದ್ದೆ ಬೇಕು, ರೆಸ್ಟ್ ಮಾಡ್ತೀವಿ, ಆಮೇಲೆ ಮುಖ್ಯವಾಗಿ ಒಳ್ಳೆ ವಿಚಾರಗಳು ಮಾಡಕ್ ಬರ್ತದೆ, ಯಾಕಂದ್ರೆ ನಮ್ಗೆ ಏನ್ ಬೇಕನ್ನಷ್ಟೇ ವಿಚಾರ ಮಾಡೋಣ. ಒಂದು ಬಹಳ ಮುಖ್ಯವಾಗಿದ್ದಂದ್ರೆ ಊಟ, ಆಹಾರ ನನ್ನ ಕೈಗಿಲ್ಲದು, ಅದು ನನಗೆ ಗೊತ್ತಾದ್ಮೇಲೆ ಮಾಡಕತ್ತೀನಿ ನಿಮ್ಮಂತವ್ರು ನೆನಸ್ತೀನಿ, ನನಗೆ ಬಹಳ ಬಹಳ ಖುಷಿ ನೋಡು.
1: ಅಷ್ಟೇ ಅಲ್ಲ ಶರಣಪ್ಪ ಏನ್ ಹೇಳಿಗತ್ತಾನಲ್ಲ, ಅವಾಗೇನು ಹೊಲ ಅದವ, ಹೊಲದಾಗ ಎಲ್ಲಾ ಕಾಯಿಪಲ್ಯ ಬೆಳ್ಕೋತಾನ, ಉಳಿದ ಬೆಳಿ ಜೊತೆಗೆ ನಡೀತದೆ. ಆದ್ರೆ ನಮ್ಮಂತ ಮನೆಯಾಗಿದ್ದವ್ರು ಏನ್ ಮಾಡ್ಬೇಕಂತೀಯ,
2: ಧಾರಾಳತನದಿಂದ ಶರಣಪ್ಪ ಕೊಡಂಗಿಲ್ಲ ನಿಂಗ.
1: ಅಲ್ಲ ಅದ್ರ
0: ಜೊತೆ ಸಿಕ್ಕೋದು ನಾ ಕೊಡ್ತೀನಿ, ಇನ್ನೊಂದಿಷ್ಟ ಆರ್ಗ್ಯಾನಿಕ್ ಅಂಗಡಿ ಅದವಲ್ಲ.
1: ಹೌದು, ಕೈತೋಟದ ಬಗ್ಗೆ ನಾವು ವಿಚಾರ ಮಾಡ್ಬೇಕು ಅಂತ
0: ಮಾಡಬಾರ್ದ ಜಾಗ ಐತಲ್ಲ.
2: ಹೌದನ ಶರಣಪ್ಪ, ನಮ್ ಈಗ ಕೆಳಗ್ ಜಾಗ ಇಲ್ಲಂದ್ರ ಈ ತಾರಸಿ ತೋಟ
0: ಮಾಡ್ತಾರೆ.
2: ತಾರಸಿ ತೋಟದಾಗೂ ದಿನಕ್ ಬೇಕಾಗುವಷ್ಟು ಸೊಪ್ಪು ಕಾಯಿಪಲ್ಯ ಕೊತ್ತಂಬರಿ ಮೆಂತೆ ಇವನ್ನೆಲ್ಲ ಬೆಳ್ಕೋತಾರ.
0: ಮುಂಜಿ ಮೇಡಮ್ ಮನೆಗೆ ಹೋಗಿದ್ದೆ.
2: ಹೌದು
0: ಚಂದ ಅವರು ಮೇಲೆ ತಾರಸಿ ಗಾರ್ಡನ್ ಮಾಡ್ಯಾರ. ಬಹಳ ಅಂದ್ರೆ ನೋಡಕ್ ನಮಗೆ ಎರಡು ಕಣ್ಣು ಸಾಲುದಿಲ್ಲ.
1: ಔಷಧೀಯ ಸಸ್ಯಗಳನ್ನ ಬೆಳೆಸ್ತಾರ ಈ ಕಡೆ. ಕಾಯಿಪಲ್ಯ ಅಂತಂದ್ರೆ ಏನು, ಬಹಳ ದೂರ ಹೋಗ್ಬೇಡ ಮಂಜಕ್ಕ. ಒಂದ್ ಟೊಮ್ಯಾಟೋ, ಒಂದಿಷ್ಟು ಮೆಣಸಿನ್ಕಾಯಿ, ಒಂದಿಷ್ಟು ಕೊತ್ತಂಬರಿ, ಕರ್ಬೇವು. ಅಲ್ಲ ನಿನಗ ಈಗ ಏನಿಲ್ಲ ಮನ್ಯಾಗ ಅಂದ್ರ ತಕ್ಷಣ ಹೋಗಿ ತೋಟದಾಗ ಹರ್ಕೊಂಡು ಬಂದ್ರೆ ಮಾಡಬಹುದ.
2: ಆ ಖುಷಿನ ಬೇರೆ ಶರಣಪ್ಪ. ಮತ್ತೆ ಇನ್ನೊಂದೇನ್ ಗೊತ್ತೇನು ಶರಣಪ್ಪ, ನೀ ಮಾಡುದ್ ನನ್ ಬಹಳ ಖುಷಿ ಅನ್ಸಿತ್ತಂದ್ರ, ಈ ಹೈನುಗಾರಿಕೆ ಏನ್ ಮನ್ಯಾಗ ಶುರು ಮಾಡಿಯಲ್ಲ ನೀನು, ನಿನಗೆ ಯಥೇಚ್ಛ ಹಾಲು ಮೊಸರು ಬೆಣ್ಣೆ ತುಪ್ಪ ಅದು ನಮ್ ದೇಹಕ್ಕೆ ಬೇಕು. ಕ್ಯಾಲ್ಸಿಯಂ ಬೇಕು ಅಂದ್ರ ಅದು ಬೇಕು ನಿನಗೆ, ಈಡಾಗಿ ಅದು ಸಿಕ್ತದಪ್ಪ ಮನೆಯೊಳಗ
1: ಅಲ್ವಾ. ಅಷ್ಟಲ್ದನ ಕಾಮಧೇನು ಕಲ್ಪವೃಕ್ಷ ಅಂತಾರೆ. ಕಾಮಧೇನು ಅಂದ್ರೆ ಏನು ಮತ್ತ, ಅದೇನ್ ಕೊಡ್ತದಲ್ಲ ಅವೆಲ್ಲಾ ಉತ್ಪನ್ನಗಳು, ಅವು ಎಲ್ಲಾ ನಮ್ಮ ದೇಹಕ್ಕೆ ಒಳ್ಳೆಯ ಅಂಶಗಳನ್ನ ಕೊಡುವಂತ.
0: ಕೇಳ ಮಾಯಾ, ಈಗ ನನ್ನ ಹೆಂಡತಿ ಈ ಕಾಮಧೇನು ಆಕಳನ್ನ ಸೇವೆ ಮಾಡ್ಬೇಕಾದ್ರೆ ಇಷ್ಟು ಹಚ್ಕೊಂಡ್ಬಿಟ್ಟಾಳಂದ್ರ ಅದು ಏನು ಅಂದ್ರು ಕೂತು ಮಾತಾಡ್ತಾಳ ಥರ ಎಷ್ಟು ಹಚ್ಕೊಂಡಿತ್ತಂದ್ರೆ ಒಂದ್ ಸರಿ

0: ಈಕೆಗೆ ಜ್ವರ ಬಂದ್ಬಿಟ್ಟದ. ಜ್ವರ ಬಂದದ, ಆಕೆ ಮಲ್ಕೊಂಡಾಳ, ಹಂಗೆ ನಳ್ಕೊಂತ ಬಂದು ಸೇವೆ ಮಾಡ್ಲಿಕ್ಕೆ ನಿಂತ. ಆಕಳದ ಕಣ್ಣಾಗ ನೀರು.
1: ಹೌದಲ್ಲ,
0: ನಾನು ಹೇಳಿ ಹೇಳಿದ್ಲು ನನಗೆ ಆರಾಮಿಲ್ಲದ್ದು ಇದಕ್ಕೆ ಹೆಂಗೆ ಗೊತ್ತಾತ್ರಿ ಅಂಥೇಳಿ ಭಾವನಾತ್ಮಕವಾಗಿ ಆಕೆ ಹೇಳಕತ್ಬಿಟ್ಲು. ಅಂದ್ರೆ ಇಷ್ಟು ಸಂಬಂಧ ಇಟ್ಕೋತಾವು.
2: ಮಾತು ಬರುವುದಿಲ್ಲ ಅನ್ನೋದು ಒಂದ ನೋಡು, ಭಾವನೆಗಳು ಮನುಷ್ಯನ ತಿಳ್ಕೊತಾವ. ಈಗ ಎಷ್ಟೋ ಕಡೆ ನಾನು ನೋಡೀನಿ, ನಾಯಿ ಸಾಕಿರ್ತಾರಲ್ಲ ಶಣಪ್ಪ, ಬಹಳ ಪ್ರೀತಿಯಿಂದ ಮನಿ ಒಂದು ಸದಸ್ಯನಂಗ ನೋಡಿರ್ತಾರ. ಆ ಮನಿ ಯಜಮಾನಿಗೆ ಏನಾರೆ ಆದ್ರ ನಾಯಿಗಳು ಕಣ್ಣೀರ್ ಸುರಿಸ್ತಾವ. ನೋಡ್ಲಿಲ್ಲ ಏನ್ ಮಾಯಕ, ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಳಗ ಈ ಶಿರೂರದ ಹತ್ರ ಗುಡ್ಡ ಕುಸಿತಾಗಿ ಒಬ್ಬ ಮನುಷ್ಯ ಅಲ್ಲೇ ಸಾವಪ್ಪಿದ್ರ ನಾಯಿ ಹೋಗಿ ಕೂತಿತ್ತಂತಲ್ಲಿ ಕಣ್ಣೀರ್ ಸುರಿಸ್ಕೋತ.
1: ಅಂದ್ರ ಈ ಪ್ರಾಣಿಗಳೊಳಗೂ ಭಾವನೆ ಅನ್ನೋದು ಎಷ್ಟಿರ್ತದ ನೋಡು. ಅವಕ್ಕ ಮಾತು ಇಲ್ಲ ಅನ್ನೋದೊಂದ್ ಬಿಟ್ರ ಅವರು ತಮ್ಮ ಭಾವನೆಯ ಮೂಲಕ ನಮ್ಮೊಂದಿಗೆ ಇದ್ದೇ ಇರ್ತಾವ. ಈ ಪ್ರಾಣಿಗಳು,
0: ನನ್ನ ಗೆಳೆಯ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟ ಪಾಪವ, ಅವನು ಗೋರಿ ಸುತ್ತ ಹೋಗಿ ಇನ್ನೂ ಹೋಗಿ ಬರ್ತೈತ
2: ನೋಡ್ ಮತ್ತ.
0: ಅಂದ್ರೆ ಅವು ಎಲ್ಲಿ ಬರ್ತಾನೋ ಎದ್ದನೋ ಒಂದು ಆಶಾ ಭಾವನೆ, ಅಲ್ಲಿ ಕೂತ ಒಂದ್ ಸ್ವಲ್ಪ ಒಂದ್ ಹತ್ತು ನಿಮಿಷ ಕೂತ್ ಆಮೇಲೆ ಮತ್ತೆ ತಾನು ನಿರಾಸೆ ಬರ್ತದೆ.
1: ಅಂದ್ರೆ ಆ ಬಾಂಧವ್ಯ ನಂಟು ಬೆಳೆಸ್ಕೊಂಡ್ ಬಿಟ್ಟಿರ್ತಾವ ಪ್ರಾಣಿಗಳು ನಮ್ ಜೊತೆಗೆ ಅಂತ.
2: ಹೌದ್ ಹೌದ್. ಆಮೇಲೆ ಶಣಪ್ಪ, ಈ ಊಟದ ಸುದ್ದಿ ಮಾತಾಡ್ಲಿಕ್ಕತ್ತಿದ್ದಲ್ಲ ನೀನ್, ಮತ್ತ ಯಾವ ಹೊತ್ತಿಗೆ ಏನ್ ಊಟ ಮಾಡ್ಬೇಕು ಅದು ಮುಖ್ಯ ನೋಡು. ಈಗ ರಾತ್ರಿ 10 ಗಂಟೆ 11 ಗಂಟೆಗೆ ಊಟ ಮಾಡ್ತಾರಪ್ಪ ಮಂದಿ, ಅದೇನಾಗ್ತದಂದಿ ಪಚನ ಕ್ರಿಯೆಗೆ ಭಾರ ಆಗ್ತದ. ಹೌದಿಲ್ಲ, ಹಂಗಾಗಿ 8 ಗಂಟೆ ಒಳಗ ಅಂದ್ರ ಮಲಗುಕ್ಕಿಂತ ಮೊದಲು 2 ತಾಸು ಮುಂಚೆ ಊಟ ಮಾಡ್ಬೇಕಂತ.
1: ಮತ್ತ ಇದು ಕೇಳು ಮಂಜಕ್ಕ, ರಾತ್ರಿ ಆಗ್ಯದ ಆರಾಮ, ಈಗೇನು ಆಫೀಸಿಗೆ ಹೋಗುದಿಲ್ಲ ಹೊರಗ್ ಹೋಗುದಿಲ್ಲ ಅಂತ ಹೇಳಿ ಕಂಟು ಮಠ ತಿನ್ನಬಾರದು ಅಂತಾನು ಹೇಳ್ತಾರ.
0: ಅಲ್ಲ, ಟಿವಿ ನೋಡ್ಕೊಂತ 10 ಗಂಟೆಕ ಸೀರಿಯಲ್ ನೋಡ್ಕೊಂತ ಮಾಯ ಆರಾಮ ಕುರು ಕುರು ಅಂತ ತಿನ್ಕೊಂಡು ಕೊಡ್ ಬಂದಾತ. ನನ್ಗೆ ಇನ್ನೊಬ್ಬ ನಮ್ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಅವ್ರು ಹೇಳ್ತಾರೆ 8 to 8 ಅಂತ.
2: ಮತ್ತೆ
0: ಮುಂಜಾನೆ 8 ಗಂಟೆಗೆ ನಾಷ್ಟ ಮಾಡ್ಬೇಕು, ರಾತ್ರಿ 8 ಗಂಟೆಕ
2: ಊಟ ಮಾಡ್ಬೇಕು.
0: ಮಲ್ಕೊಳ್ಳೋ ಟೈಮ್ ಅಂದ್ರೆ ನಾವೇನ್ ಮಾಡ್ತೀವಿ, 11 ಗಂಟೆಗೆ ಊಟ ಮಾಡಿ ಮಕ್ಕೊಂಡ್ಬಿಡ್ತೀವಿ, ಅದು ಕರ್ಕೋದೂ
2: ಇಲ್ಲ.
0: ಆಮೇಲೆ ಮುಂಜಾನೆ ಅಂದ್ಕೊಳ್ಳೇನ ಈ ಶುಗರ್ ಇದ್ದವ್ರಿಗಂತೂ ಗ್ಯಾರಂಟಿ ಒಂದಿಲ್ಲ ಒಂದು ತೊಂದ್ರೆ ಆಗೇ ಬಿಡ್ತೈತೆ. ಅದಕ್ಕೆ ಯಾವಾಗಲೂ 2-3 ತಾಸು ಮೊದ್ಲೇ ಊಟ ಮಾಡೋದು ಚಲೋ.
2: ಹೌದು, ಅದಕ್ಕೆ ಹಿರಿಯರು ಹೇಳಿಲ್ಲೇನು, 9 ಉಣ್ಣವ ಯೋಗಿ, 2 ಉಣ್ಣವ ಭೋಗಿ, 3 ಉಣ್ಣವ ರೋಗಿ, 4 ಉಣ್ಣವನ್ನ ಹೊತ್ಕೊಂಡು ಹೋಗಿ ಅಂತ.
0: ಅಲ್ಲ, ನಮಗ ನಮ್ಮ ಊಟದೊಳಗೆ ನಾವೇನ್ ಇರ್ಬೇಕಂದ್ರ ಈ ಒಂದು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಬರ್ತಾವ, 13 ವಿಟಮಿನ್ 11 ಮಿನರಲ್ ಬೇಕಾ ನಮ್ ಇದಕ್ಕ. ಅಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಒಳಗ ಎಷ್ಟೋ ಮಂದಿಗೆ ಜಿಂಕ್ ಅನ್ನೋದು ಇರೋದಿಲ್ಲ. ಅಂತದ್ ಕೆಲವೊಂದು ನೀರ್ ಹಣ್ಣ ಆತು ಇಂಥವೆಲ್ಲ ತಿಂದ್ರೆ ಏನಾಕತಿ, ಆ ಸಣ್ಣ ಸಣ್ಣ ಈ ವಿಟಮಿನ್ ಬಿ ಟೋಲ್ ಇಲ್ಲಾಂದ್ರೆ ನಮಗೆ ಪಾದಗಳ ನರದೋಷ ಬರ್ತದೆ.
1: ಅಲ್ಲ, ನಾವ್ ಇವತ್ ಸೂರ್ಯನ ಪ್ರಕಾಶದೊಳಗೆ ನಿಲ್ಲಂಗೇ ಇಲ್ಲ, ವಿಟಮಿನ್ ಡಿ ನಮ್ಮೆಲ್ಲರಿಗೆ.
0: ಇದ್ರ ಅರಿವು ನಮ್ಗಿಲ್ಲ ಅಂದ್ರೆ ಹೆಂಗ ಮಾಡಿ?
1: ಹೌದು, ಅದು ಒಟ್ಟೇನಂತೀರಿ, ಎಲ್ಲಾ ಪೋಷಕಾಂಶಗಳನ್ನ ಒಳಗೊಂಡಂತಹ ಉತ್ತಮವಾದ ಆಹಾರ ಕ್ರಮ ನಮ್ಮೆಲ್ಲರದು ಆಗ್ಬೇಕು.
0: ನೋಡು, ಈ ಉಸಳೆದ ಎಲ್ಲರೂ ಕೂಡಿ ತಿನ್ನೋಣ, ಇವತ್ತಿಂದ ನಾವು ಕೂಡ ಅದನ್ನ ಆರಾಮ ಮಾಡೋಣ. ನಮ್ಮಿಂದ ಶುರುವಾತ ಅಂದ್ರ 4 ಮಂದಿಗೂ ಒಳ್ಳೇದಾಕತಿ, ಅದು ಗೊತ್ತಾಕತಿ, ಮತ್ತೆ ನಮ್ಮ ಆಹಾರ ಚಲೋ ಐತೆ, ನಮ್ಮ ಆರೋಗ್ಯ ಚಲೋ ಇರ್ತದೆ, ಮತ್ತೆ ನಾವು ಇನ್ನೊಬ್ರಿಗೂ ಕೂಡ ಚಂದಾಗಿ ಮಾತಾಡಬಹುದು, ಇನ್ನೊಬ್ರ ಸೇವೆ ಮಾಡಬಹುದು. ಏನಂತಿ
2: ಈಗ ಲಘು ಲಘು ಹೇಳ, ಅಲ್ಲಿ ಹೊರಗ್ ಬಕೀಟ್ ನೀರು ಇಟ್ಟಾನ ಶಣಪ್ಪ, ಕೈ ತೊಕ್ಕೋಳ ತಾಟ ಆಗ್ಲೇ ಅರ್ಧ ಹಾಕ್ಯಾನ, ಇನ್ನು ನಮ್ ವೈನಿ ಬಿಸಿ ರೊಟ್ಟಿ ತಂದ್ ಹಾಕುದಟ್ಟ ಬಾಕಿ, ಊಟ ಮಾಡಿ ಬಿಡೋಣ.
0: ಆಮೇಲೆ ಕಷಾಯ ಮಾಡ, ಎಲ್ಲಾ ಕಾಯಿಪಲ್ಲೆ ಎಲೆ ಹಾಕಿ ಕಷಾಯ ಮಾಡ, ಎಷ್ಟು ಚಲೋ ಅದು ಗೊತ್ತಾನ, ಅದು ಆರೋಗ್ಯದಾಯಕವಾಗ್ಯದ. ತಗೊಳ್ಳ, ಇವತ್ತ ಒಟ್ಟು ಆರೋಗ್ಯದ ದಿನ.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಸಂಕಲನ ನವೀನ್ ಮಹಾಲೆ. ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಕುಮಾರ್ ಸಾನು ಹಾಗೂ ಚಿತ್ರ ಅವರು ಹಾಡಿರುವ ಧ್ರುವ ಚಿತ್ರದ ಗೀತೆ.

0: ಗುರುಕಿರಣ್ ಅವರ ಧ್ವನಿಯಲ್ಲಿ ಪಲ್ಲಕ್ಕಿ ಚಿತ್ರದ ಗೀತೆಯನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ.
1: ಹೊಸ ಕರ್ನಾಟಕ ತಗೊಂಡ್ಯ?
2: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

ಕೇಳುಗರೆ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 5 ಗಂಟೆಗೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ನಾಗರಿಕ ಹೂಡಿಕೆ ಸಮಾರಂಭದ ನೇರ ಪ್ರಸಾರ. ಜಿಲ್ಲಾ ವಾರ್ತಾಪತ್ರ ಕೇಳುತ್ತೀರಿ. 6:30, 6:51 ಕೃಷಿರಂಗ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ. ನೈಸರ್ಗಿಕ ಕೃಷಿಯ ಪ್ರಯೋಜನಗಳ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಚಂದ್ರಶೇಖರ್ ಟಿಪಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುವವರು ಶರಣಬಸವ ಚೋಳೀನ್. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕಥಾಕಲರವ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ. ಕಥೆ ಕೇಳುತ್ತೀರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಕಾರ್ಯಕ್ರಮ 7:45. 8 ಗಂಟೆಗೆ ಯುವವಾಣಿ, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರಿಂದ ಕಾರ್ಯಕ್ರಮ ವೈವಿಧ್ಯ. ಪುಷ್ಪಹಾರ್ ಕೇಳುತ್ತೀರಿ. 8:30 ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:15. 9:30 ನಾಟಕ ಕೊಲೆಗಾರ ಯಾರು, ರಚನೆ ಸುದರ್ಶನ ದೇಸಾಯಿ, ನಿರ್ಮಾಣ ಅನಿಲ್ ದೇಸಾಯಿ. ಕೀರ್ತನೆ ಪ್ರಸಾರವಾಗಲಿದೆ 10 ಗಂಟೆಗೆ. 10:30 ಹಲೋ ಅಭಿಲಾಷಾ ನೇರ ಫೋನಿನ್ ಕಾರ್ಯಕ್ರಮ. ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಧಾರವಾಡ, ಸಮಯ 3:02. ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಆಕಾಶವಾಣಿ ಧಾರವಾಡ, ಸಮಯ 4:58 ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಈಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ನಾಗರಿಕ ಹೂಡಿಕೆ ಸಮಾರಂಭದ ನೇರ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: एडिटर लालिमा अनेजा डैंग के साथ अब आपको लिए चलता हूं आकाशवाणी के स्टूडियो वापस। नमस्कार।
1: अभी आप राष्ट्रपति भवन से भारत की माननीय राष्ट्रपति श्रीमती द्रौपदी मुर्मू की गरिमामयी उपस्थिति में आयोजित हुए नागरिक अलंकरण समारोह का सजीव विवरण सुन रहे थे। विवरण दे रहे थे महेंद्र सिंह लालस और लालिमा अनेजा। ये कार्यक्रम आकाशवाणी के दिल्ली केंद्र से प्रसारित किया गया।
2: आकाशवाणी ಧಾರವಾಡ ಇದೀಗ ಟೀ ಟೈಮ್ ಚಿತ್ರಗೀತೆ।
3: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
4: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ।
3: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ।
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ।
6: ಹಾಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್। 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ। ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ। ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800309 0309। ಟೇಕ್ ಕೇರ್।
7: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ। ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
8: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ। ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ।
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ।
4: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ।
9: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ।
10: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ। ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ।
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ।
2: ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಶರಪಂಜರ ಚಿತ್ರದ ಗೀತೆ ಇದು। ದರಾ ಬೇಂದ್ರೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್।

0: ನಮ್ಮ ಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
6: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
7: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಹ್ಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
5: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ ಅನ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
3: 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಆಕಾಶವಾಣಿ ಧಾರವಾಡ.
3: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
4: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5

0: ಸಾವಿರ ರೂಪಾಯಿ ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
1: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಈಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಯ ಪ್ರಯೋಜನಗಳ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಚಂದ್ರಶೇಖರ್ ಟಿಪಿ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಶರಣಬಸವ ಚೋಳಿನ್. 7:45 ಕಥಾಕಲರವ, ಕಥೆ ಒಗ್ಗಟ್ಟಿನಲ್ಲಿ ಬಲವಿದೆ ಕೇಳುತ್ತೀರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಕಾರ್ಯಕ್ರಮ ಯುವವಾಣಿ. ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ.

0: ಒಗ್ಗಟ್ಟಿನಲ್ಲಿ ಬಲವಿದೆ ಕೇಳುತ್ತೀರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8 ಗಂಟೆಗೆ ಕಾರ್ಯಕ್ರಮ ಯುವವಾಣಿ. ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಕೊಲೆಗಾರ ಯಾರು, ರಚನೆ ಸುದರ್ಶನ ದೇಸಾಯಿ, ನಿರ್ಮಾಣ ಅನಿಲ್ ದೇಸಾಯಿ. 10 ಗಂಟೆಗೆ ಸಿದ್ದೇಶ್ವರ ಶಾಸ್ತ್ರಿ ತೆಲ್ಲೂರ್ ಅವರಿಂದ ಕಲ್ಬುರ್ಗಿ ಶರಣಬಸವೇಶ್ವರರ ಕೀರ್ತನೆ ಕೇಳುತ್ತೀರಿ. 10:30 ಹಲೋ ಅಭಿಲಾಷ. ಇನ್ನು ನಾಳೆಯ ಪ್ರಸಾರದಲ್ಲಿ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ನಾಗೇಶ್ ನಾಯ್ಕ್ ಅವರಿಂದ ಚಿಂತನ. 6:30 ಹಾಗೂ 6:10 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು, ಕೆರೆಗೋಡಿ ತಿಪಟೂರು ಕರ್ನಾಟಕ. 6:35 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತಾಲೂಕ್ ಚಿಕ್ಕಪಡಸಲಗಿಯ ಭೀಮಪ್ಪ ಡಿ ದಾನಪ್ಪ ಗೌಡ ಮತ್ತು ಸಂಗಡಿಗರಿಂದ ರಿವಾಯತ್ ಪದ ಕೇಳುತ್ತೀರಿ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಶರಣಬಸವ ಚೋಳಿನ್. 8:30 ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಮಂಜುನಾಥ್ ಅವರ ವಾಯೊಲಿನ್ ವಾದನ. 9:05 ಶೇಷಗಿರಿ ಗುಡಿ ಅವರಿಂದ ಸುಗಮ ಸಂಗೀತ ಕೇಳುತ್ತೀರಿ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:00 ನಾಟಕ ಗಾಂಧಾರಿ, ರಚನೆ ಡಿಆರ್ ತುಕಾರಾಮ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 11:30 ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ನಾವು ಸೂಪರ್ ಉಮೆನ್ನೆ, ರಚನೆ ನೇತ್ರಾ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದದ ಚಿಕಿತ್ಸೆ ಕುರಿತು ಆಯುರ್ವೇದ ತಜ್ಞರಾದ ಡಾ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟೀಯ ಗೋಕುಲ್ ಮಿಷನ್ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಳಗಿಯ ಬಸವರಾಜ್ ಮಾರುತಿ ಭಜಂತ್ರಿ ಮತ್ತು ಸಂಗಡಿಗರಿಂದ ನಗಾರಿ ನೌಬತ್ ವಾದನ. 1:30 ಹಲೋ ಅಭಿಲಾಷ. 2:40 ಹೊಸ ಹಾಡು. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ನವದಿಲ್ಲ್ಯಾಂ ರಾಷ್ಟ್ರಪತಿ ಭವನೆ ಪದ್ಮ ಪುರಸ್ಕಾರಾನ್ ಪ್ರದದಾತಿ. ಪ್ರಶಾಸನೇನ ಉಕ್ತಂ ಯತ್ ಸರ್ವಕಾರಃ ದೇಶೇ ಪೆಟ್ರೋಲಿಯಂ ಉತ್ಪಾದನಾಂ ಸುಗಮತಯಾ ಆಪೂರ್ತಿಂ ಸುನಿಶ್ಚೇತುಂ ಪ್ರಯತಮಾನಃ ಅಸ್ತಿ. ಸರ್ವೋಚ್ಚ ನ್ಯಾಯಾಲಯೇನ ನೀಟ ಪರೀಕ್ಷಾ ಪತ್ರ ಲೀಕ ಪ್ರಕರಣೆ ಕೇಂದ್ರಸ್ಯ ಎನ್ಟಿಎ ಸಿಬಿಐ ಇತ್ಯುಭಾಭ್ಯಾಂ ಪ್ರತಿಕ್ರಿಯಾ ಯಾಚಿತಾ. ಅಪಿ ಚ ಭಾರತ ಋತು ವಿಭಾಗೇನ ಆಗಾಮಿಷು ತ್ರಿಷು ದಿನೇಷು ದಿಲ್ಲ್ಯಾಂ ಉಷ್ಣತರಂಗಸ್ಯ ಸ್ಥಿತ್ಯೈ ಪೀತವರ್ಣೀಯಾ ಸಂಚೇತನ ಪ್ರದತ್ತಾಸ್ತಿ. ಅಥ ವಾರ್ತಾಃ ವಿಸ್ತರೇಣ. ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಅದ್ಯ ರಾಷ್ಟ್ರಪತಿ ಭವನೆ ಆಯೋಜಿತೆ ಕಾರ್ಯಕ್ರಮೆ ಪದ್ಮ ಪುರಸ್ಕಾರಾನ್ ಪ್ರದತ್ತವತಿ. ಪದ್ಮ ಪುರಸ್ಕಾರಾಃ ದೇಶಸ್ಯ ಸರ್ವೋಚ್ಚ ನಾಗರಿಕ ಪುರಸ್ಕಾರೇಷು ಅನ್ಯತಮಃ ಸಂತಿ, ಯಸ್ಮಿನ್ ಪದ್ಮವಿಭೂಷಣಃ ಪದ್ಮಭೂಷಣಃ ಪದ್ಮಶ್ರೀಃ ಚ ಅಂತರ್ಭವಂತಿ. अद्य षड्विंशत्यधिकद्विसहस्रतमे वर्षे प्रथम नागरिक निवेश समारोहे राष्ट्रपतिना कलाक्षेत्रे

0: ಹಸಿರು ಧ್ವಜ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರ ದಶಕಗಳ ಬೇಡಿಕೆಗೆ ಮನ್ನಣೆ ನೀಡಿ ಹೈದರಾಬಾದಿಗೆ ನೇರ ಸಂಪರ್ಕ ಕಲ್ಪಿಸುವ ರೈಲುಗಳು ಸೇರಿದಂತೆ ಒಟ್ಟು 3 ವಿಶೇಷ ರೈಲುಗಳನ್ನು ಒದಗಿಸಲಾಗಿದೆ ಎಂದರು. ಭಾರತೀಯ ರೈಲ್ವೆ ಶೇಕಡ 99% ರೈಲು ಮಾರ್ಗ ವಿದ್ಯುದೀಕರಣ ಸಾಧಿಸಿದ್ದು ಇಂಧನದ ಮೇಲಿನ ಅವಲಂಬನೆಯನ್ನು ಗಣನೀಯ ಪ್ರಮಾಣದಲ್ಲಿ ಕಡಿತಗೊಳಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶ್ಲಾಘಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜಾಗತಿಕ ಸವಾಲುಗಳ ಮಧ್ಯೆಯೂ ನವ ಹಾಗೂ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿಯಾಗಿದೆ, ಭಾರತ ಆರ್ಥಿಕ ಸ್ಥಿರತೆ ಸಾಧಿಸಿದೆ ಎಂದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ಅಧಿಕಾರಿಗಳ ಕ್ಲಬ್ನಲ್ಲಿ ಜರುಗಿದ ರೋಜ್ಗಾರ್ ಮೇಳದಲ್ಲಿ 150 ಉದ್ಯೋಗಾಕಾಂಕ್ಷಿಗಳಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಆದೇಶ ನೀಡಿ ಅಭಿನಂದಿಸಿದರು. ಧಾರವಾಡ ನಗರಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಒಮ್ಮತವಿದೆ. ಸಂಬಂಧಿತ ಕಡತಕ್ಕೆ ರಾಜ್ಯಪಾಲರ ಅನುಮೋದನೆ ಪಡೆಯಲು ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಧಾರವಾಡ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಕಾನೂನು ಸುವ್ಯವಸ್ಥೆ, ಸಂಚಾರ ಸೇರಿದಂತೆ ಸಾರ್ವಜನಿಕ ಕುಂದುಕೊರತೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿದರು. ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಿ ಶ್ರೀಸಾಮಾನ್ಯರಿಗೆ ರಕ್ಷಣೆ ಒದಗಿಸಲು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಹಾಗೂ ಸೇವನೆ ಸಂಬಂಧಿ ಅಪರಾಧ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದ್ದಾಗಿ ಸಚಿವರು ತಿಳಿಸಿದರು. ಧಾರವಾಡ ಜಿಲ್ಲೆಯ ಕಲಘಟಕಿ, ಅಳ್ನಾವರ, ಕುಂದಗೋಳ ಪಟ್ಟಣ ಪಂಚಾಯಿತಿ ಹಾಗೂ ಅಣ್ಣಿಗೇರಿ ಮತ್ತು ನವಲಗುಂದ ಪುರಸಭೆ ವ್ಯಾಪ್ತಿಯಲ್ಲಿ ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ವಿನೂತನ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಆರಂಭಿಸಲಾಗಿದೆ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಹಾಗೂ ಮೊಟ್ಟೆ ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಶಾಲೆಗಳು ಹಾಗೂ ವಸತಿ ನಿಲಯಗಳಿಗೆ ಅಗತ್ಯವಾದ ಗ್ಯಾಸ್ ಸಂಪರ್ಕಗಳನ್ನು ತಕ್ಷಣವೇ ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜರುಗಲಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಎಸ್ಐಆರ್ 2026 ಕುರಿತು ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ವೇಳಾಪಟ್ಟಿ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಅವರು ಮಾಹಿತಿ ನೀಡಿದರು. ಇದುವರೆಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಅಕ್ಷಯ್ ಕುಮಾರ್ ದೊಡ್ಡಮನಿ. ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಎನ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಧಾರವಾಡ.
2: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
3: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
4: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಮಮ್ಮಿ ಬಾಯ್, ಸಾಲಿಗೆ ಹೋಗ್ತೀರಿ.
7: ನಿಮ್ ಮಗುವಿಗೆ ಸಾಲಿ
8: ಅವರ ಕಸ ಗುಡ್ಸೇನ್ರಿ.
7: ಈ ಮಗುವಿಗೆ ಕೂಲಿ.
9: ನಿನಗಿದು ನ್ಯಾಯವೇ?
6: ಮಮ್ಮಿ, ನನ್ ಪಾಕೆಟ್ ಮನಿ.
7: ನಿಮ್ ಮಗುವಿಗೆ ಚೆಲ್ಲಾಟ.
8: ಅವರ ಪಗಾರ್ ಕೊಡ್ರಿ.
7: ಈ ಮಗುವಿಗೆ ಬದುಕಿನ ಹೋರಾಟ. ನಿಮ್ ಮಗುವಿಗೆ
10: ಪವಾರ ಪಾಯಸಗಳು.
7: ಆದ್ರ ಈ ಮಗುವಿಗೆ
10: ಕಾಣುವುದೆಲ್ಲ.
11: ಏ, ಟೇಬಲ್ ಸ್ವಚ್ಛ ಮಾಡು, ಟೇಬಲ್ ಸ್ವಚ್ಛ ಮಾಡು.
10: ಅನ್ನ ತುಂಬಿದ ತಟ್ಟೆ.
7: ಆಟ ಆಡೋ ವಯಸ್ಸಿನಾಗ ಆಳಾಗಿಸ್ಬೇಡ್ರಿ. ಬಡ ಮಕ್ಕಳಿಂದ ಅವ್ರ ಬಾಲ್ಯ ಕಸ್ಕೋಬೇಡ್ರಿ. ಬಾಲ್ಯ ಕಾಣದ ಮುಗ್ಧ ಮಕ್ಕಳು ಅನಾಗರಿಕ ಸಮಾಜಕ್ಕೆ ಕೈಗನ್ನಡಿಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
3: ಮಗಳೇ,
2: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
3: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವ.
2: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
2: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಹೇಳಿ ಹೇಳಿ, ಸಾಕಾಯ್ತು.
7: ಏನಾಯ್ತು?
6: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
7: ಮೊದಲು ಕ್ಯಾಪ್ಟನ್ ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ ಗೆ ಹೇಳು.
6: ಕರೆಕ್ಟ್.
7: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ. 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣವಾ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
8: RBI ಹೇಳುತ್ತೆ,
9: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
10: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
11: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು.

0: ಸಾಧಕ ಡಾಕ್ಟರ್ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ನಡೆದ ಸಮಾರಂಭದಲ್ಲಿ ಕರ್ನಾಟಕದ ಮೂವರು ಸಾಧಕರಿಗೆ ರಾಷ್ಟಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ತಮ್ಮನ್ನು ಸಭೆಗೆ ಆಹ್ವಾನಿಸಿದ್ದು ಸಭೆಯ ನಿಖರವಾದ ವಿಷಯದ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತಾದ ಊಹಾಪೋಹಗಳು ರಾಜಕೀಯದಲ್ಲಿ ಸಹಜ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳು ಹಿರಿಯ ಸಚಿವರೊಂದಿಗೆ ಇಂದು ಸಂಜೆಯೇ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ ಸೂಚಿಸಿದರೆ ತಾವು ಸಹ ದೆಹಲಿಗೆ ಭೇಟಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಬರುವ 2028 ಚುನಾವಣೆಯಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹಿರಿಯ ನಾಯಕರ ಸಭೆ ನಡೆಯಲಿದ್ದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ ತಳೆದಿದ್ದು ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದು ಮತ್ತು 2015 ನಂತರದ ಎಲ್ಲ ಒತ್ತುವರಿ ತೆರವು ಮಾಡಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಉಡುಪಿಯಲ್ಲಿಂದು ಅರಣ್ಯ ಮತ್ತು ಪರಿಸರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಸೂಚನೆ ನೀಡಿರುವ ಸಚಿವರು, 2015 ಮೊದಲು ರಾಜ್ಯದಲ್ಲಿ ಒಟ್ಟು 2 ಲಕ್ಷ ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿರುವುದಾಗಿ ಪ್ರಮಾಣ ಪತ್ರ ಸಲ್ಲಿಸಲಾಗಿದೆ. ಇದರಲ್ಲಿ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡಿರುವ ಅಂದರೆ ಪಟ್ಟಭೂಮಿ ಸೇರಿ 3 ಎಕರೆಗಿಂತ ಕಡಿಮೆ ಒತ್ತುವರಿ ಮಾಡಿರುವ ಕುಟುಂಬಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ತೆರವು ಮಾಡದಂತೆ ನಿರ್ಣಯಿಸಿದೆ. 3 ಎಕರೆಗಿಂತ ಹೆಚ್ಚಿನ ಒತ್ತುವರಿಯನ್ನು ತೆರವು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯಿಂದ ಅರ್ಹರ ಹೆಸರುಗಳು ಕೈಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಲು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಫಾರಂಗಳನ್ನು ಬಳಸಿ ಪಿಎಲ್ಎಗಳಿಗೆ ಸೂಕ್ತ ತರಬೇತಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಸಾರ್ವಜನಿಕ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಎಸ್ಐಆರ್ ಯೋಜನೆ ಕುರಿತು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಲು ಪಕ್ಷದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇದಕ್ಕೂ ಮುನ್ನ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಮರು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೃತಪಟ್ಟವರ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗುತ್ತಿರುವುದು ಸೇರಿದಂತೆ ಸುಮಾರು 100 ಕೋಟಿಯಷ್ಟು ಹಣ ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು.

0: ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ತಾಲೂಕಿನಲ್ಲೂ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕು ಎಂದು ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಲು ನಿರ್ಧರಿಸಿವೆ. 20ಕ್ಕೂ ಹೆಚ್ಚು ಸಂಘಟನೆಗಳು ಜಂಟಿಯಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದು ಹಿರಿಯ ಮುಖಂಡರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಹಾಗೂ ಕೆಆರ್ ಕುಮಾರ್ ನೇತೃತ್ವ ವಹಿಸಲಿದ್ದಾರೆ. ಪ್ರತಿಭಟನೆಗೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ ಪವಿತ್ರ ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನೆರವೇರಿಸಲಾಗುವುದು. ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಗಡಿ ವಿವಾದಕ್ಕೆ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಎಂಬ ಗೊತ್ತುವಳಿಯನ್ನು ಪಾಲಿಕೆ ತಕ್ಷಣವೇ ಅಂಗೀಕರಿಸಬೇಕು ಎಂದು ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಒತ್ತಾಯಿಸಿದ್ದಾರೆ. ಸದೃಢ ಹಾಗೂ ಸ್ವಾಸ್ಥ ಸಮಾಜ ನಿರ್ಮಿಸಲು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಗತ್ಯ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಚ್ಪಿ ಸಂದೇಶ್ ಹೇಳಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದ ವಸತಿ ಶಾಲೆ ಮತ್ತು ಕಾಲೇಜುಗಳ ಪ್ರಾಂಶುಪಾಲರ ಆಡಳಿತ ಮತ್ತು ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಅಭಿವೃದ್ದಿ ಹಾಗೂ ಪ್ರಗತಿಯ ನಿಜವಾದ ಅಳತೆಗೋಲು ಶಿಕ್ಷಣ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ಷರ, ಅನ್ನ ಮತ್ತು ಜ್ಞಾನದ ದಾಸೋಹ ನೀಡುವಲ್ಲಿ ಪ್ರಾಂಶುಪಾಲರ ಪಾತ್ರ ಬಹುಮುಖ್ಯವಾಗಿದೆ. ಪ್ರಸ್ತುತ ವಸತಿ ಶಾಲೆಗಳು ರಾಜ್ಯಮಟ್ಟದಲ್ಲಿ ಶೇಕಡಾ 99.57% ಅತ್ಯುತ್ತಮ ಫಲಿತಾಂಶ ಮಾಡಿರುವುದು ಹೆಮ್ಮೆಯ ವಿಚಾರ. ಈ ಸಾಧನೆಯ ಸಂಪೂರ್ಣ ಕೀರ್ತಿ ರಾಜ್ಯದ ಎಲ್ಲ ಪ್ರಾಂಶುಪಾಲರಿಗೆ ಸಲ್ಲಬೇಕು ಎಂದರು. ದೇಶಾದ್ಯಂತ ಒಟ್ಟು 500 ಕಡೆಗಳಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನವನ್ನು ನಡೆಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಮೈಸೂರಿನ ಹೊರವಲಯದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಶಿಕ್ಷಣಾರ್ಥಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಓರ್ವ ಸಚಿವರಿಗೆ ಖಾತೆ ಮರುಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖ ಚಾಮರಾಜನಗರದಲ್ಲಿ 5, ಮಂಡ್ಯದ ಕೃಷ್ಣರಾಜಸಾಗರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 41.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ನಾಳೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನಗರದಲ್ಲಿ ವಾರಪೂರ್ತಿ ಹಗುರದಿಂದ ಸಾಧಾರಣ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬಂಗಾಳ ಕೊಲ್ಲಿಯ ನೈಋತ್ಯ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಮೇಲ್ಮುಖ ವಾಯು ಚಂಡಮಾರುತದ ಪ್ರಸರಣ ಉಂಟಾಗುವುದರಿಂದ ರಾಜ್ಯದಲ್ಲಿ ಮಳೆ ಹೆಚ್ಚಾಗಿದೆ. ಈ ಹವಾಮಾನ ಚಟುವಟಿಕೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಇಂದು ರಾಜ್ಯದ 8 ಸಾಧಕರ ಪೈಕಿ 3ರಿಂದ ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ.
2: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
3: ಅರೆ,
2: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
4: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
5: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
2: ಹಾಗೆಲ್ಲ ಮಾತಾಡ್ಬೇಡಿ.
4: ಏನು
6: ಆರ್ಬಿಐ ಹೇಳುತ್ತೆ?
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಆಕಾಶವಾಣಿ ಧಾರವಾಡ. ಸಮಯ 6:51 12 ಸೆಕೆಂಡುಗಳು.

0: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ, ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ 9884525226 9845356442.
2: ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
3: ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
2: ಅದು ಸಾಧ್ಯ ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884ರಿಂದ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗಾನ್ ಮಾಡಿ www.indiapost.gov.in.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
0: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ.
5: ಮೊಬೈಲ್ 9444 8399 4.
7: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
8: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
9: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
10: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ನಲ್ಲಿ 2025-26 ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
2: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
1: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
2: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
1: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
2: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
1: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
2: ದೂರವಾಣಿ ಸಂಖ್ಯೆ
1: 7975713292.
2: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
1: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.
3: ಸಪ್ನೋಕು ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ್ ಕೆ ಲಿಯೆ ವಿಸಿಟ್ ಕರೆ afcat.edcil.co.in.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.

0: 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
6: जन जन का रखे ध्यान, टीबी मुक्त भारत अभियान. जन जन का रखे ध्यान, टीबी मुक्त भारत अभियान.
7: निक्षय मित्र तो हम सबका साथ निभाते. टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते. जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार.
8: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं.
6: जन जन का रखे ध्यान, टीबी मुक्त भारत अभियान.
7: अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी.
9: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ, ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
10: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
9: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
11: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
12: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5,000-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
13: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
14: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
15: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
14: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
15: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
14: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
15: ವಿಶಾಲವಾದ ಕ್ಯಾಂಪಸ್,
14: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
15: ಆಟದ ಮೈದಾನ,
14: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
15: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
14: 8123042637.
16: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು.
17: ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ

0: ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಇಂದಿನ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಯ ಪ್ರಯೋಜನಗಳು, ಈ ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾ ಚಂದ್ರಶೇಖರ್ ಟಿಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್.
3: ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ಒಂದು ದಿನಮಾನಗಳಲ್ಲಿ ಕೃಷಿಯೊಳಗೆ ನಾವು ಒಂದು ಸಾಧನೆ ಮಾಡೋದು, ಕೃಷಿಯೊಳಗೆ ನಾವು ನಮ್ಮನ್ನು ತೋರಿಸಿಕೊಳ್ಳೋದು ಒಂದು ಸವಾಲು. ಸಾಕಷ್ಟು ಸವಾಲುಗಳದ. ನಾವು ಗ್ರೀನ್ ಹೌಸ್ ರೆವಲ್ಯೂಷನ್ ಅಂತ ಅಂದರೆ ಹಸಿರು ಕ್ರಾಂತಿಯ ನಂತರ ನಾವು ಸಾಕಷ್ಟು ತಪ್ಪುಗಳನ್ನು ಮಾಡೀವಿ. ಹೀಗಾಗಿ ಭಾರತದೊಳಗೆ ಕೃಷಿ ಭೂಮಿ ನಲುಗ್ತಾ ಇದೆ, ಮತ್ತು ರಾಸಾಯನಿಕ ಕೃಷಿಯಿಂದ ನಾವು ಸಾಕಷ್ಟು ತೊಂದರೆಗಳು ಒಳಪಟ್ಟಿವಿ. ಇವತ್ತು ಪಂಜಾಬ್ನಂಥ ರಾಜ್ಯದೊಳಗೆ ಕ್ಯಾನ್ಸರ್ ಆಸ್ಪತ್ರೆಗಳು ಭಾಳ ಆಗ್ಯಾವ. ನಮ್ಮ ಗಂಗಾವತಿ ಅಂಥ ಊರೊಳಗೂ ಕೂಡ ಕ್ಯಾನ್ಸರ್ ಆಸ್ಪತ್ರೆ ಬಂದದ. ಆದರೆ ಇದಕ್ಕೆ ಕಾರಣ ಅಂದರೆ ನಾವು ಬಳಸುವಂಥ ಯೂರಿಯಾ, ನಾವು ಹೆಚ್ಚು ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾ ಇದ್ವಿ. ಭೂಮಿಗೆ ಬೇಕಾದಂಥ ಒಂದು ನೈಸರ್ಗಿಕವಾದ ಸಂಪನ್ಮೂಲ ಕೊಡ್ತಾ ಇಲ್ಲ. ಸಾವಯವ ರೀತಿಯಿಂದ ಬರೋದಾಗಿರ್ಬೋದು, ಆಮೇಲೆ ಸೂಕ್ಷ್ಮ ಜೀವಿಗಳನ್ನು ಬೆಳೆಸೋದಾಗಿರ್ಬೋದು. ಇನ್ನು ಕೆಲವೊಂದು ರೈತರು ಮಾಡ್ತಾರೆ, ಈಗ ಕಬ್ಬಿನ ಹೊಲ ಪೈರು ತೆಗೆದುಕೊಂಡ ಮೇಲೆ ಅದನ್ನು ಬೆಂಕಿ ಹಚ್ಚಿಬಿಡ್ತಾರೆ, ಅದು ಇನ್ನೂ ದೊಡ್ಡ ಸಮಸ್ಯೆ. ಹಿಂಗಾಗಿ ಆರೋಗ್ಯಯುತ ಮಣ್ಣಿಲ್ಲ, ಹಿಂಗಾಗಿ ಆರೋಗ್ಯಯುತ ಆರೋಗ್ಯವಿಲ್ಲ, ನಮ್ಮ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ತೊಂದರೆಗಳಾಗ್ಯಾವ. ಇವತ್ತು ಈ ಕುರಿತಂತೆ ನಾವು ಚರ್ಚೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಪರ್ಯಾಯ ಅಂದರೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ. ಇದು ಬಹಳ ಮುನ್ನೆಲೆಗೆ ಬರ್ತಾ ಇದೆ, ಸಾಕಷ್ಟು ರೈತ ಬಾಂಧವರು ಅದರ ಉಪಯೋಗ ತೆಗೆದುಕೊಳ್ತಾ ಇದ್ದಾರೆ, ಮತ್ತು ಮುಂದುವರೆದ ರೈತರು ಸಂರಕ್ಷಿತ ಕೃಷಿಯನ್ನು ಕೂಡ ಮಾಡ್ತಾರೆ. ಮಾಡೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಫಲಪ್ರದವಾಗಿ ಅವರು ಆರೋಗ್ಯವನ್ನು ನೀಡ್ತಾ ಇದ್ದಾರೆ ಮತ್ತು ಆರೋಗ್ಯಯುತವಾಗಿ ಬೆಳೀತಾ ಇದ್ದಾರೆ. ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ತೆಗೆದುಕೊಳ್ಳೋ ಆಹಾರ ಚಲೋ ಇರಬೇಕು. ಆಹಾರ ಚಲೋ ಇರಬೇಕು ಅಂದರೆ ನಮ್ಮ ಅನ್ನದಾತ ಒಂದು ಲಾಭಕ್ಕೋಸ್ಕರ ಆಸೆ ಪಡೆದೇನೆ ಎಲ್ಲರ ಆರೋಗ್ಯಕ್ಕೂ ನಮ್ಮ ಒಂದು ಜವಾಬ್ದಾರಿ ಅಂತ ಅರ್ಥ ಮಾಡಿಕೊಂಡು ಕಡಿಮೆ ರಾಸಾಯನಿಕ ಉಪಯೋಗ ಮಾಡಿ ಬೆಳೆ ಬೆಳೆಯೋದನ್ನು ರೂಢಿ ಮಾಡಬೇಕು. ಒಟ್ಟಾರೆಯಾಗಿ ನಾವು ಹೇಳಬೇಕು ಅಂತಂದರೆ ಈ ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈಗ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೆ ಒತ್ತು ನೀಡಲಿಕ್ಕೆ ಬಹಳ ಪ್ರಮುಖ ವಿಚಾರ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇದು ಬಹಳ ಅವಶ್ಯ ಅಂತೇಳಿ, ಇವತ್ತು ನೈಸರ್ಗಿಕ ಕೃಷಿಯೊಳಗೆ ಸಾಕಷ್ಟು ಅಲ್ಲಿ ಒಂದು ಬೀಜಾಮೃತ ಆಗಿರ್ಬೋದು, ಮತ್ತು ಮುಖ್ಯವಾಗಿ ಅಲ್ಲಿ ನಮ್ಮ ಬೆಳೆಯನ್ನು ನಿರ್ವಹಣೆ ಮಾಡೋದಿರ್ಬೋದು, ಬಹಳ ಕೆಲವೊಂದು ವಿಷಯದೊಳಗೆ ನೈಸರ್ಗಿಕ ಕೃಷಿಯಲ್ಲಿರುವಂತಹ ಒಂದು ತತ್ವಗಳು ನಿಸರ್ಗಕ್ಕೆ ಬಹಳ ಪ್ರಿಯವಾಗಿವೆ, ಮತ್ತು ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡದೇ ಉತ್ತಮ ಬೆಳೆ ಬೆಳೆಯುವ ಸಾಧ್ಯತೆಗಳನ್ನು ಬಹಳ ನಮಗೆ ತಂದುಕೊಡ್ತವೆ. ಆ ನಿಟ್ಟಿನೊಳಗೆ ಇವತ್ತು ಈ ನೈಸರ್ಗಿಕ ಕೃಷಿ ಕುರಿತಂತೆ ಭಾರತ ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದೆ. ನಮ್ಮ ಜೊತೆ ಇವತ್ತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಟಿಪಿ ಅವರಿದ್ದಾರೆ. ಇವತ್ತು ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದೊಳಗೆ ನೈಸರ್ಗಿಕ ಕೃಷಿ ಕುರಿತಂತೆ ಸಮಗ್ರವಾಗಿ ನಾವು ಹೆಂಗೆ ನಾವು ವ್ಯವಸಾಯ ಮಾಡ್ಬೋದು ಎಲ್ಲ ಕುರಿತಂತೆ ಮಾಹಿತಿ ನೀಡಲಿಕ್ಕೆ ಬಂದಿರುವಂಥ ಡಾಕ್ಟರ್ ಚಂದ್ರಶೇಖರ್ ಟಿಪಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಅವರೇ.
4: ನಮಸ್ಕಾರ ಚೋಳಿನ್ ಅವರೇ,
3: ನಿಮಗೆ ಸ್ವಾಗತ, ಸುಸ್ವಾಗತ. ಆರಂಭದೊಳಗೆ ನಮ್ಮ ಒಂದು ಮಣ್ಣಿನ ಸ್ಥಿತಿಗತಿಗಳ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ
4: ಚೋಳಿನ್ ಅವರು? ಈಗ ನೋಡಿ, ತಾವು ಹೇಳ್ದಾಗೆ ರಾಸಾಯನಿಕಗಳನ್ನ ಬಳಸ್ತಾ ಇರೋದ್ರಿಂದ ಮಣ್ಣು ಆರೋಗ್ಯವನ್ನ ಕಳ್ಕೊಳ್ತಾ ಇದೆ ಅಂತ. ಇದಕ್ಕೆ ನಮ್ಮ ವೈಜ್ಞಾನಿಕ ವಿಶ್ಲೇಷಣೆ ಸಹಿತ ತಿಳಿಸ್ತದೆ. ನಮ್ಮ ಭಾರತದಾದ್ಯಂತ ವಿವಿಧ ಮಣ್ಣುಗಳನ್ನ ಪರೀಕ್ಷೆ ಮಾಡಿದಾಗ ಇಲ್ಲಿ ಸಾವಯವದ ಇಂಗಾಲ ಪ್ರಮಾಣ ಶೇಕಡ 0.3-0.5 ಬಂದಿದೆ. ಇಲ್ಲಿ ಈ ಒಂದು ಸಾವಯವ ಇಂಗಾಲ ಕಡಿಮೆ ಆಗಿತ್ತು ಅಂತಂದ್ರೆ ಅದರಲ್ಲಿ ಒಂದು ಜೈವಿಕ ಕ್ರಿಯೆನೂ ಸಹಿತ ಕಡಿಮೆ ಆಗಿರ್ತದೆ. ಜೀವಾಣುಗಳ ಪ್ರಮಾಣನೂ ಸಹಿತ, ಅಂಕಿ ಸಂಖ್ಯೆಗಳು ಸಹಿತ ಅಲ್ಲಿ ಕಡಿಮೆ ಆಗ್ತವೆ. ಹೀಗಾಗಿ

0: ಆರೋಗ್ಯಯುತವಾದಂತ ಬೆಳೆಯನ್ನ ಬೆಳೆಯೋದಕ್ಕೆ ಸ್ವಲ್ಪ ತೊಂದರೆದಾಯಕವಾಗ್ತದೆ. ಯಾಕೆ ಅಂತಂದ್ರೆ ಮಣ್ಣಿನಲ್ಲಿ ಒಂದು ಭೌತಿಕ ಲಕ್ಷಣ ಅಂತ ಹೇಳ್ತೀವಿ. ಆ ಸಾವಯವ ಇಂಗಾಲ ಕಡಿಮೆ ಆಯ್ತು ಅಂತಂದ್ರೆ ಭೌತಿಕ ಲಕ್ಷಣಗಳಾದಂತ ನೀರು ಇಂಗುವಂಥದ್ದು, ಗಾಳಿ ಆಡುವಂಥದ್ದು, ಇವೆಲ್ಲ ಪ್ರಮಾಣನೂ ಸಹಿತ ಕಡಿಮೆ ಆಗ್ತದೆ. ಮತ್ತೆ ಭೂಮಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರಮಾಣ ಇವೆಲ್ಲ ಸಾವಯವ ಇಂಗಾಲಕ್ಕೆ ಕಡಿಮೆ ಆಯಿತು ಅಂತಂದರೆ ಅವೆಲ್ಲವೂ ಸಹಿತ ಕಡಿಮೆ ಆಗೋದ್ರಿಂದ ಆರೋಗ್ಯಯುತವಾದಂಥ ಆಹಾರವನ್ನು ನಾವು ಬೆಳೆಯೋದಕ್ಕಾಗಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಸಸ್ಯ ಆರೋಗ್ಯವಾಗಿರೋದಿಲ್ಲ. ಸಸ್ಯ ಆರೋಗ್ಯವಾಗಿಲ್ಲ ಅಂತಂದಾಗ ಅದರಿಂದ ಬರುವಂಥ ಒಂದು ಆಹಾರನೂ ಸಹಿತ ಆರೋಗ್ಯವಾಗಿರೋದಿಲ್ಲ. ಮತ್ತು ಇದರ ಜೊತೆಗೆ ಕೀಟ, ರೋಗ ಮತ್ತು ಈ ಒಂದು ಕಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಆದಷ್ಟು ಪ್ರಮಾಣದಲ್ಲಿ ರೈತರು ಇವತ್ತು ಯಥೇಚ್ಛವಾಗಿ ಕಳೆನಾಶಕ, ಕೀಟನಾಶಕ ಮತ್ತು ಶಿಲೀಂದ್ರನಾಶಕಗಳನ್ನು ಬಳಸ್ತಾ ಇದ್ದಾರೆ. ಇದು ಸಾಲದಕ್ಕೆ ಆ ಬೆಳೆ ಬೆಳೆಯೋದಿಲ್ಲ ಅಂತ ಅನ್ನೋದಕ್ಕೆ ಬೆಳೆ ಪ್ರಚೋದಕಗಳನ್ನು ರಾಸಾಯನಿಕಗಳ ಮೂಲಕನೇ ಸಹಿತ ಬಳಸ್ತಾ ಇರೋದ್ರಿಂದ ಅದರಲ್ಲಿ ಬರತಕ್ಕಂಥ ಆಹಾರ ಏನಿದೆ ಅದು ಕೆಲವೊಂದು ಸಮಯದಲ್ಲಿ ನಾವು ಪರೀಕ್ಷೆಗಳಿಗೆ ಒಳಪಡಿಸಿದಾಗ ಕೀಟದ ಒಂದು ಕೀಟನಾಶಕಗಳ ಒಂದು ರೆಸಿಡ್ಯೂಸ್ ಅಂತ ಹೇಳ್ತೀವಿ, ಅದು ಸಹಿತ ಆಹಾರದಲ್ಲಿ ಕಂಡು ಬಂದಿದೆ. ಮತ್ತು ಇಲ್ಲಿ ಮುಖ್ಯವಾಗಿ ಇದನ್ನು ಬಳಸುವಾಗ ಆಹಾರವಲ್ಲದೆ ನಮ್ಮ ರೈತ ಬಂಧುವರು ಏನಿದ್ದಾರೆ ಅವರೇನೇ ಅದಕ್ಕೆ ಒಳಪಡುತ್ತಾರೆ. ಯಾಕೆಂದರೆ ಅದನ್ನು ಔಷಧಿ ಸಿಂಪಡಿಸುವಾಗ ಅವರು ಯಾವುದೇ ಒಂದು ಈ ಪಿಪಿ ಕಿಟ್ ಅಂತ ಕರೋನಾದಲ್ಲಿ ಬಳಸ್ತಾ ಇದ್ವಿ ನೋಡಿ, ಆ ರೀತಿಯಾಗಿ ಹಾಕೋಬೇಕಾಗ್ತದೆ. ಅವರು ಮೈನಲ್ಲಿ ಎಲ್ಲ ಪೂರ ಮುಚ್ಕೋಬೇಕಾಗುತ್ತೆ, ಕೀಟನಾಶಕಗಳು ಅವರ ಚರ್ಮದ ಮೇಲೆ ಬೀಳಲಾರ್ದಂಗೆ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗುತ್ತೆ, ಮಾಸ್ಕ್ ಹಾಕೋಬೇಕಾಗುತ್ತೆ, ಕನ್ನಡಕ ಹಾಕೋಬೇಕಾಗ್ತದೆ, ಟೊಪ್ಪಿಗೆ ಹಾಕೋಬೇಕಾಗ್ತದೆ. ಆದರೆ ನಾವು ರೈತರು ಇವತ್ತು ನೋಡ್ತೀವಿ ಆ ಕ್ಷೇತ್ರದಲ್ಲಿ ಸಿಂಪರಣೆಗಳನ್ನು ಮಾಡುವಾಗ ಇದು ಯಾವುದನ್ನು ಸಹಿತ ಹಾಕೊಂಡಿರೋದಿಲ್ಲ. ಇದ್ದಂತ ಒಂದು ಏನು ದೋತ್ರ ಇದೆ ಅಥವಾ ಶರ್ಟ್ ಇದೆ ಅದನ್ನು ಸಹಿತ ಬಿಚ್ಚಿ ಬರೀ ಬನಿಯನ್ನು ಮತ್ತೆ ನಿಕ್ಕರ್ನಲ್ಲಿ ಸಿಂಪರಣೆ ಮಾಡುವಂತದ್ದು ಕಂಡು ಬಂದಿದೆ. ಇದರಿಂದ ಅವರ ಚರ್ಮದ ಮೂಲಕ, ಗಾಳಿಯ ಮೂಲಕ, ಕಣ್ಣಿನ ಮೂಲಕ ಆ ಕೀಟನಾಶಕಗಳು ಬೆಳೆಗೆ ಏನು ಬೆಳೆಸ್ತಾರೆ ಆ ಬಳಸುವಂತ ಕೀಟನಾಶಕಗಳು ತಮ್ಮ ದೇಹಕ್ಕೂ ಸಹಿತ ಹೋಗಿ ನಮ್ಮ ರೈತ ಬಾಂಧವರಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಆರೋಗ್ಯದ ಸಮಸ್ಯೆಗಳನ್ನ ಕಂಡುಕೊಳ್ತಾ ಇದ್ವಿ. ಹೀಗಾಗಿ ಇವೆಲ್ಲದಕ್ಕೂ ಒಂದು ಯಾವ್ದಪ್ಪ ಆಲ್ಟರ್ನೇಟಿವ್ ಪದ್ಧತಿ ಹೌದು, ಇದಲ್ಲದೆ ಈ ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿದ್ವಿ, ಹಸಿರು ಕ್ರಾಂತಿಯೊಳಗೆ ಇವನ್ನೆಲ್ಲ ಅಳವಡಿಸ್ಕೊಂಡ್ವಿ. ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳು, ಅದಕ್ಕೆ ಬೇಕಾದಂತ ಹೆಚ್ಚಿನ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳು, ಆ ಕೀಟ ನಿರ್ವಹಣೆ ಮಾಡಲಿಕ್ಕೆ ಕೀಟನಾಶಕಗಳನ್ನು ಬಳಸುವಂಥದ್ದು, ಇವನ್ನೆಲ್ಲ ಬಳಸಿ ಇವತ್ತು ನಾವು ಸಾಕಷ್ಟು ಸ್ವಾವಲಂಬಿಗಳಾಗಿದ್ವಿ ಆಹಾರ ಉತ್ಪಾದನೆಯಲ್ಲಿ. ಆದರೆ ಪೌಷ್ಟಿಕಾಂಶದಲ್ಲಿ ಬಂದಾಗ ಮತ್ತೆ ಒಂದು ರಾಸಾಯನಿಕ ಮುಕ್ತ ಆಹಾರ ಅಂತಂದಾಗ ಅದರಲ್ಲಿ ನಾವು ಸಂತುಷ್ಟರಾಗ್ತಾ ಇಲ್ಲ. ಇದಕ್ಕೋಸ್ಕರ ಈ ಒಂದು ಪರ್ಯಾಯ ಪದ್ಧತಿ ಕೃಷಿಯೊಳಗೆ ಹೌದಪ್ಪ ಇದು ಬಿಟ್ಟರೆ ಬೇರೆ ಯಾವ ಪದ್ಧತಿ ಅನ್ನೋದಕ್ಕೆ ನೈಸರ್ಗಿಕ ಕೃಷಿ. ನೈಸರ್ಗಿಕ ಕೃಷಿ ಬಗ್ಗೆ ಇವತ್ತು ಹೆಚ್ಚು ಪ್ರಚಲಿತಗೊಳ್ತಾ ಇದೆ. ನಮ್ಮ ದೇಶದಲ್ಲೆಲ್ಲ ಅಷ್ಟೇ ಅಲ್ಲ, ಬೇರೆ ದೇಶದವರು ಸಹಿತ ನಮ್ಮ ಭಾರತ ದೇಶವನ್ನು ನೋಡ್ತಾ ಇದ್ದಾರೆ. ಏನಿದು ನೈಸರ್ಗಿಕ ಕೃಷಿ, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಮುಂದುವರಿಬೋದು, ಅದರಲ್ಲಿ ಅದರ ಉಪಯೋಗ ಏನು ಅಂತ ಅಂದ್ಬಿಟ್ಟು ಎಲ್ಲರ ದೃಷ್ಟಿ ಸಹಿತ ಭಾರತ ದೇಶದ ಮೇಲೆ ಇದೆ.
1: ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ಪಿ ಅವರೇ, ತಾವು ಹೇಳಿದ್ರಲ್ಲ ಈಗ ನೋಡ್ರಿ ಸಾಕಷ್ಟು ನಾವು ಕೀಟನಾಶಕಗಳನ್ನ ಬಳಸಿದ ನಂತರ ಈಗ ಕೀಟಗಳು ಕೂಡ ರೆಸಿಸ್ಟೆಂಟ್ ಆಗ್ಬಿಟ್ಟವು, ಅಂದ್ರೆ ಯಾವ ಔಷಧ ಹಾಕಿದ್ರು ಪರಿಣಾಮ ಆಗ್ತಾ ಇಲ್ಲ,
0: ತಿಂದು ಬದುಕುವಂತ ಶಕ್ತಿಗಳನ್ನು ಬೆಳೆಸ್ಕೊಳ್ತಾ ಇಲ್ಲ.
1: ನಮ್ ಹಾಗೇನೆ ಯಾವು ಔಷಧಿ ತಿಂದ ಬದುಕಲಿಕ್ಕೆ ಶುರು ಮಾಡ್ಬಿಟ್ಟವು, ಹಿಂಗಾಗಿ ನಿಯಂತ್ರಣ ಬಹಳ ಕಷ್ಟ ಆಗಿದೆ. ಈ ಒಂದು ಸಂದರ್ಭದೊಳಗೆ ನಮಗೆ ಒಂದು ನೈಸರ್ಗಿಕವಾದ ಒಂದು ಪದ್ಧತಿ ಅನ್ನೋದು ಎಷ್ಟು ಪ್ರಮುಖವಾಗಿರೋದು ಅನ್ನೋದು ಗೊತ್ತಾಗ್ತದೆ. ಮನುಷ್ಯರು ಬೇಕಾದ ನಮ್ಮ ವಿಚಾರ ಕ್ರಾಂತಿಯಿಂದ ನಮಗೆ ಮನೆ ಮಾಡ್ಕೋತೀವಿ ಎಲ್ಲ ಮಾಡ್ಕೋತೀವಿ, ಆದ್ರೆ ಸಸ್ಯಗಳು ಆ ಒಂದು ನಾವು ಬೆಳೆಯುವ ಪೈರನ್ನು ನಾವು ರಕ್ಷಣೆ ಮಾಡಲಿಕ್ಕೆ ನೈಸರ್ಗಿಕವಾದ ಸಾಕಷ್ಟು ತಂತ್ರಗಳಿದೆ, ಹವಾಮಾನದಲ್ಲಿ ಸಾಕಷ್ಟು ತೇವಾಂಶ ಇದೆ, ಅದನ್ನು ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. ಮತ್ತೆ ಮುಖ್ಯವಾಗಿ ನೈಸರ್ಗಿಕ ಕೃಷಿಯ ಮೂಲ ತತ್ವಗಳನ್ನ ಅರ್ಥ ಮಾಡಿಕೊಂಡ್ರೆ ಅದು ನಾವು ಖಂಡಿತವಾಗಿ ಕೂಡ ಅದು ನಮ್ಮನ್ನು ಆಕರ್ಷಿಸ್ತದೆ. ಎಷ್ಟೋ ಜನ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಆದಷ್ಟು ಬೇಗನೆ ನಾವು ಲಾಭ ಮಾಡ್ಕೊಳ್ಬೇಕು ಅಂತಕೊಂಡು ಈಗ ರಾಸಾಯನಿಕಗಳು ಉಪಯೋಗ ಮಾಡ್ತಾರೆ. ಅದು ಅಂದಾಜಲೆ, ಗೊಬ್ಬರನ ಅಂದಾಜಲೆ ಹಾಕ್ತಾರೆ, ರಾಸಾಯನಿಕಗಳ ಅಂದಾಜಲೆ ಹಾಕ್ತಾರೆ, ಮತ್ತೆ ತಾವು ಮೈಗೆಲ್ಲ ತಾವು ಸಿಂಪಡಿಸ್ಕೊಂಡ್ಬಿಡ್ತಾರೆ, ಹಿಂಗಾಗಿ ಅನಾರೋಗ್ಯನೂ ಆಗ್ತದೆ. ಮತ್ತು ಉತ್ತಮವಾದ ಆಹಾರ ಪ್ರಮಾಣ ಜಾಸ್ತಿ ಆಗಿದ್ರು ಕೂಡ ಪೌಷ್ಟಿಕವಾದ ಆಹಾರ ಇಲ್ಲ, ಅಂದರೆ ಉತ್ತಮ ಗುಣಮಟ್ಟದ ಆಹಾರ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ರಫ್ತಿನ ಗುಣಮಟ್ಟ ಆಗಬೇಕು ಅಂತಂದ್ರೆ ಅದಕ್ಕೆ ಒಂದು ಮಾನದಂಡ ಇರುತ್ತೆ, ಅದನ್ನ ನಾವು ಪೂರೈಸಲಿಕ್ಕೆ ನಮಗೆ ಸಾಕಷ್ಟು ತೊಂದರೆಗಳು ಬಂದಿದೆ.
0: ವಿಷಮುಕ್ತ ಅಂತ ಹೇಳ್ಬೋದು, ಆಹಾರ ಸಿಗ್ತಾ ಇದೆ ಆದರೆ ಆರೋಗ್ಯಯುತವಾದ ಆಹಾರ ಸಿಗ್ತಾ ಇಲ್ಲ.
1: ಆ ನಿಟ್ಟಿನೊಳಗೆ ಈ ನೈಸರ್ಗಿಕ ಕೃಷಿ ಬಗ್ಗೆ ತಾವು ಹೇಳಿದ್ರೆ ಬಹಳ ಸಂತೋಷ ಡಾಕ್ಟರ್ ಚಂದ್ರಶೇಖರ್ ಟಿ ಪಿ ಅವರೇ. ಈ ನೈಸರ್ಗಿಕ ಕೃಷಿಯೊಳಗಿನ ಒಂದು ಮೂಲ ತತ್ವಗಳೇನಿದೆ ಮತ್ತೆ ವಿಭಾಗಗಳೇನಿದೆ, ಯಾವ ರೀತಿ ನಾವು ಇವುಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಒಟ್ಟಾರೆ ನೈಸರ್ಗಿಕ ಕೃಷಿ ಅಂದ್ರೇನು, ಅದರಲ್ಲಿ ಏನೇನು ನಾವು ಬೀಜ ಹಾಕೋಕಾದ್ರೆ ಆಮೇಲೆ ನಿರ್ವಹಣೆ ಮಾಡ್ಬೇಕಾದ್ರೆ ಆಮೇಲೆ ಕೀಟ ನಿರ್ವಹಣೆ ಆಗಿರ್ಬೋದು, ರೋಗ ನಿರ್ವಹಣೆ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನೈಸರ್ಗಿಕ ಕೃಷಿಯಿಂದ ಆಗುವಂತಹ ಲಾಭಗಳು ಇವನ್ನೆಲ್ಲ ತಿಳ್ಕೊಬೇಕಂದ್ರೆ ಈ ನೈಸರ್ಗಿಕ ಕೃಷಿಯ ಮೂಲ ತತ್ವಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆರಂಭಿಕವಾಗಿ ನೈಸರ್ಗಿಕ ಕೃಷಿಯ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡ್ಕೊಳ್ಬಹುದಾ?
0: ಈಗ ಚೋಳಿನವರೇ, ತಾವು ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ರಿ. ಮೊದಲೇದಾಗಿ ನೈಸರ್ಗಿಕ ಕೃಷಿ ಅಂತಂದ್ರೆ ನಿಸರ್ಗದತ್ತವಾಗಿ ಯಾವುದೇ ಹೊರಗೆ

ಪರಿಕರಗಳನ್ನ, ಅದರಲ್ಲೂ ರಾಸಾಯನಿಕ ಪರಿಕರಗಳನ್ನ ಖರೀದಿಸಲಾರದೆ ರೈತ ತನ್ನಲ್ಲಿರುವಂತಹ ಸಂಪನ್ಮೂಲಗಳನ್ನ, ಅಂದ್ರೆ ತನ್ನ ಕ್ಷೇತ್ರದಲ್ಲಿರುವಂತಹ ಸಂಪನ್ಮೂಲಗಳನ್ನ ಬಳಸಿಕೊಂಡು ಬೆಳೆಯನ್ನ ಬೆಳೆಯುವಂಥದ್ದು ನೈಸರ್ಗಿಕ ಪದ್ಧತಿ. ಇದರೊಳಗೆ ಏನೇನು ಬರ್ತವೆ ಅಂತಂದ್ರೆ, ಮೊದಲನೇದಾಗಿ ಈ ನೈಸರ್ಗಿಕ ಕೃಷಿ ಒಳಗೆ ಒತ್ತು ಕೊಡುವಂತಹದ್ದು ಸ್ಥಳೀಯ ಬೀಜ, ತನ್ನದೇ ಆದಂತ ಬೀಜ. ಯಾಕೆಂತಂದ್ರೆ ಇವತ್ತೆಲ್ಲ ತಾವು ಗೊತ್ತೇ ಇರಬಹುದು, ಮಲ್ಟಿನ್ಯಾಷನಲ್ ಕಂಪ್ನೀಸು ಈ ಸೀಡ್ ವ್ಯವಹಾರದಲ್ಲಿ ಸಾಕಷ್ಟು ಪ್ರಚಲಿತರಾಗಿದ್ದಾರೆ, ಅವರಿಂದ ಬೀಜಗಳಿಗೆ ಅವಲಂಬನೆ ಆಗಿದ್ದಾರೆ. ಹೆಚ್ಚೆಚ್ಚು ದುಡ್ಡನ್ನು ಅದಕ್ಕೆ ಕೊಟ್ಟು ರೈತರು ಖರ್ಚನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದು ಯಾವುದೇ ಒಂದು ತಳಿಗಳು ರೈತರು ತನಗೆ ಬೇಕಾದಂಥ ಬೀಜವನ್ನು ತಾನೇ ಸಂರಕ್ಷಣೆ ಮಾಡಿಕೊಂಡು ತಾನೇ ಆಯ್ಕೆ ಮಾಡಿ ಬಳಸ್ಕೊಳ್ಳುವಂಥದ್ದು. ಎರಡನೇದು ಬೆಳೆಗಳಲ್ಲಿ ವೈವಿಧ್ಯತೆ, ಅಂದರೆ ಒಂದೇ ಬೆಳೆಯನ್ನು ಬೆಳೆಯೋಗಿಲ್ಲ, ಮೂರ್ನಾಲ್ಕು ಬೆಳೆಗಳನ್ನು ಆ ಒಂದು ಹವಾಮಾನ ಪರಿಸ್ಥಿತಿಗೆ ಏನು ಬರ್ತದೆ ಅಂಥ ಬೆಳೆಗಳನ್ನು, ಮತ್ತು ಬರೇ ವಾರ್ಷಿಕ ಬೆಳೆಗಳಲ್ಲದೆ ಈ ಪೆರ್ನಿಯಲ್ ಕ್ರಾಪ್ಸ್ ಅಂತ ಹೇಳ್ತೀವಿ ನೋಡಿ, ಒಂದು ಹಣ್ಣಿನ ಬೆಳೆಗಳಿರ್ಬೋದು, ಬಹುವಾರ್ಷಿಕ ಬೆಳೆಗಳು, ಇವನ್ನ ಬೆಳ್ಕೊಳ್ಳುವಂಥದ್ದು. ಮತ್ತು ತನ್ನ ಕುಟುಂಬಕ್ಕೆ ಏನು ಬೇಕು, ಹಣ್ಣು ಹಂಪಲು ತರಕಾರಿ ಮತ್ತು ಮನೆಗೆ ಬೇಕಾದಂಥ ಒಂದು ಸರಂಜಾಮುಗಳು, ಕಟ್ಟಿಗೆ, ಒಂದು ಮನೆ ಕಟ್ಟಬೇಕು ಅಂತಂದರೆ ಏನು ಬೇಕು, ಅವನ್ನೆಲ್ಲವನ್ನು ವಿಚಾರ ಇಟ್ಕೊಂಡು ತನ್ನ ಕ್ಷೇತ್ರದಲ್ಲೇ ಅದನ್ನು ವೈವಿಧ್ಯಮಯವಾದಂಥ ಬೆಳೆಗಳನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪದ್ಧತಿ, ನಮ್ಮಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಅದರಲ್ಲೂ ಈ ತತ್ವಗಳು ಅಳವಡಿಕೆ ಆಗ್ತದೆ, ಡೈವರ್ಸಿಫೈಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದನ್ನಲ್ಲದೆ ಈ ಒಂದು ಬೆಳೆಯ ವೈವಿಧ್ಯತೆಯನ್ನು ಅಲ್ಲದೆ ಬೆಳೆಯನ್ನು ನಿರ್ವಹಣೆ ಮಾಡಬೇಕು ಅಂತ ತಮ್ಮಲ್ಲಿರುವಂಥ ಸಂಪನ್ಮೂಲಗಳು ಅಂತ ಹೇಳಿದ್ವಿ. ಈಗಾಗಲೇ ತಾವು ಕೇಳಿದ್ವಿ ಅದರ ತತ್ವಗಳು ಏನೇನು ಅಂತ ಅಂದ್ಬಿಟ್ಟು. ಮೊದಲೇದಾಗಿ ಇಲ್ಲಿ ತತ್ವ ಇರುವಂಥದ್ದು ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡುವಂಥದ್ದು. ಮಣ್ಣಿನ ಆರೋಗ್ಯ ಹೇಗೆ ಸುಧಾರಣೆ ಮಾಡಬೇಕು ಅಂತಂದು, ಮೊದಲನೇದಾಗಿ ರಾಸಾಯನಿಕಗಳನ್ನು ಹೊರತುಪಡಿಸಿ ಬಳಸುವಂಥ ಪರಿಕರಗಳು. ಇದರಲ್ಲಿ ಪ್ರಪ್ರಥಮವಾಗಿ ನಮ್ಮ ಒಂದು ಭೂಮಿಯ ಸಿದ್ಧತೆಯಿಂದನೇ ಪ್ರಾರಂಭ ಆಗ್ತದೆ. ಭೂಮಿನ ಈಗ ನಾವು ಹಸಿರು ಕ್ರಾಂತಿ ಪದ್ಧತಿ ಒಳಗೆ ತಾವು ನೋಡಿರ್ಬೋದು, ಸಿಂಗಲ್ ಪಲ್ಟಿ ನೇಗ್ಲ ಅಂತ ರೈತರು ಆಗ್ತಾರೆ, ಡಬಲ್ ಪಲ್ಟಿ ನೇಗ್ಲ ಅಂತ ಆಗ್ತಾರೆ, ಕೆಲವರು 30 ಸೆಂಟಿಮೀಟರ್ನ ಆಳಕ್ಕೆ ನೇಗ್ಲ ಹೊಡೆದ್ರೆ ಇನ್ನು ಕೆಲವರು 45 ಸೆಂಟಿಮೀಟರ್ ಆಳಕ್ಕೂ ಸಹಿತ ನೇಗ್ಲ ಹೊಡೆಯೋದ್ರಿಂದ ಇದಕ್ಕೆ ಒಂದು ಟ್ರ್ಯಾಕ್ಟರ್ಗೆ ಬಳಸುವಂಥ ಒಂದು ಫಾಸಿಲ್ ಫ್ಯೂಲ್ಸ್ ಅಂತ ಏನು ಹೇಳ್ತೀವಿ, ಡೀಸೆಲ್ಲು, ಇವೆಲ್ಲ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಬಳಸಬೇಕಾಗ್ತದೆ, ಇದರಿಂದ ಖರ್ಚು ಸಹಿತ ಜಾಸ್ತಿ ಆಗ್ತದೆ. ಆದರೆ ನೈಸರ್ಗಿಕ ಕೃಷಿ ಒಳಗೆ ಏನಪ್ಪ ಅಂತಂದರೆ ಮಿನಿಮಮ್ ಟಿಲೇಜ್ ಅಂತ ಹೇಳ್ತೀವಿ, ಅಂದರೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ನೆಲವನ್ನು ಅದ ಮಾಡಿಕೊಂಡು ಅದರಲ್ಲಿ ಬಿತ್ತುವಂಥದ್ದು. ಇದು ಮೊದಲನೇ ಒಂದು. ಈ ಬೀಜವನ್ನು ಬಳಸುವಾಗ ದೇಶಿ ಬೀಜ ಅಂತ ಹೇಳಿದೆ, ಇದಕ್ಕೆ ಬೀಜೋಪಚಾರನು ಹೊರಗಿಂದ ಖರೀದಿ ಮಾಡಿ ತರುವಂಥದ್ದಲ್ಲ, ಬೀಜೋಪಚಾರವನ್ನು ಬೀಜ ಅಮೃತ ಅಂತ ಹೇಳ್ತೀವಿ, ಆ ಒಂದು ವಸ್ತುಗಳಿಂದ ಉಪಚಾರ ಮಾಡುವಂಥದ್ದು. ಬೀಜ ಅಮೃತ ಅಂತ ಏನು ಅಂತಲೂ ತಾವು ಕೇಳ್ಬೋದು. ಅದೇನಪ್ಪ ಅಂತಂದ್ರೆ ರೈತ ತನ್ನಲ್ಲಿರುವಂಥ ಒಂದು ದೇಶಿ ಆಕಳ ಗೋಮೂತ್ರ ಮತ್ತು ಸಗಣಿ ಇದನ್ನು ಬಳಸ್ಕೊಂಡು ತಯಾರು ಮಾಡ್ಕೊಳ್ಳುವಂಥದ್ದು. ನಾಳೆ ಬಿತ್ತತಾರಪ್ಪ ಅಂತಂದ್ರೆ ಇವತ್ತಿನ ದಿವಸ ಒಂದು 5 ಕೆಜಿ ಸಗಣಿಯನ್ನ ಒಂದು ಮಲ್ಮಲ್ ಬಟ್ಟೆ ಒಳಗೆ ಅಥವಾ ಮಂಜರ್ ಪಟ್ಟಿ ತೆಳುವಾದಂತ ಬಟ್ಟೆನಲ್ಲಿ ಕಟ್ಟಿ ಒಂದು 20 ಲೀಟರ್ನಲ್ಲಿ ಮುಳುಗಿಸಿಡಬೇಕಾಗತ್ತೆ. ಆಗ ಆ ಸಗಣಿನಲ್ಲಿರುವಂತಹ ರಸ ಎಲ್ಲ ನೀರಿಗೆ ಬಿಡುತ್ತೆ. ಬೆಳಗ್ಗೆ ಎದ್ದು ಅದನ್ನ ಕಿವುಚಿ ನೀರಿನಲ್ಲಿ ಬಿಡಿಸ್ಕೊಂಡು ಅದ್ರ ಜೊತೆಗೆ ಒಂದು 5 ಲೀಟರ್ ಗೋಮೂತ್ರವನ್ನ ಕೂಡಿಸಿ ಒಂದು ಸುಣ್ಣ, ಆ ಒಂದು ಗೋಮೂತ್ರದಲ್ಲಿ ಒಂದು ಏನು ಆಮ್ಲೀಯವಾದಂಥ ಗುಣ ಇರುತ್ತೆ, ಅದನ್ನು ತಟಸ್ಥ ಮಾಡಲಿಕ್ಕೆ ಸುಣ್ಣದ ತಿಳಿ ನೀರನ್ನ ಬಳಸ್ಕೊಂಡಾಗ ಅದು ಗೋಮೂತ್ರ ಇದು ಬೀಜಾಮೃತ ಸಿದ್ಧತೆ ಆಗ್ತದೆ. ಇದನ್ನ ಬೀಜಕ್ಕೆ ಉಪಚಾರ ಮಾಡಿ ಗಟ್ಟಿಯಾದಂಥ ಕಾಳುಗಳನ್ನು 8-10 ನಿಮಿಷ ಅದರಲ್ಲಿ ತೋಯಿಸಿ ನೆರಳಿನಲ್ಲಿ ಆರಿಸಿ ಬಿತ್ತಬೇಕಾಗ್ತದೆ. ತೆಳುವಾದ ಸಿಪ್ಪೆಗಳು ಅಂತ ಹೇಳ್ತೀವಿ, ಸೋಯಾಬೀನು, ಶೇಂಗಾ ಇಂಥ ಬೆಳೆಗಳಿಗೆ ಚೂಕಿಸಿ ಅದರ ಮೇಲ್ಪದರ ಮೇಲೆ ಅದನ್ನ ಇಟ್ಕೊಳ್ಳುವಂಗೆ ಮಾಡಿ ಇದನ್ನು ಬೀಜಕ್ಕೆ ಬಿತ್ತೋದ್ರಿಂದ ಇದರಿಂದ ಏನಪ್ಪಾ ಅನುಕೂಲ ಅಂತಂದರೆ ಬೀಜ ಮೊಳಕೆ ಪ್ರಮಾಣ ಜಾಸ್ತಿ ಆಗ್ತದೆ. ಮುಂದೆ ಅದರ ಒಂದು ಬೆಳೆ ಪ್ರಚೋದಕಗಳಿದೆ, ಯಾವುದು ನಮ್ಮ ಈ ಗೋಮೂತ್ರವನ್ನು ಬಳಸೋದ್ರಿಂದ. ಈಗ ಬೇರೆ ಬೀಜೋಪಚಾರಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಆ ಕೆಮಿಕಲ್ ಬೀಜೋಪಚಾರದಲ್ಲಿ ಬರೀ ಒಂದು ರೋಗನಾಶಕದ ಅಂಶ ಅಷ್ಟೇ ಇರ್ತದೆ. ಇದರಲ್ಲಿ ರೋಗನಾಶಕದ ಜೊತೆಗೆ ಈ ಒಂದು ಮುಖ್ಯವಾದಂಥ ಪೋಷಕಾಂಶಗಳು ಅಂತ ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಷು, ದ್ವಿತೀಯ ಪೋಷಕಾಂಶಗಳು ಅಂತ ಹೇಳ್ತೀವಿ, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಗಂಧಕ ಮತ್ತು ಲಘು ಪೋಷಕಾಂಶಗಳು, ಇವೆಲ್ಲವೂ ಸ್ವಲ್ಪ ಪ್ರಮಾಣದಲ್ಲಿರ್ತದೆ. ಇದ್ರ ಜೊತೆಗೆ ಬೆಳೆ ಪ್ರಚೋದಕನೂ ಇರ್ತದೆ. ಆದ್ದರಿಂದ ನಾವು ನಮ್ಮ ಸಂಶೋಧನೆಯಲ್ಲಿ ನೋಡಿದರೆ ಬೀಜಾಮೃತದಿಂದ ಉಪಚಾರ ಮಾಡಿದಂಥ ಬೀಜಗಳು ಒಂದು ದಿವಸ ಮೊಳಕೆ ಬೇಗ ಬರ್ತದೆ, ಅಂದರೆ ಬೆಳೆ ಒಂದು ಪ್ರಚೋದನೆ ಇವೆಲ್ಲ ಇರೋದ್ರಿಂದ. ಇದು ಮೊದಲನೇ ಒಂದು ತತ್ವ. ಎರಡನೇ ಒಂದು ಪಿಲ್ಲರ್ ಅಂತ ಹೇಳ್ತೀವಿ, ಅದು ಜೀವಾಮೃತ. ಜೀವಾಮೃತ ಏನಪ್ಪ ಅಂತಂದ್ರೆ ನೆಲವನ್ನು ಸಮೃದ್ಧಿಗೊಳಿಸುವಂಥದ್ದು. ಈಗಾಗಲೇ ಹೇಳಿದೆ, ನಮ್ಮಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗಿದೆ, ಸಾವಯವ ಇಂಗಾಲ ಕಡಿಮೆ ಆಗಿರೋದ್ರಿಂದ ಅದರಲ್ಲಿ ಜೈವಿಕ ಒಂದು ಕ್ರಿಯೆ ಕಡಿಮೆ ಆಗಿದೆ, ಜೀವಾಣುಗಳ ಒಂದು ಪ್ರಮಾಣ ಕಡಿಮೆ ಆಗಿದೆ ಅಂತ. ಜೀವಾಮೃತವನ್ನು ಬಳಸೋದ್ರಿಂದ ನಾವು ಭೂಮಿಯನ್ನ ಸಂತುಷ್ಟಗೊಳಿಸ್ತೀವಿ, ಜೈವಿಕ ಕ್ರಿಯೆಯನ್ನ ಹೆಚ್ಚು ಮಾಡ್ತೀವಿ. ಇದಕ್ಕೂ ಬಳಸೋದು ಅಂತಂದ್ರೆ ರೈತ ತಾನೇ ತನ್ನಲ್ಲಿರುವಂತಹ ವಸ್ತುಗಳನ್ನು ಬಳಸ್ಕೊಂಡೇ ಮಾಡ್ಕೋಬಹುದು.
ಅಂದ್ರೆ ಒಂದು ಬುಟ್ಟಿ ಸಗಣಿ, ಒಂದು 10 ಲೀಟರ್ ಗೋಮೂತ್ರ, ಇದ್ರ ಜೊತೆಗೆ 2 ಕಿಲೋ ಬೆಲ್ಲ, 2 ಕಿಲೋ ದ್ವಿದಳ ಧಾನ್ಯದ ಹಿಟ್ಟು,

ಒಂದು ಬೊಗಸೆ ಒಂದು ಬದುವಿನ ಮಣ್ಣು ಅಂತ ಹೇಳ್ತೀವಿ. ಅದನ್ನು ಯಾಕಪ್ಪ ಬಳಸೋದು ಅಂತಂತಂದರೆ ಆ ಒಂದು ಇವನ ಭೂಮಿಗೆ ಹೊಂದಿಕೊಳ್ಳುವಂಥ ಜೀವಾಣುಗಳನ್ನು ಸಮೃದ್ಧಿಗೊಳಿಸೋದು. ಇದರ ಮೂಲಕ ಪ್ರತಿಯೊಂದು ಸಗಣಿನಲ್ಲಿರುವಂಥ ಒಂದು ಹೆಚ್ಚಿನ ಪ್ರಮಾಣದ ಒಂದು ಜೀವಾಣುಗಳಿರ್ತವೆ. ನಾವು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಆಕ್ಟಿನೋಮೈಸಿಟೀಸು, ಸಾರ್ವಜನಿಕ ಸ್ಥಿರೀಕರಣ ಮಾಡುವಂಥವು, ರಂಜಕ ಕರಗಿಸುವಂಥ ಒಂದು ಅಣುಜೀವಿಗಳು, ಇವೆಲ್ಲವೂ ಸಹಿತ ಸಗಣಿ ಗೊಬ್ಬರದಲ್ಲಿರ್ತದೆ. ನಮ್ಮ ಏನು ಸಾವಯವ ಕೃಷಿ ಅಂತ ಹೇಳಿದರೆ ಆ ಸಾವಯವ ಕೃಷಿ ಒಳಗೆ ಟ್ರೈಕೋಡರ್ಮಾ ಅಂತ ಏನು ಹೇಳ್ತೀವಿ, ಇವೆಲ್ಲವೂ ಸಹಿತ ಸಗಣಿ ಒಳಗಿರ್ತದೆ.

0: ಆ ಒಂದು ಅಣುಜೀವಿಗಳು ಇವೆಲ್ಲವೂ ಸಹಿತ ಸಗಣಿ ಗೊಬ್ಬರದಲ್ಲಿರ್ತದೆ. ನಮ್ಮ ಏನು ಸಾವಯವ ಕೃಷಿ ಅಂತ ಹೇಳಿದ್ರೆ ಆ ಸಾವಯವ ಕೃಷಿ ಒಳಗೆ ಟ್ರೈಕೋಡರ್ಮ ಅಂತ ಏನು ಹೇಳ್ತೀವಿ, ಇವೆಲ್ಲವೂ ಸಹಿತ ಸಗಣಿ ಒಳಗಿರ್ತದೆ. ಆ ಸಗಣಿ ಒಂದು ಬಳಸೋದ್ರಿಂದ ಈ ಒಂದು ಬೆಲ್ಲವನ್ನು ಏನು ಬಳಸ್ತೀವಿ, ಇದು ಶಕ್ತಿಯಾಗಿ ಪರಿವರ್ತನೆಯಾಗಿ ಆ ಒಂದು ಜೀವಾಣುಗಳು ಬಹಳ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗ್ತದೆ. ಸುಮಾರು 7 ದಿವಸಗಳ ನಂತರ ಅದನ್ನು ಒದಗಿಸಿಟ್ಟು ಆ ಪ್ರೋಟೀನ್ ಅಂಶವಾಗಿ ನಮ್ಮ ದ್ವಿದಳ ಧಾನ್ಯದ ಹಿಟ್ಟುಗಳು ಬಳಸೋದ್ರಿಂದ ಉಪಯೋಗ ಆಗ್ತದೆ. ಇದನ್ನು 7 ದಿವಸದ ನಂತರ ನಾವು ಭೂಮಿ ಮೇಲೆ ಸಿಂಪಡಿಸಬೇಕಾಗ್ತದೆ. ಇದನ್ನು ಪ್ರತಿ 21 ಈ ಒಂದು ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಅಂತ ಹೇಳ್ತೀವಿ, 60 ದಿವಸ 70 ದಿವಸದಲ್ಲಿ ಬರುವಂತಹ ಬೆಳೆಗಳಿಗೆ ಅಥವಾ ಈ ಒಂದು ಯಾವುದು ತಪ್ಪಲು ಪಲ್ಲೆದಂತಹ ಬೆಳೆಗಳಿಗೆ 15 ದಿವಸಕ್ಕೊಂದ್ಸಾರಿ ಬಳಸಬೇಕಾಗ್ತದೆ. ಈ ಒಂದು ದೀರ್ಘಾವಧಿ ಬೆಳೆಗಳಿಗೆ 3 ವಾರಗಳಿಗೆ ಒಂದ್ಸಾರಿ ಜೀವಾಮೃತವನ್ನು ಪ್ರತಿ ಎಕರೆಗೆ 200 ಲೀಟರ್ ಪ್ರಮಾಣದಲ್ಲಿ ಬಳಸ್ತೇವೆ. ಈ ಬಳಸೋದ್ರಿಂದ ಏನಪ್ಪಾ ಆಗ್ತದೆ ಅಂತಂದರೆ, ನಾನು ಈಗಾಗಲೇ ಹೇಳಿದಾಗ ಇದರಲ್ಲಿ ಅಸಂಖ್ಯಾತವಾದಂಥ ಜೀವಾಣುಗಳು ಭೂಮಿಗೆ ಸೇರ್ತದೆ. ಇಲ್ಲಿ 3ನೇ ತತ್ವ ಇನ್ನೊಂದು ಹೇಳ್ತೀವಿ, ತಾವಾಗಲೇ ಹೇಳಿದ್ರಿ ಮುಚ್ಚಳಿಕೆ ಅಂತೇಳಿ, ಅಂದರೆ ಅಚ್ಚಾದನೆ, ಮಲ್ಚಿಂಗ್ ಅಂತಲೂ ಹೇಳ್ತೀವಿ. ಈ ಯಾವುದೇ ಒಂದು ಬೆಳೆ ಉಳಿಕೆಗಳು ಅಥವಾ ಬದುವಿನಲ್ಲಿ ಮೇಲೆ ಬೆಳೆದಂಥ ದ್ವಿದಳ ಧಾನ್ಯದ ಒಂದು ಮರ ಮುಟ್ಟಿನಂಥ ಗಿಡಗಳು, ಹಂಗೆ ಗ್ಲಿರಿಸಿಡಿಯಾ ಇಂಥದ್ದು ಕಟಿಂಗ್ ಮಾಡಿ ಅದನ್ನು ನೆಲವನ್ನು ಮುಚ್ಚಬೇಕಾಗ್ತದೆ. ಮುಚ್ಚಿದದ ಮೇಲೆ ಈ ಜೀವಾಮೃತವನ್ನು ಬಳಸ್ತೀವಿ. ಈ ಜೀವಾಮೃತದಲ್ಲಿರುವಂಥ ಜೀವಾಣುಗಳು ಅದನ್ನು ಬಳಸ್ಕೊಂಡು ಮತ್ತೆ ಮಣ್ಣಿನಲ್ಲಿ ಅಭಿವೃದ್ಧಿ ಆಗ್ತವೆ. ಜೀವಾಮೃತವನ್ನು ಬಳಸಿದಾಗ ನಾವು ವೈಜ್ಞಾನಿಕವಾಗಿ ಕಂಡುಕೊಂಡದ್ದೇನಂತಂದ್ರೆ, ಅಂತಹ ಭೂಮಿನಲ್ಲಿ ಈ ಎರೆಹುಳುಗಳ ಸಂಖ್ಯೆನೂ ಸಹಿತ ತಂತಾನೇ ಜಾಸ್ತಿ ಆಗ್ತದೆ. ಈ ಜಾಸ್ತಿ ಆಗೋದ್ರಿಂದ ಎರೆಹುಳುಗಳು ತಮ್ಗೆ ಗೊತ್ತಿದೆ ಈಗಾಗಲೇ ರೈತನ ಮಿತ್ರ ಅಂತ ಹೇಳ್ತೀವಿ, ಅದರ ಕೆಲಸ ಏನಪ್ಪಾ ಅಂತಂದರೆ ಈ ಏನು ಅಚ್ಚಾದನೆ ಮಾಡಿರ್ತೀವಿ ಇದನ್ನು ಸಹಿತ ಕಳೀತಾ ಇರುವಾಗ ಇದನ್ನು ಸಹಿತ ಅದನ್ನು ತಿನ್ನುತ್ತೆ, ತಿಂದು ಭೂಮಿ ಒಳಗೆ ಹೋಗಿ ಭೂಮಿ ಮೇಲೆ ಬರುತ್ತೆ. ಹೀಗಾಗಿ ಭೂಮಿ ಉದ್ದಗಲಕ್ಕೂ ಓಡಾಡ್ತಾ ಇರೋದ್ರಿಂದ ಸುರಂಗ ಮಾರ್ಗಗಳಾಗ್ತದೆ, ಇದರಿಂದ ಭೂಮಿ ಸಡಿಲಗೊಳ್ತದೆ. ಯಾವಾಗ ನಮಗೆ ಮಳೆಯಿಂದ ನೀರು ಬರ್ತದೆ, ನೀರು ಸರಾಗವಾಗಿ ಇಂಗ್ತದೆ, ಭೂಮಿನಲ್ಲಿ ಹಿಡಿದಿಟ್ಕೊಳ್ತದೆ. ಈ ಅಚ್ಚಾದನೆ ಇರೋದ್ರಿಂದ ಆವಿಯಾಗೋಕ್ಕೂ ಸಹಿತ ಬಿಡೋದಿಲ್ಲ, ಭೂಮಿನಲ್ಲಿ ನೀರು ಸಂರಕ್ಷಣೆ ಆಗ್ತದೆ. ಇದನ್ನು ಸಹಿತ ಗಮನಿಸಿದ್ದೀವಿ, ಈ ರಾಸಾಯನಿಕಗಳನ್ನು ಬಳಸಿದಂಥ ಭೂಮಿನಲ್ಲಿ ಎಪ್ಪುಗಟ್ಟುತ್ತದೆ. ಭೂಮಿ ಎಪ್ಪುಗಟ್ಟೋದ್ರಿಂದ ಮಳೆ ಜೋರಾಗಿಬಿಡ್ತು ಅಂತಂದ್ರೆ ಭೂಮಿನಲ್ಲಿ ನೀರು ಇಂಗೋದೇ ಇಲ್ಲ, ಹರಿದು ಹೋಗ್ಬಿಡ್ತದೆ ಅವರಿಗೆ ಮಳೆ ಜಾಸ್ತಿ ಬಂದರೂ ಸಹಿತ. ಹೀಗಾಗಿ ನೀರಿನ ಸಂರಕ್ಷಣೆ ಆಗೋದಿಲ್ಲ. ಇಲ್ಲಿ ಮಲ್ಚಿಂಗ್ ಮಾಡಿರೋದ್ರಿಂದ ಇವು ತಡೆಗೋಡೆಯಾಗಿ ಕೆಲಸ ಮಾಡುತ್ತೆ, ಮತ್ತು ಎರೆಹುಳುಗಳು ಸುರಂಗ ಮಾರ್ಗ ಮಾಡೋದ್ರಿಂದ ಸರಾಗವಾಗಿ ಭೂಮಿನಲ್ಲಿ ನೀರು ಇಂಗುತ್ತೆ, ಸಂರಕ್ಷಣೆ ಆಗಿರ್ತದೆ. ಯಾವಾಗ ಮಳೆ ಆಗೋದಿಲ್ಲ ಅಂಥ ಸಮಯದಲ್ಲಿ ನೀರು ಮತ್ತೆ ಆವಿಯಾಗಿ ಮೇಲಕ್ಕೆ ಬಂದು ಈ ಆಚ್ಛಾದನೆ ಮಾಡಿದಂಥ ವಸ್ತುವಿನಲ್ಲಿ ಏನು ಬೇರುಗಳ ವಲಯ ಅಂತ ಹೇಳ್ತೀವಿ, ಅಲ್ಲಿ ನೀರು ಒದಗಿ ಈ ಒಂದು ಡ್ರೌಟ್ ರೆಸ್ಟ್ ಬರ ನಿರೋಧಕ ಶಕ್ತಿ ನಮಗೆ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಬರ್ತದೆ. ಮತ್ತು ರೈತರು ಸಹಿತ ಸಾಕಷ್ಟು ಸಾರಿ ತೋರಿಸಿದ್ದಾರೆ, ನೈಸರ್ಗಿಕ ಕೃಷಿಕರು ಸರ್ ನಾವು ನಮ್ಮ ಭೂಮಿ ನೋಡ್ರಿ ನಮ್ಮಲ್ಲಿ ಬೆಳೆದಂಥ ಬೆಳೆ ಇನ್ನೂ ಹಚ್ಚಸರಾಗಿದೆ, ಈ ಬರ ಬಂದದ್ರಿಂದ ನಮ್ಮ ಪಕ್ಕದಲ್ಲಿ ರಾಸಾಯನಿಕ ಬಳಸುವಂಥವರ ಒಂದು ಕ್ಷೇತ್ರ ಒಣಗೋಗಿದೆ, ಅವರು ಅರಗ್ತಾ ಇದ್ದಾರೆ ಅಂತ. ಇದೇ ನಿದರ್ಶನ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ. ಈ ರೀತಿಯಾಗಿ ಹಲವಾರು ತತ್ವಗಳನ್ನು ಅಳವಡಿಸಿಕೊಂಡು ಭೂಮಿಯನ್ನು ಸುಧಾರಣೆ ಮಾಡಿ ಬೆಳೆ ಬೆಳೆಯೋದ್ರಿಂದ ಉತ್ತಮವಾದಂಥ ಬೆಳೆಯನ್ನು ನೈಸರ್ಗಿಕ ಕೃಷಿಯೊಳಗೆ ತಗೋಬಹುದು.
1: ಡಾಕ್ಟರ್ ಚಂದ್ರಶೇಖರ ಟಿಪಿ ಅವರು ಬಹಳ ಕತೆ ತರ ಹೇಳಿದ್ರಿ, ಅಂದ್ರೆ ನೈಸರ್ಗಿಕ ಕೃಷಿ ಎಂತ ಒಂದು ಆನಂದದಾಯಕವಾಗಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ಎಲ್ಲ ಮಾಡ್ತಾ ಇದ್ರು, ಬಹು ಬೆಳೆ ಪದ್ಧತಿ ಇತ್ತು, ಅವು ಸಾಕಷ್ಟು ಪಕ್ಷಿಗಳೆಲ್ಲ ಬರ್ತಿದ್ವು, ಅಂದ್ರೆ ಕೀಟಗಳನ್ನ ತಿನ್ಲಿಕ್ಕೆ ಪಕ್ಷಿಗಳು ಬರುವ, ಅದಕ್ಕೆ ಬೇಕಾದಂತ ಒಂದು ಬಹು ಬೆಳೆ ಪದ್ಧತಿ ಇದ್ದಾಗ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾ ಇದ್ವು. ಮತ್ತು ಬದುವಿಗುಂಟ ನಾವು ಸಾಕಷ್ಟು ಅರಣ್ಯ ಕೃಷಿ ಮಾಡ್ತಾ ಇದ್ರು, ಸೆಣಬು ಅಂತೆಲ್ಲ ಬೆಳೀತಾ ಇದ್ರು. ಅಂದ್ರೆ ಈ ಮಣ್ಣಿಗೆ ಪೂರಕವಾಗುವಂತ ಒಂದು ನಿಸರ್ಗದತ್ತವಾದ ಒಂದು ಕೆಲಸವನ್ನ ಮಾಡ್ತಿದ್ರು. ನಿಧಾನವಾಗಿ ರಾಸಾಯನಿಕ ಉಪಯೋಗ ಆದಂಗೆಲ್ಲ ನಮ್ಮ ರೈತ ಬಾಂಧವರು ಸ್ವಲ್ಪ ಆಲಸಿಗಳಾದ್ರು, ಆಲಸಿಗಳಾಗಿ ಇವತ್ತು ಸಾಕಷ್ಟು ಈ ಸರ್ಕಾರಿ ಗೊಬ್ಬರ ಅಂತ ನಾವು ಅಂದ್ರೆ ಈ ಪೌಷ್ಟಿಕಾಂಶಗಳನ್ನು ಮೇಲಿಂದ ಕೊಡೋದು, ರಾಸಾಯನಿಕಗಳಿಂದ ನಾವು ಇವುಗಳನ್ನೆಲ್ಲ ನಿಯಂತ್ರಣ ಮಾಡೋದೆಲ್ಲ ಶುರು ಮಾಡಿದ್ರು. ಹಿಂಗಾಗಿ ನಿಸರ್ಗದ ಕೋಪವನ್ನು ಎದುರಿಸಬೇಕಾಯ್ತು, ಅದರ ಪರಿಣಾಮ ಇವತ್ತು ಖರ್ಚು ಹೆಚ್ಚಾಗಿದೆ, ಇಳುವರಿ ಕಮ್ಮಿ ಆಗಿದೆ. ತಾವು ಹೇಳೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಖರ್ಚು ಕಡಿಮೆ, ಇಳುವರಿ ಜಾಸ್ತಿ ಇರ್ತದೆ, ಮತ್ತು ರೈತನ ಸ್ನೇಹಿಯಾದಂತಹ ಎರೆಹುಳುಗಳು ಯಥೇಚ್ಛವಾಗಿ ಬರುವಂತ ಸಾಧ್ಯತೆ. ನೋಡಿ, ಜೀವಾಮೃತ ಹೇಳಿದ್ರಿ ಮತ್ತೆ ಬೀಜಾಮೃತ ಹೇಳಿದ್ರಿ, ಎರಡೂ ಕೂಡ ಎಷ್ಟು ಅದ್ಭುತವಾಗಿವೆ, ಬಹಳ ಅತ್ಯುತ್ತಮವಾದ ಕಲ್ಪನೆ. ಈಗ ಇನ್ನೊಂದು ನಿಸರ್ಗದತ್ತವಾಗಿ ಕೂಡ ತೇವಾಂಶ ಲಭ್ಯ ಇರ್ತದೆ ಹವಾಮಾನ ವಾತಾವರಣದಲ್ಲಿ, ಅದನ್ನು ಕೂಡ ಉಪಯೋಗ ಮಾಡಬೇಕು ಅಂತಂದ್ರೆ ಯಾವ ರೀತಿ ನೈಸರ್ಗಿಕ ಕೃಷಿಯಲ್ಲಿ ಸಹಾಯ?
0: ಇದು 3ನೇ ಒಂದು ಪಿಲ್ಲರ್ ಅಂತ ಹೇಳ್ತೀವಿ ನೈಸರ್ಗಿಕ ಕೃಷಿ ಒಳಗೆ, ಮಲ್ಚಿಂಗ್ ಅಂತ ಹೇಳಿದೆ. ಈ ಮಲ್ಚಿಂಗ್ ನ ಒಂದು ಉಪಯೋಗ ಏನಪ್ಪಾ ಅಂತಂದ್ರೆ, ಅಚ್ಚಾದನೆ ಮಾಡಿರ್ತೀವಿ ಅದು ಒಣ ಒಂದು ಬೆಳೆ ಉಳಿಕೆಗಳು ಇರ್ಬೋದು ಅಥವಾ ತಾವು ಹಸಿರೆಲೆ ಬೆಳೆಸಿದಾಗ ಸಹಿತ ಅದು ಒಣಗಿ ಇದಾಗಿರ್ತದೆ. ಈ ಮಳೆ ಇರಲಾರ್ದಂತ ಒಂದು ಪರಿಸ್ಥಿತಿ ಒಳಗೆ ಮುಂಜಾನೆ ಇಬ್ಬನಿ ಬೀಳ್ತದೆ, ಇಬ್ಬನಿ ಬಿದ್ದಂತ ಒಂದು ನೀರನ್ನು ಸಹಿತ ಈ ಒಂದು ಅಚ್ಚಾದನೆ ಮಾಡಿದಂತ ವಸ್ತುಗಳು ಹಿಡ್ಕೊಳ್ತವೆ. ಮತ್ತೆ ಈ ಯಾವಾಗ್ಲೂ ಮಳೆ ಕಡಿಮೆ ಆದಾಗ ಭೂಮಿಯ ಒಂದು ಕೆಳಪದರಿನಲ್ಲಿದ್ದ

0: ಅಂತ ತೇವಾಂಶ ಆವಿ ಮೂಲಕ ಮೇಲಕ್ಕೆ ಬರ್ತದೆ. ಇಲ್ಲಿ ಮಲ್ಚಿಂಗು ನಾವು ನೈಸರ್ಗಿಕ ಕೃಷಿ ಒಳಗೆ ಭಾಳ ಮುಖ್ಯವಾದದ್ದು. ಯಾಕೆ ಅಂತಂದ್ರೆ ಅದಿಲ್ಲ ಅಂತಂದ್ರೆ ಒಂದು ಟೈರ್ ಪಂಚರ್ ಆದಂಗೆ ಅಂತ ಹೇಳ್ತೇವೆ ರೈತರಿಗೆ. ಅವರ ಬಸ್ ಟೈರ್ ಪಂಚರ್ ಆದರೆ ನಾವು ಮುಂದೋಗಕ್ಕಾಗಲ್ಲ. ಹಾಗಾಗಿ ನೈಸರ್ಗಿಕ ಕೃಷಿ ಒಳಗೆ ಅಚ್ಚಾದನೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ನೈಸರ್ಗಿಕ ಕೃಷಿ ಮಾಡಿದ ಉಪಯೋಗ ತಗೊಳ್ಳೋದಕ್ಕಾಗಲ್ಲ. ಈ ಅಚ್ಚಾದನೆ ಮಾಡಿದಾಗ ಏನಾಗುತ್ತೆ, ಆವಿಯಾದಂತ ಬಂದಂತ ನೀರು ಆಕಾಶಕ್ಕೆ ಆವಿಯಾಗಿ ಹೋಗಕ್ಕೆ ಬಿಡುವುದಿಲ್ಲ. ಅದು ಅಚ್ಚಾದನೆ ಮಾಡಿದಂಥ ವಸ್ತುಗಳು ಅಲ್ಲೇ ತಡೆ ಹಿಡಿಯುತ್ತೆ. ತಡೆದಾಗ ಈ ಒಂದು ಮೇಲ್ಪದರಿನ ಮಣ್ಣೇನಿರುತ್ತೆ ಆ ಮಣ್ಣು ಆ ತೇವಾಂಶವನ್ನು ಏರ್ಕೊಳ್ತದೆ. ಇದು ಏರ್ಕೊಳ್ಳೋದ್ರಿಂದ ಅದು ಬೇರಿನ ವಲಯಕ್ಕೆ ಸಿಗುತ್ತೆ. ಹಾಗಾಗಿ ಆ ಬೇರುಗಳು ಸಸ್ಯದ ಬೇರುಗಳು ಅದನ್ನು ಬಳಸ್ಕೊಂಡು ತಮ್ಮ ಒಂದು ಲೈಫ್ ಸೈಕಲ್ ಅಂತ ಏನು ಹೇಳ್ತೀವಿ ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ.
1: ಮುಚ್ಚಳಿಕೆ ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದು. ಒಂದು ರಕ್ಷಣೆಯನ್ನ ನಾವೇನು ಸಂರಕ್ಷಿತ ಬೇಸಾಯ ಮಾಡ್ತೀವಲ್ಲ, ಆ ಒಂದು ಸಣ್ಣದಾಗಿ ಸಂರಕ್ಷಿತ ಬೇಸಾಯ ಆಗ್ತದಲ್ಲಿ
0: ಸಂರಕ್ಷಿತ ಬೇಸಾಯ ನೀರು ಮತ್ತು ಮಣ್ಣು ಎರಡು ಸಂರಕ್ಷಣೆ ಆಗ್ತದೆ.
1: ಮತ್ತೆ ಖರ್ಚು ಕಡಿಮೆ, ನೀವು ಸಂರಕ್ಷಿತ ಬೇಸಾಯದೊಳಗೆ ನಾವೆಲ್ಲ ಈ ಪಾಲಿಥಿನ್ ಸೀಡ್ಸ್ ಹಾಕಬೇಕಾಗುತ್ತೆ, ಅದ್ರ ಬದಲಿ
0: ಸರಿಯಾಗಿ ಸಂರಕ್ಷಿತ ಬೇಸಾಯ ಖರ್ಚು ಕಡಿಮೆ, ಇರುವಂತಹ ಬೆಳೆ ಉಳಿಕೆಗಳನ್ನ ಬಳಸ್ಕೋಬಹುದು, ಕಸವನ್ನು ಬಳಸ್ಕೋಬಹುದು, ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಆದಂತ ಸೆಣಬನ್ನ ಬೆಳೆದು ಅದನ್ನು ಸಹಿತ ಅಚ್ಚಾದನೆಯಾಗಿ ಬಳಸ್ಕೋಬಹುದು. ಕೆಲವೊಂದ್ ಕಡೆ ಇನ್ನೂ ಬೇರೆ ಪದ್ಧತಿ ಹೇಳ್ತೇವೆ. ನಮ್ಗೆ ಯಾವುದೇ ಬೆಳೆ ಉಳಿಕೆಗಳು ಸಿಗ್ಲಿಲ್ಲ ಅಂತಂದ್ರೆ ಈ ಒಂದು ದ್ವಿದಳ ಧಾನ್ಯಗಳು ಯಾವುದು ಹೆಸರು, ಉದ್ದು, ಸೋಯಾವರೆ, ಅಲಸಂದೆ ಇಂಥ ಬೆಳೆಗಳನ್ನು ಸಹಿತ ನಾವು ಬೆಳೆಯೋದ್ರಿಂದ ಸಹಿತ ಇವನ್ನೆಲ್ಲ ಮುಚ್ಚಿಕೊಳ್ತದೆ. ಮುಚ್ಚಿಕೊಳ್ಳೋದ್ರಿಂದ ಇಲ್ಲಿ ಮುಖ್ಯವಾಗಿ ಏನಾಗೋದು, ನಮ್ಮ ಎರೆಹುಳು ಒಂದು ಇದಕ್ಕೆ ಅಭಿವೃದ್ಧಿ ಆಗ್ಲಿಕ್ಕೆ ಕತ್ತಲು ಬೇಕು, ಅದಕ್ಕೆ ಅದರಿಂದನೂ ಸಹಿತ ಉಪಯೋಗ ಆಗ್ತದೆ. ಜೀವಾಣುಗಳಿಗೂ ಸಹಿತ ಬಿಸಿಲು ನೇರವಾಗಿ ಬೀಳಬಾರ್ದು. ಈ ಸಂರಕ್ಷಣೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಜೈವಿಕ ಒಂದು ಜೀವಾಣುಗಳು ಸಹ ಸಂರಕ್ಷಣೆ ಸಹಿತ ಆಗ್ತದೆ, ಎರೆಹುಳುಗಳ ಸಂರಕ್ಷಣೆ ಸಹಿತ ಆಗ್ತದೆ. ಇಲ್ಲಿ ನೀರು ಮತ್ತೆ ಮಣ್ಣಿನ ಸಂರಕ್ಷಣೆ ಜೊತೆಗೆ ಹೀಗಾಗಿ ನಾಲ್ಕನೇ ಒಂದು ಗಾಲಿ ಅಂತ ಏನ್ ಹೇಳ್ತೀವಿ, ವಾಫ್ಸಾ ಅಂತ ಹೇಳ್ತೀವಿ. ವಾಫ್ಸಾ ಅಂದ್ರೆ ಒಂದು ಮರಾಠಿಯ ಪದ. ಅದೇನಪ್ಪ ಅಂತಂದ್ರೆ ಗಾಳಿ ಆಡುವಿಕೆ. ಬೇರುಗಳು ಬರೀ ನೀರು ಒದಗಿಸೋದು ಅಷ್ಟೇ ಅಲ್ಲ, ಗಾಳಿ ಆಡುವಿಕೆ ಬೇರ್ನಲ್ಲಿ ವಲಯದಲ್ಲಿ ಬಹಳ ಮುಖ್ಯ. ಚೆನ್ನಾಗಿ ಗಾಳಿ ಆಡಿದಾಗ ಸಮೃದ್ಧಿಯಾಗಿ ಬೆಳೆಯುತ್ತೆ, ಬೆಳೆಯಕ್ಕೆ ಅನುಕೂಲ ಆಗ್ತದೆ. ಅದೇನೆ ನಾವು ಒಂದು ರಾಸಾಯನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ಅತಿ ಯಥೇಚ್ಛವಾಗಿ ನಾವು ಈ ಟ್ರ್ಯಾಕ್ಟರ್ ಬಳಕೆಯನ್ನು ಮಾಡಿದಾಗ ಭೂಮಿ ಗಟ್ಟಿ ಆಗ್ತದೆ ಅಂತ ಹೇಳ್ತೀವಿ. ಕಂಪ್ಯಾಕ್ಷನ್ ಅಥವಾ ಈ ಒಂದು ರಾಸಾಯನಿಕ ಕ್ರಿಯೆಗಳಿಂದ ಭೂಮಿ ಕಂಪ್ಯಾಕ್ಷನ್ ಜಾಸ್ತಿ ಆಗ್ತದೆ ಅಂತ ಅಂದ್ರೆ ಗಟ್ಟಿ ಆಗುವಿಕೆ ಜಾಸ್ತಿ ಆಗೋದ್ರಿಂದ ಗಾಳಿ ಆಡೋದಿಲ್ಲ. ಈ ಒಂದು ನೈಸರ್ಗಿಕ ಪದ್ಧತಿ ಅಳವಡಿಸ್ಕೊಂಡಾಗ ಭೂಮಿ ಬಹಳ ಮೆದು ಆಗ್ಬಿಡ್ತದೆ, ಗಾಳಿ ಆಡುವಿಕೆ ನಿಸರ್ಗದತ್ವವಾಗಿ ಆಗ್ತದೆ. ಹಾಗಾಗಿ ಬೆಳೆ ಬೆಳವಣಿಗೆ ಬಹಳ ಅನುಕೂಲ ಆಗ್ತದೆ.
1: ಇನ್ನೊಂದು ಡಾಕ್ಟರ್ ಚಂದ್ರಶೇಖರ್ ಟಿಪಿ ಅವರೇ, ಈಗ ಈ ನೈಸರ್ಗಿಕ ಕೃಷಿಯ ಲಾಭಗಳೊಳಗ ಈ ರೋಗವನ್ನು ನಿಯಂತ್ರಣ ಮಾಡೋದು ಮತ್ತೆ ಕೀಟ ನಿಯಂತ್ರಣ ಮಾಡೋದು ಇದು ಬಹಳ ಮುಖ್ಯವಾಗದು. ನಾವು ಹಸಿರು ಕ್ರಾಂತಿಯಲ್ಲಿ ನಾವು ಆರಂಭದಲ್ಲಿ ಬಹಳ ಯಶಸ್ಸು ಕಂಡ್ವಿ ರಾಸಾಯನಿಕ ಉಪಯೋಗದಿಂದ. ಆದ್ರೆ ಈಗೇನಾಗಿದೆ, ಅವು ರೋಗವನ್ನ ನಿಯಂತ್ರಣ ಮಾಡೋದು ಕಷ್ಟ ಆಗಿದೆ ಮತ್ತೆ ಕೀಟಗಳನ್ನ ನಿಯಂತ್ರಣ ಮಾಡೋದು ಕಷ್ಟ ಆಗಿದೆ. ಯಾಕಂದ್ರೆ ಅವು ಒಂಥರ ರೆಸಿಸ್ಟೆನ್ಸ್ ಬೆಳೆಸ್ಕೊಂಡ್ಬಿಟ್ಟವು, ಅದಕ್ಕೆ ಒಂದು ರೋಗ ನಿರೋಧಕತೆಯನ್ನ ಬೆಳೆಸ್ಕೊಂಡ್ಬಿಟ್ಟವು. ಅಂದ್ರೆ ನೀ ಎಂತ ಔಷಧ ಹಾಕಿದ್ರು ಕೂಡ ಅವು ಸಾಯುವುದಿಲ್ಲ ಅಂತ ಒಂದು ಪರಿಸ್ಥಿತಿ ಇರೋದ್ರಿಂದ ಇವತ್ತು ಕಬ್ಬಿನಲ್ಲಿ
0: ಉದಾಹರಣೆಗೆ ಹತ್ತಿಯೊಳಗೆ ಪಿಂಕ್ ಬೋಲ್ವರ್ಮ್ ಅಂತ ಹೇಳ್ತೀವಿ, ಅದು ಔಷಧಿಗಳನ್ನ ಏನೇ ಸಿಂಪಡಣೆ ಮಾಡಿದ್ರು ಸಹಿತ ನಿರ್ವಹಣೆ ಮಾಡೋದು ಕಷ್ಟ ಆಗಿದೆ. ತೊಗರಿ ಒಳಗೂ ಸಹಿತ ಇವೇನು ಕಾಯಿ ಕೊರಕಗಳು ಅಂತ ಹೇಳ್ತೀವಿ, ಎಲಿಯೋಥಿಸ್ ಕಾಯಿ ಕೊರಕ, ಇವೆಲ್ಲ ಔಷಧಿಗಳನ್ನ ತಿಂದು ಬದುಕುವಂತ ಶಕ್ತಿಗಳನ್ನ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ
1: ನಿರೋಧಕತೆ ಬೆಳೆಸ್ಕೊಂಡವ. ಅದಕ್ಕೆ ಈ ನಮ್ಮ ನೈಸರ್ಗಿಕ ಕೃಷಿಯೊಳಗೆ ಇದಕ್ಕೊಂದು ಬಹಳ ದಿವ್ಯ ಮಂತ್ರ ಅದ. ಬಹುಬೆಳೆ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಳ್ಳೋದು ಒಂದಾದ್ರೆ, ಇನ್ನೊಂದು ಅಂದ್ರೆ ಬೇರೆ ಏನು ವಿಧಾನಗಳನ್ನ ಅಳವಡಿಸ್ತಾರೆ ನೈಸರ್ಗಿಕ ಕೃಷಿಯಲ್ಲಿ, ಈ ಒಂದು ನೈಸರ್ಗಿಕವಾಗಿ ರೋಗವನ್ನು ನಿಯಂತ್ರಣ ಮಾಡುವಂತದ್ದು, ನೈಸರ್ಗಿಕವಾಗಿ ಕೀಟಗಳನ್ನ ನಿಯಂತ್ರಣ ಮಾಡುವಂತದ್ದು ಏನೇನು ವಿಧಾನಗಳನ್ನ ಈ ನೈಸರ್ಗಿಕ
0: ಬೆಳೆ ವೈವಿಧ್ಯತೆ ಮಾಡ್ಕೊಳ್ಳೋ ಇದರಿಂದನೇ ಆ ಒಂದು ಕೀಟಗಳ ಪ್ರಮಾಣ ಕಡಿಮೆ ಆಗ್ತದೆ. ಮತ್ತೆ ಈ ಒಂದೇ ಬೆಳೆ ಬೆಳೆಯೋದಕ್ಕೆ ಅಂತರ್ ಬೆಳೆ ಬಹಳ ಮುಖ್ಯ. ಯಾವುದೇ ಮುಖ್ಯವಾದಂತಹ ಬೆಳೆಗಳಲ್ಲಿ ಹತ್ತಿ ಬೆಳೀತಾ ಇದ್ರು ಸಹಿತ ಹತ್ತಿ ಒಳಗೆ ಸೋಯಾವರೆ, ಹತ್ತಿ ಒಳಗೆ ಹೆಸರು, ಮತ್ತೆ ತೊಗರಿ ಒಳಗೆ ಉದ್ದು, ಸಿರಿಧಾನ್ಯಗಳು. ಯಾಕೆಂದ್ರೆ ಇದು ತೊಗರಿ ದ್ವಿದಳ ಧಾನ್ಯ ಇರೋದ್ರಿಂದ ನವಣೆ, ಊದಲು, ಬರಗು ಇಂಥವನ್ನೆಲ್ಲ ಅಂತರ್ ಬೆಳೆಯಾಗಿ ಬೆಳೆಯುವಂಥದ್ದು ಎರಡನೇ ತತ್ವ. ಮುಂದೆ ಈಗಾಗಿಯೂ ಸಹಿತ ಬೆಳೆಗಳಿಗೆ ಕೀಟಗಳ ಅವಳಿ ಬಂದೇ ಬರ್ತದೆ, ಅದನ್ನ ನಿಯಂತ್ರಣ ಮಾಡಲಿಕ್ಕೆ ನಿಸರ್ಗದತ್ವವಾಗಿನೂ ಸಹಿತ ರೈತರೇ ತಯಾರು ಮಾಡ್ಕೊಳ್ಳುವಂತ ಅಸ್ತ್ರಗಳಿದಾವೆ. ಆ ಅಸ್ತ್ರಗಳು ಯಾವ್ದಪ್ಪ ಅಂತಂದ್ರೆ ನೀಮಾಸ್ತ್ರ ಅಂತ ಹೇಳ್ತೀವಿ. ಯಾವುದೇ ಬೆಳೆ ಪ್ರಾರಂಭದಲ್ಲಿ ಬಂದಾಗ ಬರುವಂತದ್ದು ರಸ ಇರುವಂತ ಕೀಡೆಗಳು, ಅದನ್ನ ನಿರ್ಮಾಣ ಮಾಡ್ಲಿಕ್ಕೆ ನೀಮಾಸ್ತ್ರ ಅಂತ ಬಳಸ್ತೀವಿ. ನೀಮಾಸ್ತ್ರಕ್ಕೆ ಬೇಕಾಗಿರೋದು ಅಂತಂದ್ರೆ ಬೇವಿನ ಎಲೆ, ಎಲ್ಲಾ ರೈತರಲ್ಲಿಯೂ ಸಿಕ್ಕೇ ಸಿಗ್ತದೆ ಅಂತ ಒಂದು ಬೇವಿನ ತಪ್ಪಲ, ಮತ್ತೆ ಗೋಮೂತ್ರ, ಸಗಣಿ ಇವು ಬೇಕಾಗ್ತದೆ. ಈ ಒಂದು ಸುಮಾರು 10 ಕಿಲೋಗ್ರಾಂನಷ್ಟು ಬೇವಿನ ಎಲೆ, ಇದ್ರ ಜೊತೆಗೆ ಒಂದು 5 ಕಿಲೋ ಪ್ರಮಾಣದಷ್ಟು ಒಂದು ಸಗಣಿ, ಒಂದು 10 ಲೀಟ್ರ್ ಗೋಮೂತ್ರ ಇದನ್ನು ಕೂಡಿಸಿ 200 ಲೀಟ್ರ್ನಲ್ಲಿ ನಾವು ಬೇವಿನ ಎಲೆಯನ್ನು ಚಟ್ನಿ ಮಾಡಿ ಅದ್ರ ಜೊತೆ ಕೂಡಿಸಿ ಉದುಗಿಸಿಡ್ಬೇಕು. 3 ದಿವಸ 3 ಸಾರಿ

0: ಮರಿ ತಿರುಗಾಡಬೇಕು ಅದು ಗಾಳಿ ಆಡೋದಕ್ಕೋಸ್ಕರ. ಮೂರನೇ ದಿವಸದ ನಂತರ ಅದನ್ನು ಸೋಸಿಕೊಂಡು ನಾವು ಸಿಂಪಡಣೆ ಮಾಡಿದ್ರೆ ಯಾವುದೇ ರಸ ಇರುವಂಥ ಕೀಡಿಗಳ ಒಂದು ಪ್ರಮಾಣವೂ ಸಹಿತ ಕಡಿಮೆ ಆಗ್ತದೆ, ಮತ್ತು ಮುಂದೆ ಅದರ ಅಭಿವೃದ್ಧಿನೂ ಕಡಿಮೆ ಆಗ್ತದೆ. ಯಾಕೆಂದರೆ ಈ ಬೇವಿನ ಇದರೊಳಗೆ ಅಜರ್ಡಿರೆಕ್ಟಿನ್ ಅಂತ ಅನ್ನೋ ಒಂದು ವಸ್ತು ಇರೋದ್ರಿಂದ ಅದನ್ನು ಸಹಿತ ನಿಯಂತ್ರಣ ಆಗ್ತದೆ. ಎರಡನೇದಾಗಿ ನಂತರ ಬರುವಂಥ ಕೀಡಿಗಳು ಅಂತಂದರೆ ಎಲೆ ತಿನ್ನುವಂಥವು. ಎಲೆ ತಿನ್ನುವಂಥ ಕೀಟಗಳಿಗೆ ನಾವು ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ ಅಂತೇಳಿ ನೈಸರ್ಗಿಕ ಕೃಷಿ ಒಳಗೆ ಬಳಸಲಿಕ್ಕಿದೆ ಹೇಳ್ತೀವಿ. ಇದೇನಪ್ಪ ಅಸ್ತ್ರ, ನಮಗೆಲ್ಲೂ ಸಿಗೋದಿಲ್ಲ ಅಂತ ರೈತರು ಅನ್ಕೋಬಾರ್ದು. ಅದನ್ನು ಸಹಿತ ತಾವೇ ಸಿಂಪಡಣೆ ತಾವೇ ತಯಾರು ಮಾಡ್ಕೋಬೋದು. ತಯಾರು ಮಾಡ್ಕೊಳ್ಳೋಕೆ ಮುಖ್ಯವಾಗಿ ಬೇಕಾಗಿದ್ದು ಗೋಮೂತ್ರ. ಗೋಮೂತ್ರದಲ್ಲೇ ಕುದಿಸ್ಬೇಕಾಗುತ್ತೆ. ಸುಮಾರು 1 ಎಕರೆಗೆ ಅಂತಂದರೆ ನಮಗೆ 6 ಲೀಟ್ರ್ ಗೋಮೂತ್ರದ ಪ್ರಮಾಣ ಬೇಕಾಗ್ತದೆ. ಇದು ಮಾಡೋ ಪ್ರಮಾಣ 1 ಎಕ್ಟರ್ ಪ್ರಮಾಣಕ್ಕೆ ಅಂತಂದರೆ 20 ಲೀಟ್ರ್ ಗೋಮೂತ್ರ. ಇದರೊಳಗೆ ಅಗ್ನಿಯಸ್ತ್ರಕ್ಕೆ ಬೇಕಾಗಿರೋದು ಅಂತಂದರೆ ಖಾರವಾದ ಮೆಣಸಿನಕಾಯಿ, ಜವಾರಿ ಬೆಳ್ಳುಳ್ಳಿ ಅಂತ ಹೇಳ್ತೀವಿ, ಮತ್ತು 1 ಕಿಲೋ ತಂಬಾಕು ಬೇವಿನ ಎಲೆ 5 ಕಿಲೋದ ಪ್ರಮಾಣದಷ್ಟು, ಅವನ್ನೆಲ್ಲ ಜಜ್ಜಿ ಈ 20 ಲೀಟ್ರ್ ಗೋಮೂತ್ರದಲ್ಲಿ ಕುದಿಸ್ಬೇಕು. ಒಂದು 1/2 ಗಂಟೆಯಷ್ಟು ಕುದಿಸಿ ಅದನ್ನು ಇಳಿಸ್ಕೊಂಡು 1-3 ದಿವಸ ಬಿಡಬೇಕಾಗುತ್ತೆ. ಅದರಲ್ಲಿರುವಂಥ ಆಲ್ಕಲಾಯ್ಡ್ಸು, ಯಾವ್ಯಾವ ಕೆಮಿಕಲ್ಸ್ ಇರ್ತವೆ ಎಲ್ಲವೂ ಸಹಿತ ರಾಸಾಯನಿಕ ವಸ್ತುಗಳು ಗೋಮೂತ್ರದಲ್ಲಿ ಬಿಡುತ್ತೆ. ಇದನ್ನು ಸೋಸಿ ಸಿಂಪಡಣೆ ಮಾಡೋದ್ರಿಂದ ನಮಗೇನು ಕಾಂಡಕರ್ಕಗಳು ಅಂತ ಹೇಳ್ತೀವಿ, ಎಲೆ ತಿನ್ನುವಂಥವು ಕೀಡುಗಳು ಸಹಿತ ನಿರ್ವಹಣೆ ಆಗ್ತದೆ. ಇನ್ನೊಂದು ಹೇಳಿದೆ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರಕ್ಕೇನಪ್ಪ ಅಂತಂದರೆ ರೈತರ ಸುತ್ತಮುತ್ತ ಸಿಗುವಂಥ ಒಂದು 5 ರೀತಿಯ ಎಲೆಗಳು, ಯಾವುದು ದನಗಳು ತಿನ್ನೋದಿಲ್ಲ ಅಂಥ ಒಂದು ತಪ್ಪಲುಗಳನ್ನು ನಾವು ಬಳಸಬೇಕಾಗತ್ತೆ. ಅದರೊಳಗೆ ಯಾವುದು ಬೇಕು ಅಂತಂದರೆ ಅಕ್ಕಿ, ಲಕ್ಕಿ ಅಂತ ಹೇಳ್ತೀವಿ, ಬಿಳಿ ಲಕ್ಕಿ, ಕರಿ ಲಕ್ಕಿ ಅಂತ ಬರ್ತದೆ, ದತ್ತೂರ, ಪಾರ್ಥಿನಿಯಮ್, ಇಂಥ ಒಂದು ಲಂಟಾನ ಕ್ಯಾಮರಾ, ಚದರಂಗಿ ಅಂತ ರೈತರ ಒಂದು ಪ್ರಚಲಿತ ಭಾಷೆದೊಳಗೆ ಹೇಳ್ತೀವಿ, ಇಂಥ ಒಂದು ಚೆಂಡುವು, ತುಳಸಿ, ಇಂಥದ್ದು ಯಾವುದಾದ್ರೂ ಒಂದು 5 ರೀತಿಯಾದಂಥ ಬೇವು ಸಾಮಾನ್ಯವಾಗಿ ಇರುವಂಥದ್ದು. ಇಂಥ ಒಂದು ತಪ್ಪಲುಗಳನ್ನು ಚಟ್ನಿ ಮಾಡಿ ಆ 20 ಲೀಟ್ರ್ ಗೋಮೂತ್ರದಲ್ಲೇ ಕುದಿಸ್ಬೇಕು. ಅಗ್ನಿಯಸ್ತ್ರ ಯಾವ ರೀತಿ ಹೇಳಿದೆ ಅದೇ ರೀತಿ 3 ದಿವಸ ಅದನ್ನಿಟ್ಟು ಸೋಸಿ ಅದನ್ನು ಬಳಸೋದ್ರಿಂದ ಸುಮಾರು 3% ಬಳಸಬೇಕು ಅಂತ ಹೇಳ್ತೀವಿ. ಅಂದರೆ 6 ಲೀಟ್ರು 200 ಲೀಟ್ರ್ ನೀರಿನೊಳಗೆ ಇದನ್ನು ಬಳಸಿದಾಗೂ ಸಹಿತ ಎಲೆ ತಿನ್ನೋ ಕೀಡೆಗಳು ಪ್ರಮಾಣ ಕಡಿಮೆ. ಮುಂದೆ ಕಾಯಿ ಕೊರುವಂಥ ಕೀಡೆಗಳು ಬರ್ತದೆ, ಅದಕ್ಕೆ ದಶಪರ್ಣಿ ಅಂತ ಹೇಳ್ತೀವಿ. ಇಲ್ಲೇನು 5 ರೀತಿಯಾದಂಥ ಎಲೆಗಳನ್ನು ಬಳಸಿದ್ವಿ, ಅಲ್ಲಿ 10 ರೀತಿಯಾದಂಥ ಎಲೆಗಳನ್ನು ಬಳಸಬೇಕಾಗ್ತದೆ. ಇನ್ನೂ ಮುಂದುವರೆದು ನಮ್ಮಲ್ಲಿ ಸಿಗುವಂಥದ್ದು ಸೀತಾಫಲ ಎಲೆ, ಬೇವಿನ ಎಲೆ, ಮತ್ತು ಕಣಗಲ, ವಂಗೆ, ಬೇವು, ಇಂಥ 10 ರೀತಿಯಾದಂಥ ಎಲೆಗಳನ್ನು ಬಳಸ್ಕೊಂಡು ನಾವು ಅಗ್ನಿಯಸ್ತ್ರಕ್ಕೆ ಏನು ಬಳಸ್ತೀವಿ, ತಂಬಾಕು, ಖಾರದ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಇವೆಲ್ಲವನ್ನು ಕೂಡಿಸಿ ಮಾಡುವಂಥದ್ದು ದಶಪರ್ಣಿ. ಇದನ್ನು ಸುಮಾರು ಮಾಡಲಿಕ್ಕೆ ಅಂದರೆ ಇದರಲ್ಲಿ ಕುದಿಸೋಂಗಿಲ್ಲ, 200 ಲೀಟ್ರ್ನಲ್ಲಿ ಸಗಣಿನೂ ಬಳಸ್ತೀವಿ, ಗೋಮೂತ್ರವನ್ನು ಬಳಸ್ತೀವಿ, ಇವೆಲ್ಲದ ಎಲೆಗಳನ್ನು ಬಳಸ್ತೀವಿ, ಎಲ್ಲ ಪರಿಕರಗಳನ್ನು ಹಾಕಿ 40 ದಿವಸಗಳ ಕಾಲ ಒದಗಿಸಿಡ್ತೀವಿ.
1: ಕಳಿಲಿಕ್ಕೆ ಬಿಡಬೇಕು.
0: ಪ್ರತಿ ದಿವಸ ತಿರುವಾಡೋದಂತೂ ಇದ್ದೇ ಇದೆ. ಇದು ಸೋಸಿ ಕೂಡಿಟ್ಟುಕೊಂಡು ನಾವು ಯಾವುದೇ ಒಂದು ಕೀಡೆ ಬಂದರೂ ಸಹಿತ ದಶಪರ್ಣಿಯನ್ನು ಬಳಸಿದ್ರೆ ಅದು ನಿಯಂತ್ರಣ ಆಗ್ತದೆ. ನಮ್ಮ ಸಂಶೋಧನೆಯೊಳಗೆ ನೋಡಿದ್ವಿ, ಇತ್ತೀಚೆಗೆ ಗೋವಿನ ಜೋಳದಲ್ಲಿ ಈ ಫಾಲ್ ಆರ್ಮಿ ವನ್ ಆ ಸೈನಿಕ ಹುಳು ಏನಿದೆ ಅದರ ಅವಳಿನೂ ಸಹಿತ ಜಾಸ್ತಿ. ಈ ದಶಪರ್ಣಿಯನ್ನು ಸಿಂಪರಣೆ ಮಾಡಿದ 1-2 ನಿಮಿಷದಲ್ಲಿ ಆ ಕೀಡೆ ಸುಳಿಯಲ್ಲಿದ್ದುದು ಒದ್ದಾಡಿ ಹೊರಗೆ ಬಂದು ಬಿದ್ದಂಥ ನಿದರ್ಶನಗಳನ್ನು ಸಹಿತ ಕಣ್ಣಾರೆ ನಾವು ನೋಡಿದ್ವಿ. ಹಾಗಾಗಿ ಎಲ್ಲ ರೀತಿಯಾದಂಥ ಕೀಡೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ದಶಪರ್ಣಿಯನ್ನು ಬಳಸ್ತೀವಿ. ಹೀಗಾಗಿ ನೀಮಾಸ್ತ್ರ, ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ದಶಪರ್ಣಿ, ಕೆಲವೊಂದು ಸಮಯದಲ್ಲಿ ಈಗೂ ನಿಯಂತ್ರಣ ಆಗಲಿಲ್ಲ ಅಂದರೆ 2 ಅಸ್ತ್ರಗಳನ್ನು ಕೂಡಿ ಸಿಂಪರಣೆ ಮಾಡಿದಾಗ ಭಾಳ ಎಫೆಕ್ಟಿವ್ ಆಗಿ ಅಂದರೆ ನಿಸರ್ಗದತ್ತವಾಗಿ ಅಂಥ ವಸ್ತುಗಳು, ಈ ವಸ್ತುಗಳನ್ನು ಬಳಸೋದ್ರಿಂದ ರೈತರಿಗೆ ಯಾವುದೇ ತೊಂದರೆಗಳಾಗೋದಿಲ್ಲ.
1: ಈ ಹುಳಿ ಮಜ್ಜಿಗೆನು
0: ಇದು ಕೀಡಿಗೆ ರೋಗಕ್ಕೆ ಅಂತ ಬಂದಾಗ ರೋಗ ನಿರ್ವಹಣೆಗೆ ಶುಂಠಿ ಅಸ್ತ್ರ ಅಂತ ಹೇಳ್ತೀವಿ. ಮತ್ತು ಹುಳಿ ಮಜ್ಜಿಗೆ 5 ದಿವಸ ತಾವು ಮೊಸರು ಮಾಡಿಡ್ತು ಅಂತಂದರೆ ಅದು ಹುಳಿಯಾಗಿರ್ತದೆ. ಅಥವಾ ಕೆಲವು ಸಮಯದಲ್ಲಿ ಏನು ಹೇಳ್ತೀವಿ, ಬೆಣ್ಣೆ ತೆಗೆದು ಉಳಿದಂಥ ಮಜ್ಜಿಗೆಯನ್ನು 5 ದಿವಸ ಒದಗಿಸಿಟ್ಟು 5 ದಿವಸದ ನಂತರ ಅದನ್ನು ಹುಳಿ ಮಜ್ಜಿಗೆಯಾಗಿ ಬಳಸ್ಬೋದು. ಇದರಿಂದ ಆ ಒಂದು ಎಲೆಗಳ ಮೇಲೆ ಬರುವಂಥ ಯಾವುದೇ ರೋಗವನ್ನು ಸಹಿತ ನಿಯಂತ್ರಣ ಮಾಡ್ಬೋದು. ಇನ್ನೊಂದು ಶುಂಠಿ ಅಸ್ತ್ರ ಅಂತ ಹೇಳಿದೆ, ಅದಕ್ಕೇನಪ್ಪ ಅಂದರೆ ಒಣ ಶುಂಠಿ ಪುಡಿ ಒಂದು ಬೇಕಾಗುತ್ತೆ. ತಾವ ಶುಂಠಿ ಬೆಳ್ಕೊಂಡ್ರೂ ಸಹಿತ ಒಣಗಿಸಿಟ್ಕೊಂಡು ಅದನ್ನು ಪುಡಿ ಮಾಡಿ ಕುದಿಸ್ಬೇಕು. ಸುಮಾರು 2 ಲೀಟ್ರ್ ನೀರಿನಲ್ಲಿ 200 ಗ್ರಾಮು ಒಣ ಶುಂಠಿ ಪುಡಿಯನ್ನು ಕುದಿಸುವಂಥದ್ದು, 2 ಲೀಟ್ರ್ ಹಾಲನ್ನು ಕುದಿಸಿ ಅದರ ಕೆನೆ ತೆಗೆದು ಉಳಿದಂಥದ್ದನ್ನು 2 ಕೂಡಿಸಿ 1 ದಿವಸ ಬಿಡಬೇಕಾಗತ್ತೆ. ಬಿಟ್ಟ ನಂತರ ಮಾರನೇ ದಿವಸ 200 ಲೀಟ್ರ್ನಲ್ಲಿ ಪ್ರಮಾಣವನ್ನು ಬಳಸಿ ಸಿಂಪಡಣೆ ಮಾಡೋದ್ರಿಂದ ಎಲೆ ಚುಕ್ಕೆ ರೋಗಗಳು, ಎಲೆ ಮೇಲೆ ಬರುವಂಥ ರೋಗಗಳನ್ನು ನಿಯಂತ್ರಣ ಮಾಡಬೇಕು.
1: ಸಾವಯವ ಕೃಷಿಯೊಂದಿಗೆ ನೈಸರ್ಗಿಕ ಕೃಷಿ ಇನ್ನೂ ಬಹಳ ಪರಿಣಾಮಕಾರಿ ಆಗಿದೆ ಅನ್ನೋದನ್ನು ಬಹಳ ವಿಸ್ತೃತವಾಗಿ ಹೇಳಿದ್ರಿ. ಡಾಕ್ಟರ್ ಚಂದ್ರಶೇಖರ್ ಅವರೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು.
2: ನಮಸ್ಕಾರ.

0: ಇದುವರೆಗೂ ನೈಸರ್ಗಿಕ ಕೃಷಿಯ ಪ್ರಯೋಜನಗಳು ಈ ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾ ಚಂದ್ರಶೇಖರ್ ಟಿಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಸಂಕಲನ ತ್ರಿವೇಣಿ ಬೆಟಗೇರಿ.
1: ಕೃಷಿ ಶೋಧನೆ ಸಾಧನೆ, ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
2: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
2: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
1: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
2: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
1: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
2: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
1: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
0: ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ, ನೇರ ಫೋನಿನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ಕೃತಕ ದಂತ, ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ. ಭಾಗವಹಿಸುತ್ತಾರೆ ಡಾಕ್ಟರ್ ಡಾನಿಯಲ್ ಮೊಬೆನ್. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಕುಮಾರ್ ಅಗಡಿ. ಮತ್ತೆ ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ವಾರ್ತೆಗಳ ವಿವರ: ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕನ್ನಡಿಗರಾದ ಶತಾವಧಾನಿ ಡಾ ಆರ್ ಗಣೇಶ್ ಅವರು ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆ.

0: ಗಾಗಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು, ಎಸ್ಜಿ ಸುಶೀಲಮ್ಮ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ದೇಶದಲ್ಲಿ ರಸಗೊಬ್ಬರದ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ ಶೇಕಡಾ 33ರಷ್ಟು ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಪ್ರಸಕ್ತ ವರ್ಷ 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವನ್ನು ಅಂದಾಜಿಸಲಾಗಿದೆ. ಪ್ರಸ್ತುತ 200.12 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಲಭ್ಯವಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟನಿಂದ ಶೇಕಡಾ 40ರಷ್ಟು ಕಚ್ಚಾ ತೈಲ, ಶೇಕಡಾ 90ರಷ್ಟು ಎಲ್ಪಿಜಿ ಹಾಗೂ ಶೇಕಡಾ 65ರಷ್ಟು ನೈಸರ್ಗಿಕ ಅನಿಲದ ಆಮದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆ ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಹರಿಯಾಣದ ಜಿಂದ್ ಜಿಲ್ಲೆಯ ಬಿಬಿಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಧನ ಉಳಿಸಲು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದಾಗಿ ತಿಳಿಸಿದರು. ಮೇ 21ರಂದು ದೇಶದಲ್ಲಿ 271 ಗಿಗಾವ್ಯಾಟ್ಗಳ ಗರಿಷ್ಠ ವಿದ್ಯುತ್ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಎಂದು ಸಚಿವ ಮನೋಹರ್ ಲಾಲ್ ಹೇಳಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆಯೂ ಇಂಧನ, ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಸ್ಥಿರವಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಖಜಾನೆಯ ಮೇಲೆ 1 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಬಿದ್ದಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರನ್ನೊಳಗೊಂಡ ನ್ಯಾಯಪೀಠ, ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಸಿಬಿಐಗೂ ಈ ಕುರಿತು ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಹಿಂದಿನ ಪ್ರಶ್ನೆಪತ್ರಿಕೆ ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿಯದಿರುವುದು ದುಃಖಕರ ಎಂದು ನ್ಯಾಯಪೀಠ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿತು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದ ಸಮಿತಿಯು ಕಳೆದ ವರ್ಷ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಮಾಡಿದ ಶಿಫಾರಸುಗಳ ಅನುಸರಣೆಯನ್ನು ವಿವರಿಸುವ ಅಫಿಡವಿಟ್ ಅನ್ನು ಗುರುವಾರದೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಎನ್ಟಿಎಗೆ ನಿರ್ದೇಶಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ನಂತರ ಈ ತಿಂಗಳ 3ರಂದು ನಡೆಸಲಾದ ನೀಟ್ ಯುಜಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯಲ್ಲಿ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮೂಲಕ ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳ ಬಳಿಕ ಈ ಮಸೂದೆಯನ್ನು ಮಂಡಿಸಿರುವ ಮೂರನೇ ರಾಜ್ಯವಾಗಿ ಅಸ್ಸಾಂ ಗುರುತಿಸಿಕೊಂಡಿದೆ. ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ

0: ಅತುಲ್ ಬೋರಾ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ಇದೇ 27ರಂದು ಮಸೂದೆಯ ಕುರಿತು ಚರ್ಚೆ ನಡೆಯಲಿದೆ. ಕಳೆದ 13ರಂದು ಅಸ್ಸಾಂ ಸಚಿವ ಸಂಪುಟವು ಏಕರೂಪ ನಾಗರಿಕ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಿತ್ತು. ಉತ್ತರಾಧಿಕಾರ, ವಿವಾಹದ ಕಾನೂನುಬದ್ದ ವಯೋಮಾನ, ಬಹುವಿವಾಹ ಇತ್ಯಾದಿ ಹಲವಾರು ಅಂಶಗಳನ್ನು ಮಸೂದೆ ಒಳಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು ಇನ್ನೂ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಬರುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಹಾದುಹೋಗುವ ಹಾರ್ಮೋಜ್ ಜಲಸಂಧಿಯು ಈ ವರ್ಷದ ಆರಂಭದಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ನಂತರ ಪ್ರಮುಖ ಅಡಚಣೆಗಳನ್ನು ಎದುರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನು ಕೊನೆಗೊಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಜಾಗತಿಕ ಬೆಂಬಲವಿದೆ, ಆದರೆ ಶಾಂತಿಯ ಹಾದಿ ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಹವಾಮಾನ. ಇದ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಪ್ಲೇ ಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. 10 ತಂಡಗಳು ಪಾಲ್ಗೊಂಡಿದ್ದ ಪಂದ್ಯಾವಳಿಯಲ್ಲಿ 4 ತಂಡಗಳು ಪ್ಲೇ ಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಅಂತ್ಯಗೊಳಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಾವಳಿ ಆರಂಭವಾಗಲಿದೆ. 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂದ್ಯಾವಳಿಯು ಸ್ಟಾವಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದೆ. ಪಂದ್ಯಗಳು ಡೀಚ್ಮನ್ ಬಿಜೋರ್ವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026ರ ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಕಥಾ ಕಲರವ. ಇಂದಿನ ಕಥಾ ಕಲರವದಲ್ಲಿ ಕಥೆ ಒಗ್ಗಟ್ಟಿನಲ್ಲಿ ಬಲವಿದೆ.
2: ಹಲೋ ಮುದ್ದು ಮಕ್ಕಳಿ, ಹೇಗಿದ್ದೀರಿ? ನಿಮ್ ನಿಮ್ ಮನೆಗಳಲ್ಲಿ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ ಅನ್ಕೊಳ್ತೀನಿ. ಹಾ ಮಕ್ಕಳಿ, ಶಾಲಾ ಪಠ್ಯ, ಟಿವಿ, ಮೊಬೈಲ್ಗಳಲ್ಲಿ ಈಗ ನಿಮ್ ಜಗತ್ತು ಸಿಲುಕಿಕೊಂಡದ. ಈ ಚೌಕಟ್ಟಿನಿಂದ ಸ್ವಲ್ಪ ಹೊತ್ತು ನಿಮ್ಮನ್ನ ಹೊರತಂದು ನಿಮ್ಮ ಮನೋವಿಕಾಸಕ್ಕ ಮತ್ತ ಮನರಂಜನೆಗಾಗಿ ನಿಮ್ಮ ಜೊತೆಗೆ ನಿಮ್ಮ ಪರಿವಾರದವರೆಲ್ಲರೂ ಆಲಿಸ್ಲಿಕ್ಕೆ ಈ ಕಥಾ ಕಲರವ ಕಾರ್ಯಕ್ರಮವನ್ನ ನಾವು ಆರಂಭಿಸೀವಿ. ನಿಮಗೀಗ ತುಂಬಾ ಬ್ಯಾಸರನೂ ಆಗಿದ ಅಲ್ಲ? ಶಾಲೆ ಬೇರೆ ಇಲ್ಲ, ಸ್ನೇಹಿತರು ಕೂಡ ಸಿಗ್ತಾ ಇಲ್ಲ. ಆದ್ರೇನಾತು, ಅಮ್ಮ ಅಪ್ಪನ ಪರ್ಮಿಷನ್ ತಗೊಂಡು ಸ್ವಲ್ಪ ಹೊತ್ತು ನಿಮ್ ಸ್ನೇಹಿತರ ಜೊತೆ ಫೋನ್ ಮಾಡಿ ಮಾತಾಡ್ರಿ. ಮತ್ತ ಈಗ ನಿಮಗ ರೇಡಿಯೋದೊಳಗು ಸಾಕಷ್ಟು ಸ್ನೇಹಿತರು ಸಿಗ್ತಾರ. ಅವ್ರು ಯಾರು ಅಂತ ಅಂತೀರೇನು? ಮತ್ತ ಹಾ, ಅವರು ಯಾರು ಅಂದ್ರ ನಮ್ಮ ಕಥಾ ಕಲರವ ಕಥೆಯಲ್ಲಿ ಬರುವಂತ ಪಾತ್ರಗಳು ಮತ್ತು ನಾನು. ಮಕ್ಳಿ, ನಿಮಗ ಕಥೆ ಅಂದ್ರ ಬಹಳ ಇಷ್ಟ ಅಲ್ಲ? ನೋಡ್ರಿ, ನಿಮ್ ಬೇಜಾರು ಓಡಿಸ್ಲಿಕ್ಕೆ ಈ ಕಥೆಗಳು ನಿಮ್ಮತನ ನೀವಿದ್ದಲಿಗೆ ಕೇಳಿ ಬರ್ತಾವ. ಮಕ್ಳೇ, ಪ್ರತಿಯೊಬ್ಬನ ವ್ಯಕ್ತಿತ್ವವನ್ನ ರೂಪಿಸುವಲ್ಲಿ ಬಾಲ್ಯ ಪ್ರಮುಖ ಪಾತ್ರ ವಹಿಸ್ತದ. ಚಿಕ್ಕವರಿದ್ದಾಗ ಕೇಳಿದ್ದು, ಕಲಿತಿದ್ದು, ನೋಡಿದ್ದು, ಇಟ್ಕೊಂಡಂಥ ಆದರ್ಶ, ಪಡೆದಂಥ ಪ್ರೇರಣೆ

ಜೀವನದುದ್ದಕ್ಕೂ ಪ್ರಭಾವ ಬೀರ್ತಾವ. ಅದಕ್ಕ ಈಗ ನೀತಿ ಕಥೆಗಳ ಮೂಲಕ ಬದುಕಿನ ವಿವಿಧ ಆಯಾಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಮಕ್ಕಳೇ, ಮತ್ತ ಕಥೆಗಳನ್ನ ಗಮನ ಇಟ್ಟು ಕೇಳ್ರಿ. ಹಂಗಾದ್ರ ಈಗ ತಡ ಮಾಡುದ್ ಬೇಡಲ್ಲ, ಕಥಾಲೋಕಕ್ಕ ಹೋಗ್ಬಿಡೋಣ ಬರಿ. ಹಂಗಾರೆ ಹಂಗಾದ್ರ ಇಂದಿನ ಕಥೆಯೊಳಗ ನಾವು ಒಗ್ಗಟ್ಟಾಗಿ ಇದ್ರ ಹೆಂಗ ಉತ್ತಮ ಜೀವನವನ್ನ ಸಾಗಿಸಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಕಥೆಯ ತಲೆ ಬರಹ ಏನು ಅಂತಂದ್ರ, ಒಗ್ಗಟ್ಟಿನಲ್ಲಿ ಬಲವಿದೆ. ಹಾ ಕೇಳ್ರಿಲೆ, ಒಂದಾನೊಂದು ಕಾಲದೊಳಗ ಒಬ್ಬ ವಯಸ್ಸಾದ ರೈತ ವಾಸ ಮಾಡ್ತಿದ್ದ. ಅವನು ಕಷ್ಟಪಟ್ಟು ದುಡಿದು ಪ್ರತಿ ವರ್ಷ ತನ್ನ ಹೊಲದೊಳಗ ಉತ್ತಮವಾದ ಬೆಳೆಯನ್ನ ಬೆಳೀತಿದ್ದ. ಇದರಿಂದಾಗಿ ಹಳ್ಳಿಯೊಳಗಿನ ಎಲ್ಲಾ ಜನರು ಅವನನ್ನ ಬಹಳ ಇಷ್ಟಪಡ್ತಿದ್ರು.

0: ಹ, ಅವನಿಗೆ ಮೂರು ಮಂದಿ ಮಕ್ಕಳಿದ್ರು. ಆದ್ರ ಆ ಮಕ್ಕಳೆಲ್ಲ ದಿನಾಲೂ ತಮ್ ತಮ್ ನಡುವ ಜಗಳ ಮಾಡ್ತಿದ್ರು. ಅವನ ಮಕ್ಕಳ ಜಗಳ ನೋಡಿ ನೋಡಿ ಬೇಸತ್ತಂತ ಹಳ್ಳಿ ಜನ ಅವರನ್ನ ಇಷ್ಟಪಡ್ತಿರ್ಲಿಲ್ಲ. ಹಿಂಗಾಗಿ ರೈತ ಚಿಂತೆ ಮಾಡ್ಲಿಕ್ ಶುರು ಮಾಡ್ದ. ಒಂದು ದಿನ ಮೂರು ಮಂದಿ ಮಕ್ಕಳನ್ನ ತನ್ನ ಹತ್ರ ಕರೆದ. ಮಕ್ಕಳೇ, ನೀವು ಕೂಡ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ, ಸ್ನೇಹಿತರೊಂದಿಗೆ, ನೆರೆಹೊರೆಯವರೊಂದಿಗೆ ಹಿಂಗ ಜಗಳ ಮಾಡ್ತೀರಿ? ನಿಮ್ ತಂದೆ ಕೂಡ ನಿಮ್ಮನ್ನ ತಮ್ಮ ಹತ್ರ ಕರೆದು ಏನಾದ್ರೂ ಬುದ್ಧಿ ಹೇಳಿರ್ತಾರ, ಹೌದಿಲ್ಲೋ? ಹಂಗನ ರೈತ ತನ್ನ ಮಕ್ಕಳಿಗೆ ಏನ್ ಹೇಳ್ದ ಹೇಳೋಣ.
1: ಮಕ್ಕಳೇ, ನಿಮಗ್ ಗೊತ್ತಿರೋ ಹಂಗ ನನಗೀಗ ವಯಸ್ಸಾಗಿದೆ. ನೀವು ಇದೇ ರೀತಿ ಕಾಯಂ ಜಗಳಾಡ್ಕೋತ ಇದ್ರೆ ಊರಿನವರು ಯಾರೋ ನಿಮ್ಮನ್ನ ಇಷ್ಟಪಡುವುದಿಲ್ಲ. ಅಲ್ಲದೆ ನಾನು ನಿವೃತ್ತಿ ಹೊಂದೋ ಸಮಯ ಬಂದದ. ಹಂಗಾಗಿ ನಿಮಗ ನನ್ನ ಆಸ್ತಿಯ ಅಧಿಕಾರವನ್ನ ಬಿಟ್ಟು ಕೊಡ್ಲಿಕ್ಕೆ ನಾನು ನಿರ್ಧಾರ ಮಾಡೀನಿ.
2: ಹೌದಪ್ಪ,
1: ಆದ್ರೆ ನಾ ಹಂಗ ಮಾಡೋ ಮೊದಲು ನಿಮಗೆಲ್ಲರಿಗೂ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತೀನಿ. ನಿಮಗ್ ಗೊತ್ತಾ, ಯಾರು ಈ ಸ್ಪರ್ಧೆಯಲ್ಲಿ ವಿಜೇತರಾಗ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಬಹುಮಾನದ.
2: ಹೌದಾ ಅಪ್ಪ, ಹಂಗಾದ್ರ ನಾವೇನ್ ಮಾಡ್ಬೇಕಂತೀರಿ?
0: ಮಕ್ಕಳೇ, ರೈತ ತನ್ನ ಮಕ್ಕಳಿಗೆ ಯಾವ ಸ್ಪರ್ಧೆಯನ್ನ ನೀಡಿದ ಕೇಳೋಣ.
1: ಇಲ್ಲಿ ಮೂರು ಕೋಲುಗಳ ಕಟ್ಟುಗಳವ. ಪ್ರತಿಯೊಂದು ಕಟ್ಟಿನೊಳಗೂ ಹತ್ತು ಕೋಲವ. ಯಾರು ಈ ಕಟ್ಟಿನೊಳಗಿರುವ ಒಂದೊಂದು ಕೋಲನ್ನ ಎರಡು ತುಂಡುಗಳಾಗಿ ಬಹಳ ಬೇಗ ಮುರಿತಾರೋ ಅವನೇ ವಿಜಯಶಾಲಿ.
0: ಹಾ, ರೈತನ ಮಕ್ಕಳಿಗೆ ಇದು ಅತ್ಯಂತ ಸುಲಭದ ಕೆಲಸ ಆಗಿತ್ತು. ಹಿಂಗಾಗಿ ರೈತನ ಮಕ್ಕಳು ಕಟ್ಟಿನೊಳಗಿದ್ದಂತಹ ಪ್ರತಿಯೊಂದು ಕೋಲುಗಳನ್ನ ಬೇಗ ಬೇಗ ಎರಡು ತುಂಡಾಗಿ ಮುರಿದ್ ಬಿಟ್ರು. ಅವರು ಅದನ್ನು ಮಾಡಿದ ತಕ್ಷಣದಿಂದಲೇ ಮತ್ತೆ ಜಗಳಾಡ್ಲಿಕ್ ಶುರು ಮಾಡಿದ್ರು.
2: ಅಪ್ಪ, ನಾನ್ ಗೆದ್ದೆ, ನಾ ಮುರಿದ್ ಬಿಟ್ಟೆ.
3: ಅದಂಗ ನೀನ್ ಮೊದಲಾಗ್ತೀಯ? ನಾನ್ ಗೆದ್ದಿದ್ದು, ನಾನೇ ಮೊದಲು ಈ ಎಲ್ಲಾ ಕೋಲುಗಳನ್ನು ಮುರಿದಿದ್ದು. ನೀನ್ ಹೆಂಗ್ ಗೆಲ್ತೀಯ? ನಾನ್ ಗೆದ್ದಿದ್ದು.
4: ನೀವ್ಯಾರು ನನ್ನಷ್ಟು ವೇಗದಿಂದ ಕೋಲನ್ನು ಮುರಿದಿಲ್ಲ, ಹಂಗಾಗಿ ನಾನಾ ಗೆದ್ದೇನೆ.
0: ಹಾ, ಇವರೆಲ್ಲರ ಜಗಳಗಳನ್ನ ನೋಡಿದಂತ ತಂದೆ ಏನ್ ಮಾಡಿರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ.
1: ತಡೀರಿ ತಡೀರಿ ತಡೀರಿ ಮಕ್ಕಳೇ, ಇನ್ನೂ ಸ್ಪರ್ಧೆ ಪೂರ್ಣಗೊಂಡಿಲ್ಲ. ನಿಮ್ ಸಲುವಾಗಿ ಇನ್ನೊಂದು ಸ್ಪರ್ಧೆ ಬಾಕಿ ಅದ.
0: ಮಕ್ಕಳೇ, ಈ ಸರ್ತಿ ರೈತ ತನ್ನ ಪ್ರತಿ ಮಗನಿಗೆ ತಲಾ ಹತ್ತು ಕೋಲುಗಳಿರುವ ಕಟ್ಟನ್ನ ನೀಡಿದ.
1: ನನ್ನ ಪ್ರೀತಿಯ ಮಕ್ಕಳೇ, ನೀವೀಗ ಸಂಪೂರ್ಣವಾಗಿ ಆ ಕಟ್ಟಿನೊಳಗಿರುವ ಎಲ್ಲಾ ಕೋಲುಗಳನ್ನ ಒಟ್ಟಾಗಿಯೇ ಎರಡು ತುಂಡುಗಳಾಗಿ ಮುರಿಬೇಕು ಅಂತ ನಾನು ಬಯಸ್ತೇನೆ. ಆದ್ರೆ ನೆನಪಿಡ್ರಿ, ನೀವು ಒಂದೇ ಸಲಕ್ಕ ಕಟ್ಟಿನೊಳಗಿರುವ ಎಲ್ಲಾ ಕೋಲು

0: ಕೋಲುಗಳನ್ನ ಮುರಿಬೇಕು, ಪ್ರತ್ಯೇಕವಾಗಿ ಒಂದೊಂದೇ ಕೋಲುಗಳನ್ನಲ್ಲ.
1: ಮಕ್ಳೇ, ರೈತನ ಮಕ್ಕಳೆಲ್ಲ ಬಹಳ ಪ್ರಯಾಸ ಪಟ್ಟು ಕೋಲುಗಳಿರುವ ಕಟ್ಟನ್ನ ಮುರಿಲಿಕ್ಕೆ ಪ್ರಯತ್ನ ಮಾಡೇ ಮಾಡಿದ್ರು ಆದ್ರ ಅದು ಸಾಧ್ಯ ಆಗ್ಲಿಲ್ಲ.
0: ಅಪ್ಪ, ಕಟ್ಟನ್ನ ಮುರಿಲಿಕ್ಕೆ ಸಾಧ್ಯ ಇಲ್ಲ, ಪ್ರತ್ಯೇಕ ಮಾಡಿದ್ರೆ ಒಂದೊಂದೇ ಕೋಲುಗಳನ್ನ ಮುರಿಬಲೆ.
2: ಹೌದು ಹೌದು ಅಪ್ಪ, ಎಷ್ಟು ಗಟ್ಟಿ ಇದೆ, ಆಗದೇ ಇಲ್ಲ, ತುಂಬಾ ಗಟ್ಟಿ.
3: ಅಪ್ಪಾಜಿ ಅಪ್ಪಾಜಿ, ಕಟ್ಟಿಗೆ ಕಟ್ಟಿನೊಳಗ ಕೆಲವು ಕಟ್ಟಿಗೆ ಇದ್ರೆ ಮಾತ್ರ ಮುರಿಬಹುದು, ಆದ್ರೆ ಇದು ಅಸಾಧ್ಯ ಇದು.
0: ಹೌದು ಮಕ್ಕಳೇ, ಅದ ನಿಜ. ನೀವು ಆ ಮೂರು ಕೋಲುಗಳ ಕಟ್ಟಿಗೆಯ ಕಟ್ಟಿನಂತೆ ಒಗ್ಗಟ್ಟಿನಿಂದ ಇರುವವರೆಗೆ ಯಾರೂ ಸಹ ನಿಮ್ಮ ಒಗ್ಗಟ್ಟನ್ನು ಮುರಿಲಿಕ್ಕೆ ಶಕ್ಕಿಲ್ಲ. ಆದ್ರೆ ನೀವು ಇದೇ ರೀತಿ ಜಗಳವನ್ನ ಮುಂದುವರೆಸಿದ್ರೆ, ನೀವು ಪ್ರತ್ಯೇಕವಾಗಿ ಕೋಲುಗಳನ್ನು ಮುರಿದಂತೆ ಬೇರೆಯವರಿಗೆ ನಿಮ್ಮ ಒಗ್ಗಟ್ಟನ್ನು ಮುರಿಲಿಕ್ಕೆ ಸುಲಭ ಆಗ್ತದ.
1: ಹಾ ಮಕ್ಕಳೇ, ಆ ಮೂವರು ಗಂಡು ಮಕ್ಕಳು ತಮ್ಮ ತಂದೆಯಿಂದ ಕಲಿತ ಒಗ್ಗಟ್ಟಿನ ಪಾಠವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ತಂದೆಯಿಂದ ಅಧಿಕಾರವನ್ನ ಪಡೆದುಕೊಂಡು ಊರಿನಲ್ಲಿ ಒಳ್ಳೆಯ ಹೆಸರನ್ನ ಗಳಿಸಿಕೊಂಡ್ರು. ಮತ್ತ ಎಂದಿಗೂ ಅವರು ಜಗಳ ಮಾಡ್ದ ಪಟ್ಟಾಗಿ ತಮ್ಮ ಜೀವನವನ್ನ ನಡೆಸಿದ್ರು.

0: ಮಕ್ಳೇ ಕಥೆ ಕೇಳಿದ್ರಲ್ಲ, ಈ ಕಥೆಯ ಸಾರ ಏನು ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಅಂದ್ರೆ ನಾವು ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನ ಈ ಕಥೆ ನಮಗ ತಿಳಿಸ್ಕೊಡ್ತು. ಹಾ ಮಕ್ಳೇ, ಮತ್ತ ಮುಂದಿನ ಕಥಾ ಕಲರವದೊಳಗ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಆರೋಗ್ಯವಾಗಿರ್ರಿ ಮತ್ತೆ ಖುಷಿಯಾಗಿರ್ರಿ. ಮತ್ತ ಭೇಟಿಯಾಗೋಣ ಹಂಗಾದ್ರ. ಬಾಯ್.
1: ಇದುವರೆಗೆ ಕಥಾ ಕಲರವದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಕಥೆ ಕೇಳಿದಿರಿ. ಭಾಗವಹಿಸಿದವರು ರೈತ ಡಾಕ್ಟರ್ ಶಶಿಧರ ನರೇಂದ್ರ, ಮಕ್ಕಳು ಅರುಣ್ ನಾಯಕ್, ಟಿವಿ ವಿದ್ಯಾಶಂಕರ್, ಡಾಕ್ಟರ್ ಬಸು ಬೇವಿನಗಿಡ, ಪ್ರಸ್ತುತಿ ಜಿ ಸುರೇಖ ಸುರೇಶ್.
2: ಆಕಾಶವಾಣಿ ಧಾರವಾಡ. ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
3: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ.
2: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
4: ನೆನಪುಗಳ ಮಾತು ಮಧುರ.
5: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
2: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ.
6: ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ.
2: ಶ್ರೋತೃಗಳೇ, ಬನ್ನಿ ಕೇಳೋಣ ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
7: ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದದ

ಚಿಕಿತ್ಸೆ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸಲಿದ್ದಾರೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಸಂಜೆ 6:51 ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ಕೃತಕ ದಂತ, ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ. ಭಾಗವಹಿಸಲಿದ್ದಾರೆ ಡಾ ಡಾನಿಯಲ್ ಮಾಬೆನ್. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಕುಮಾರ್ ಅಗಡಿ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ ಮಾಹಿತಿ ನೀಡಲು ಬರುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಆಕಾಶವಾಣಿ ಧಾರವಾಡ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
5: ಎಲ್ಲರಿಗೂ ಡಾಕ್ಟರ್ ರಾಜೇಶ್ವರಿ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಕೊನೆಯ ವರ್ಷದ ವಿದ್ಯಾರ್ಥಿಗಳಾದ ಎಲ್ಲರೂ ಒಂದು ವೈವಿಧ್ಯಮಯ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡಲಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ನಾಟಕ, ಒಂದು ಸಂಭಾಷಣೆ ಮತ್ತು ಒಂದು ಹಾಡು ಹೇಳಲಿದ್ದಾರೆ. ಮೊದಲಿಗೆ ಹಾಡು ಹಾಡುವವರು ಭಾರ್ಗವಿ ಹೆಗಡೆ. ಹಾಡಿನ ಹೆಸರು ನಾನೇ ವೀಣೆ ನೀನೇ ತಂತಿ. ರಚನೆ ರಾಷ್ಟ್ರಕವಿ ಕುವೆಂಪು ಅವರು.

ಎರಡನೆಯ ಪ್ರಸ್ತುತಿ ಕಿರುನಾಟಕ ಕಾರ್ಮಿಕನ ಕಾಯಕ. ನಿರ್ದೇಶನ ಡಾಕ್ಟರ್ ರಾಜೇಶ್ವರಿ ಎನ್. ಪ್ರಾಧ್ಯಾಪಕರು ಸಂವಹನ ಮತ್ತು ವಿಸ್ತರಣೆ ನಿರ್ವಹಣಾ ವಿಭಾಗ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ನಾಟಕದ ಪೀಠಿಕೆ. ದೇವರಹಳ್ಳಿ ಎಂಬ ಒಂದು ಸುಂದರ ಗ್ರಾಮವಿತ್ತು. ಆದಿಕಾಲದಿಂದಲೂ ಮಳೆ ಬೆಳೆಯಿಂದ ಸಮೃದ್ಧವಾದ ಗ್ರಾಮವಾಗಿತ್ತದು. ಇಲ್ಲಿಯ ರೈತರು ಅನೇಕ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಕಾಲಕ್ರಮೇಣ ರೈತರ ಹೊಲಗಳು ಅವಿಭಕ್ತ ಕುಟುಂಬಗಳು ವಿಭಕ್ತವಾಗುತ್ತಾ ಬಂದಿರುವುದರಿಂದ ಚಿಕ್ಕ ಚಿಕ್ಕ ತುಕ್ಕಡಿಗಳಾದವು. ಹೀಗಾಗಿ ರೈತರ ಕುಟುಂಬಗಳಿಗೆ ಆದಾಯ ಕೂಡ ಕಡಿಮೆಯಾಗತೊಡಗಿತು. ಅದಲ್ಲದೆ ಊರಲ್ಲಿ ಬರಗಾಲದ ಹಾವಳಿ ಕೂಡ ಅತಿಯಾಗತೊಡಗಿತು. ಹೀಗಾಗಿ ಸಾಲ ಮಾಡಿದ ಕೆಲವು ರೈತರು ಹೊಲಗಳನ್ನು ಮಾರಿ ಕೂಲಿ ಕಾರ್ಮಿಕರಾದರು ಮತ್ತು ಜೀವನೋಪಾಯಕ್ಕಾಗಿ ನಗರಗಳತ್ತ ಮುಖ ಮಾಡತೊಡಗಿದರು. ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕ ಇಲಾಖೆಯಿಂದ ಮತ್ತು ಕೃಷಿ ಇಲಾಖೆಯಿಂದ ಅನೇಕ ಸವಲತ್ತುಗಳಿವೆ. ಈ ಒಂದು ಸವಲತ್ತುಗಳ ಕುರಿತು ದೇವರಹಳ್ಳಿಯ ಜನರಿಗೆ ತಿಳುವಳಿಕೆ ನೀಡಲು ಒಂದು ಕಿರುನಾಟಕವನ್ನು ರಚಿಸಲಾಗಿದೆ. ದೇವರಹಳ್ಳಿಯಲ್ಲಿ ವಲಸೆ ಹೋಗುವ ಕಾರ್ಮಿಕರನ್ನು ಮರಳಿ ಊರಿಗೆ ತರುವ ಒಂದು ಚಿಕ್ಕ ಪ್ರಯತ್ನವಾಗಿದೆ ಹಾಗೂ ಅವರಿಗೆ ತಮ್ಮ ಊರಲ್ಲೇ ಸಂಪಾದಿಸಲು ಮನವರಿಕೆ ಮಾಡುವುದು ಈ ನಾಟಕದ ಒಂದು ಉದ್ದೇಶವಾಗಿದೆ. ದೇವರಹಳ್ಳಿ ಗ್ರಾಮವು ಒಂದು ಕಾಲ್ಪನಿಕ ಗ್ರಾಮವಾಗಿದ್ದು ಇಲ್ಲಿ ಬರುವ ಎಲ್ಲ ಸನ್ನಿವೇಶಗಳು ಮತ್ತು ಪಾತ್ರಗಳು ಕೂಡ ಕಾಲ್ಪನಿಕವಾಗಿವೆ. ಪಾತ್ರದ ಪರಿಚಯ. ರಂಗಣ್ಣ ಗ್ರಾಮದ ಒಂದು ಕುಟುಂಬದ ನಿವಾಸಿ. ಈ ಪಾತ್ರದಲ್ಲಿ ಮಂಜುನಾಥ್, ಶಾಂತಿ ರಂಗಣ್ಣನ ಹೆಂಡತಿ, ಈ ಪಾತ್ರದಲ್ಲಿ ಲಾವಣ್ಯ ಅವರಿದ್ದಾರೆ. ತರುಣ್ ರಂಗಣ್ಣನ ಮಗ, ಈ ಪಾತ್ರದಲ್ಲಿ ಭವ್ಯಶ್ರೀ ಅವರಿದ್ದಾರೆ. ಗೌರಿ ಗಿರಿಜವ್ವನ ಮಗಳು, ಈ ಪಾತ್ರದಲ್ಲಿ ಪೂರ್ವಿಯವರಿದ್ದಾರೆ. ಮಂಜಣ್ಣ ಹಾಗೂ ಸೋಮಣ್ಣ ಅವರು ಇಬ್ಬರು ಗ್ರಾಮಸ್ಥರು, ಈ ಪಾತ್ರವನ್ನು ಆಶೀಶ್ ಮತ್ತು ಸಂತೋಷ್ ಮಾಡುತ್ತಿದ್ದಾರೆ. ಗಿರಿಜವ್ವ ಗಂಗಣ್ಣನ ಹೆಂಡತಿ, ಈ ಪಾತ್ರವನ್ನು ಸವಿತಾ ಅವರು ಮಾಡುತ್ತಿದ್ದಾರೆ. ಕುಂಟ್ಮಲ್ಯ ಗೌಡನ ಮನೆ ಕೆಲಸವದವನು, ಈ ಪಾತ್ರವನ್ನು ರೀಟಾ ಅವರು ನಿಭಾಯಿಸುತ್ತಿದ್ದಾರೆ. ಗಂಗಣ್ಣ ಮದ್ಯಪಾನಕ್ಕೆ ಒಳಗಾದ ಇನ್ನೊಂದು ಕುಟುಂಬದ ಸದಸ್ಯ, ಈ ಪಾತ್ರವನ್ನು ಸಂತೋಷ್ ಅವರು ಮಾಡುತ್ತಿದ್ದಾರೆ. ಸಿಂಧು ಗೌರಿಯ ಗೆಳತಿ, ಈ ಪಾತ್ರವನ್ನು ರೇಖಾರವರು ಮಾಡುತ್ತಿದ್ದಾರೆ. ಮಾಲತಿ ಕಾರ್ಮಿಕ ಇಲಾಖೆ ಅಧಿಕಾರಿ, ಈ ಪಾತ್ರವನ್ನು ರೀಟಾ ಅವರು ಮಾಡುತ್ತಿದ್ದಾರೆ. ಸಾಹಿತ್ಯ ಸಿಡಿಪಿಒ ಅಧಿಕಾರಿ ಅಂದರೆ ಸಿದ್ದೇಗೌಡರ ಮಗಳು, ಈ ಪಾತ್ರವನ್ನು ಸವಿತಾ ಅವರು ನಿಭಾಯಿಸುತ್ತಿದ್ದಾರೆ. ಸಿದ್ದೇಗೌಡ ಅಂದರೆ ಊರಿನ ಗೌಡರು, ಈ ಪಾತ್ರವನ್ನು ಆಶೀಶ್ ಅವರು ನಿಭಾಯಿಸುತ್ತಿದ್ದಾರೆ. ಮತ್ತು ಡ್ರೈವರ್ ಅಣ್ಣ, ಈ ಪಾತ್ರವನ್ನು ಆಶೀಶ್ ಅವರು ನಿಭಾಯಿಸುತ್ತಿದ್ದಾರೆ. ಸನ್ನಿವೇಶವೊಂದು

0: ರಂಗಣ್ಣನ ಮನೆಯ ದೃಶ್ಯ.
1: ಅಮ್ಮ, ನನಗೆ ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ಬೇಕು.
2: ಈ ಹಬ್ಬಕ್ಕೆ ಬೇಡ ಮಗ, ಮುಂದಿನ ಸಲ ತಗೊಳ್ಳೋಣಲ್ಲ.
1: ಯಾವಾಗ್ಲೂ ಹಿಂಗೆ ಹೇಳ್ತೀಯ, ಈ ಸಲ ಬಟ್ಟೆ ಬೇಕೇ ಬೇಕು.
2: ಸರಿ ಮಗ, ನೋಡೋಣ ತಗೋವಂತಿ.
1: ನೋಡೋಣ ಅನ್ನೋದ್ರಲ್ಲಿ ಮತ್ತೆ ಸಂಕ್ರಾಂತಿನೇ ಬಂದ್ಬಿಡುತ್ತೆ.
0: ಕೋಪದಲ್ಲಿ ತರುಣ್ ಹೊರನಡೆವನು. ಕೆಲಸ ಮುಗಿಸಿ ರಂಗಣ್ಣ ಮನೆಗೆ ಬಂದ.
3: ನೀರ್ ಕೊಡು ಶಾಂತ.
2: ಅಲ್ಲೇ ಐತೆ, ತಗೊಂಡ್ ಕುಡೀರಿ.
3: ಒಂದ್ ಕಪ್ ಚಾ ಆದ್ರೂ ಕೊಡ್ಲ?
2: ಸಕ್ರಿ ಇಲ್ಲ, ಚಾಪುಡಿ ಇಲ್ಲ, ಗಂಟಿಗೊಮ್ಮೆ ಚಾ ಎಲ್ ಕೊಡ್ಲಿ ನಾನ್?
3: ಎದುಕಿಂಗ್ ಸಿಡಿಮಿಡಿ ಮಾಡಕತ್ತಿ? ಹೊರಗ ಬಿಸಿಲು ಉರಿಯಾಕತ್ತೈತಿ, ಒಳಗ ನೀ ಉರಿಯಾಕತ್ತೀಯಲ್ಲ.
2: ನಾ ಎಲ್ಲಿ ಉರಿಯಾಕತ್ತೀನಿ? ಹೊಟ್ಟೆ ಗುಟ್ಟಿದ ಮಕ್ಕಳದಾವಲ್ಲ, ಅವಕ್ಕೇನ್ ಕೊಡ್ಸಕ್ ಆಗವಲ್ದನ್ನೋ ಕಿಚ್ಚು ಹಿಂಗ್ ಮಾಡಕತ್ತೈತ್ ನೋಡು.
3: ಅಲ್ಲ, ಈಗ ಕೊಡ್ಸುದ್ ಏನ್ ಬಾಕಿ ಐತಿ?
2: ಹಬ್ಬಕ್ಕ ಬಟ್ಟಿ ಬರೀ ಬ್ಯಾಡ ಏನು, ಅವು ಬಟ್ಟಿ ಬೇಕಂತ ಸೀಟ್ ಮಾಡ್ಕೊಂಡು ಹೋಗ ನಿನ್ ಮಗ.
3: ಅಲ್ಲೇ ಮನ್ಯಾಗ ಪರಿಸ್ಥಿತಿ ಏನೈತಿ? ಹೊಲ್ದಾಗ ಮಳಿ ಬೆಳಿ ಇಲ್ಲ, ಎಲ್ಲಾ ತಿಳಿದು ಹಿಂಗ್ ಮಾಡಿದ್ರೆ ಹೆಂಗ
2: ರೀ? ನನಗೇನೋ ತಿಳಿತೈತಿ, ಅವು ಮಕ್ಕಳು ಪಾಪ, ಅದಕ್ಕೇನ್ ತಿಳಿಬೇಕು.
0: ಒಂದೆರಡು ನಿಮಿಷ ಇಬ್ಬರು ಮೌನವಾಗಿ ಕುಳಿತುಕೊಳ್ಳುತ್ತಾರೆ.
3: ಸರಿ, ನೋಡೋಣ ತಗೋ, ದೇವ್ರದಾನ
0: ಎಂದು ಹೇಳಿ ಚಿಂತಾಗ್ರಾಂತನಾಗಿ ಹೊರನಡೆಯುತ್ತಾನೆ. ಮನೆಯಿಂದ ಹೊರಬಂದ ರಂಗಣ್ಣ ಊರಿನ ಅರಳಿಕಟ್ಟೆಯ ಮೇಲೆ ಕುಳಿತಿರುವ ಜನರ ಬಳಿ ಬಂದು ಕೂರುವನು.
4: ಏನ್ ಪಾ ರಂಗಣ್ಣ, ಆರಾಮ?
3: ಏನ್ ಆರಾಮ್ ಬಿಡ್ಪ, ಯಾವ್ದಾರು ಕೆಲ್ಸ ಸಿಕ್ಕ್ರ ಸಾಕಾಗೈತಿ. ಈ ಬರಗಾಲ ಸಂಬಂಧ ಹೊಲ್ದಾಕ ದುಡಿಯಾಕ ಆಗವಲ್ದು.
4: ಹೌದ್ ಬಿಡಪ್ಪ, ನಂಗೂ ಹಂಗಾಗೈತಿ.
0: ಅಲ್ಲಿಗೆ ಮಂಜಣ್ಣ ಬರುತ್ತಾನೆ.
5: ಏನ್ರಪ್ಪ ಆರಾಮಾಗಿ ಕೂತೀರಿ, ಏನ್ ಸಮಾಚಾರ?
4: ಏನ್ ಹೇಳ ನೋಡ್ಪ, ಹಂಗ ಖಾಲಿ ಉದ್ರಿ ನೋಡ್. ನಾವು
5: ಇದ್ರ ಬದ್ಲು ನನ್ನಂಗ ಕೆಲ್ಸಕ್ಕಾದ್ರೂ ಸೇರಿ.
3: ಕೆಲ್ಸ? ನೀ ಯಾವ ಕೆಲ್ಸಕ್ಕೆ ಹೊಂಟಿ?
5: ಅಯ್ಯೋ, ನಿಂಗೆ ಗೊತ್ತಿಲ್ವಾ, ನಾ ಅಷ್ಟೇ ಅಲ್ಲ, ಊರಾಗಿನ ಒಂದ್ 8-10 ಮಂದಿಗೆ ವಜ್ರಮುನಿ ಕೆಲ್ಸ ಕೊಟ್ಟಾನ, ನಾಳೆಯಿಂದ ಪಟ್ಟಣಕ್ಕೆ ಹೊಂಟಿವಿ.
4: ಹಾ, ನಾವು ಬರ್ತೀವಿ ಹೇಳ್ರಪ್ಪ ಮಾತಾಡಕ್ ವಜ್ರಮುನಿ ಬಳಿ.
5: ಆತ್ ಬರ್ರಿಪ್ಪ, ಎಷ್ಟು ಮರಿ ಮಂದಿ ಆದ್ರೂ ಬರ್ರಿ ಅಂದಾನ. ನಾಳೆ ಮುಂಜಾನೆ 7 ಬಸ್ಸಿಗೆ ಎಲ್ಲರೂ ಬಟ್ಟಿ ತಗೊಂಡು ಬಂದ್ಬಿಡ್ರಿ.
0: ಸೋಮಣ್ಣ ರಂಗಣ್ಣ ಹೋಗೋಣ ಎಂದು ನಿರ್ಧಾರ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗುವರು.
3: ಲೇ ಶಾಂತಿ, ಬ್ಯಾಗ್ನಾಗ ಒಂದ್ 4 ಬಟ್ಟೆ ತುಂಬು.
2: ಯಾಕ್ರಿ, ಎಲ್ಲಿಗೊಂಟ್ರಿ?
3: ಅಲ್ಲಿ ಊರ್ ಮುಂದ ಕಟ್ಟಿ ಮೇಲೆ ಕುಂತಿದ್ವಲ್ಲ, ಮಂಜಣ್ಣ ಎಲ್ರು ಪಟ್ಟಣಕ್ಕ ಕೆಲ್ಸಕ್ ಹೊಂಟಾರಂತ, ವಜ್ರಮುನಿ ಏನೋ ಕೆಲ್ಸ ಕೊಟ್ಟಾನಂತ, ಅವ್ರ ಜೋಡಿ ನಾನು ಹೊಕ್ಕೇನಿ.
2: ಅಲ್ರಿ, ಊರ್ ಬಿಟ್ಟು ಊರಿಗೆ ಹೋಗಿ ಅಲ್ಲಿ ಊಟ ಅದು ಸರಿ ಇರುತ್ತೋ ಹೆಂಗೋ ಏನೋ.
3: ಹಿಂಗ ಅನ್ಕೋತಾ ಹೋದ್ರ ಏನ್ ಮಾಡೋದ್ ಶಾಂತಿ? ಮಳಿ ಇಲ್ಲ, ಮನ್ಯಾಗ ಖರ್ಚಿಗೆ ರೊಕ್ಕಾನು ಇಲ್ಲಲ್ಲ.
2: ಸರಿ ಆಯ್ತು ತಗೋರಿ, ಹುಷಾರಾಗಿ ಹೋಗಿ ಬರ್ರಿ. ಮತ್ತೆ
0: ಸನ್ನಿವೇಶ 2, ಅದೇ ಹಳ್ಳಿಲಿ ಇನ್ನೊಂದು ಸಂಸಾರದ ಸನ್ನಿವೇಶ. ಮನೆಯಲ್ಲಿ ಗಿರಿಜಾ ಚಾ ಕುಡಿಯುತ್ತಾ ಕುಳಿತಿರುತ್ತಾರೆ. ಕುಂಟ್ಮಲ್ಯ ಓಡುತ್ತಾ ಬಂದು,
6: ಗಿರಿಜವ್ವ ಗಿರಿಜವ್ವ, ಯಾಕೋ ಮಲ್ಯ ಅಷ್ಟಾಗಿ ಗಾಬ್ರಿಂದ ಬಂದಿ? ಮತ್ತೆ ಮತ್ತೆ ಅದು
2: ಅದ್ಯಾವ್ದು ಹೇಳ್ ಸಾಯೋ ಮಲ್ಯ.
6: ಅದೇವಾ, ಅದನ್ನಲ್ಲ ನಿನ್ ಪತಿರಾಯ?
2: ಹಾ, ಅದನ್ ಬಿಡು, ಅಲ್ಲೇ ಎಲ್ಲರ್ ಕುಡಿದ್ ಬಿದ್ದಿರ್ತಾನ.
6: ಬೀಳೋದಂಗಾಯ್ತು, ಅಲ್ಲೇ ಜಗಳ ತಕೊಂಡ್ ಕುಂತಾನ್ ಬಾನಿ.
0: ಗಿರಿಜವ್ವ ಹಾಗೂ ಕುಂಟ್ಮಲ್ಯ ಜಗಳ ನಡೆಯುವಲ್ಲಿಗೆ ಹೋಗುವವರು.
5: ಏಯ್, ನಾ ಮಕ್ಕೊಂಡಿನಿಲ್ಲ, ನೀ ಗಾಡಿ ತಂದಿ.
4: ಏ, ಏನ್ ಮಾತಾಡ್ತೀಯೋ ನೀನ? ರೋಡ್ ಐತಿದ, ರೋಡ್ ಬಿಟ್ಟು ಎಲ್ಲ ಹಾದು ಹೋಗ್ಬೇಕು ನಾವು.
5: ರೋಡ್ ಇದ್ರೆ ಏನಂತ, ನಾ ಮಕ್ಕೊಂಡಿನಿಲ್ಲ.
4: ರೋಡೇ ನಿಮ್ ಮಜ್ಜನ್ ಮಾಡಿನ ಇದನ್ನ ಕುಡ್ದು ಎಲ್ಲಿ ಬಿದ್ದ ಅಲ್ಲಿ ಎಲ್ಲಿ ಬಿದ್ರ?
5: ನಾ ಕುಡ್ದಿನ್ ಹೌದ, ನೀ ನೆಟ್ಗದಿಲ್ಲ, ಆ ಕಡಲಾಶಿ ಹೋಗ್ಬೇಕ.
2: ಬಿಡ್ರಿ ಅಣ್ಣ, ಅವಂದೇನ್ ಹೇಳ್ತೀರಿ, ನೀವ್ ನಡೀರಿ ಅಣ್ಣ.
5: ಅಲ್ಲೇ ಬಂದಾಳ, ಯಾರ ಏನಾರ ಅಂದ್ರು ಅಂತಂದ್ರ ಬಂದೇ ಬಿಡ್ತಾಳ. ಎಷ್ಟರ ಜೀವದಿಯಾ ನನ್ ಮೇಲೆ?
2: ಹೌದ್ ಇರೋದೇ ಬಿಡುಪ್ಪ, ನೀ ಇಲ್ಲೇ ಹಾದ್ಯಾಗ ನಿಂತ ಮರ್ಯಾದೆ ತೆಗ್ಯಾತಿ, ನಡಿ ಮೊದಲು ಮನೆ ಹೋಗಂ.
0: ಮನೆಗೆ ಬಂದ ಗಿರಿಜಾ ಅಳುತ್ತ ಕೂರುವಳು.
7: ಯಾಕೆವ್ವಾ, ಯಾಕೆ ಅಳಕತಿ?
2: ಏನ್ ಮಾಡ್ಲಿ ಗೌರಿ, ದಿನ ಇದ ಆತ್ ನೋಡ್ ನಿಮ್ಮ ಅಪ್ಪಂದ.
7: ದುಡ್ಯಾಕಂತೂ ಅಲ್ಲೆಂತಾನ, ಸುಮ್ ಮನ್ಯಾಗಾರ ಇರಾಕಾಗಲ್ಲ ನೋಡ್ ನಮ್ಮ ಅಪ್ಪಗ.
2: ನಾವು ಒಬ್ಬಕ್ಕಿನೇ ಮನ್ಯಾಗೂ ಮಾಡ್ಬೇಕು, ಹೊಲ್ದಾಗೂ ಮಾಡ್ಬೇಕು, ರಗಡ್ ಆಗೈತಿ ನೋಡ್ ನಂಗರೆ. ಜೀವನಾನ ಬ್ಯಾಸರ ಆಗೈತಿ, ಸತ್ತರ ಹೋಗ್ಬೇಕನ್ಸಾತೈತ್ ನೋಡವ.
7: ನಂಗೂ ಸಾಕಾಗೈತೆ ಅವ್ವ, ಬುಕ್ ತಗೊಳಕೂ ರೊಕ್ಕಿಲ್ಲ, ಮುಂದಿನ ಸಾಲಿ ಹಚ್ಚಕ್ಕೂ ರೊಕ್ಕಿಲ್ಲ, ಕಲ್ತಾರೆ ಏನ್ ಮಾಡ್ದೈತ್ ಬಿಡು. ನಾನು ನಿನ್ ಜೊತೆ ಹೊಲಕ್ ಬರ್ತೀನಿ, ರೊಕ್ಕಾರ ಮಾಡು ಇಬ್ರು ಸೇರಿ.
2: ಬ್ಯಾಡವ್ವ, ನನ್ನಂಗ ನೀನು ಆಗದ್ ಬ್ಯಾಡ, ನೀ ಚಂದಗೆ ಓದ.
7: ಈಗಂತೂ ಹೆಂಗಿದ್ರು ಸಾಲಿ ಸೂಟಿ ಐತಲ್ಲವ್ವ, ಹೆಂಗಾರ ಬಂದ್ ನಿನ್ ಜೊತೆ ದುಡಿತೀನವ್ವ.
0: ಸನ್ನಿವೇಶ 3, ಶಾಂತಿ ಕೆಲಸಕ್ಕೆ ಹೋದ ರಂಗಣ್ಣನಿಗೆ ಫೋನ್ ಮಾಡುವಳು.
2: ಹಲೋ, ಏನ್ರಿ, ಎಲ್ಲ ಆರಾಮ? ಕೆಲ್ಸ ಅದು ಹೆಂಗ್ ನಡ್ದೈತಿ?
3: ಏನ್ ಆರಾಮ್ ಬಿಡುವ, ಇಲ್ಲಾರ ಬಂದ್ರ ನಮ್ ಕಷ್ಟ ತೀರ್ತೈತಿ ಅನ್ಕೊಂಡ್ರ ಇಲ್ಲೂ ಅದಾ ಕತೆ ಆಗೈತಿ.
2: ಅಯ್ಯೋ, ಯಾಕ್ರಿ ಏನಾಯ್ತು?
3: ಇಲ್ಲಿ ಉಣ್ಣಕ ತಿನ್ನಕ ಸರಿ ಇಲ್ಲ, ಕತ್ತಿ ದುಡ್ದಂಗ ದುಡಿಸ್ಕೊತಾನ, ಆದ್ರೆ ರೊಕ್ಕಾನೇ ಕೊಡವಲ್ಲ. ಉಳ್ಕೊಳಕ್ಕೂ ಜಾಗ ಸರಿ ಇಲ್ಲ, ಅಲ್ಲೇ ಗಟ್ಟರ. ಸೊಳ್ಳಿ ಅಂದ್ರ ಸೊಳ್ಳಿ, ಇದ್ರಿಂದ ಒಬ್ಬಂಗ ಬಾಳ್ ತ್ರಾಸಾಗಿ ಡೆಂಗ್ಯೂ ಬಂದ್ ಸತ್ತಾ ಹೋದ.
2: ರೀ, ದುಡ್ಡು ಹೋದ್ರು

0: ಹೋಗ್ಲಿ, ಮೊದಲು ನೀವು ಮನೆಗೆ ಹೊಳ್ ಬರ್ರಿ. ಜೀವಕ್ಕಿಂತ ರೊಕ್ಕ ಏನೂ ದೊಡ್ಡದಲ್ಲ.
1: ಗೌರಿ ಮತ್ತು ಗಿರ್ಜವ್ವ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಗೌರಿಯ ಗೆಳತಿ ಸಿಂಧು ಬರುವಳು.
2: ಏ ಗೌರಿ, ಏನ್ ಮಾಡಕತ್ತಿ?
3: ಏನಿಲ್ಲ, ಸಾಲಿ ಸೂಟಿ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಹೊಲ್ದಾಗ ಕೆಲಸ ಮಾಡಿದ ರೊಕ್ಕರೆ ಬರ್ತಾವ ಅಂತ ಹೊಲಕ್ ಬಂದಿದ್ವಿ ನೋಡ್ ಅವನ್ ಕೂಡ.
2: ಯಾಕ ಮನ್ಯಾಗ ಏನಾನ ಪ್ರಾಬ್ಲಮ್ ಆಗೈತಿ?
3: ಹ್ಮ್, ಬಾಳ ಪ್ರಾಬ್ಲಮ್ ಐತಿ. ಮುಂದಿನ ಕಾಲೇಜ್ ಕಚ್ಚಾಕ ರೊಕ್ಕನೂ ಇಲ್ಲ, ಏನೂ ಇಲ್ಲ, ಅದಕ್ಕೆ ಸ್ವಲ್ಪ ಹೊಲ್ದಾಗ ದುಡ್ದ್ರ ರೊಕ್ಕರೆ ಆಗತ್ತಂತ ಹೇಳಿ ಇಲ್ಲಿ ಹೊಲಕ್ ಬಂದಿದ್ವಿ ನೋಡ.
2: ನಿಮ್ಮಪ್ಪ ಮನೆ ಕಟ್ಟೋ ಕೆಲಸ ಮಾಡ್ತಿದ್ರಲ್ಲ?
3: ಹೌದು, ಗೌಂಡಿ ಕೆಲಸ ಮಾಡ್ತಿದ್ದ. ಒಂದಿನ ಹೋದ್ರು ಒಂದಿನ ಹೋಗಲ್ಲ ನಮ್ಮಪ್ಪ. ನಮ್ಮಪ್ಪ ದುಡ್ಡಿದ್ದೇನು ಸಾಲಲ್ಲ ನಮ್ಗ.
2: ಅಲ್ಲೇ ಕಟ್ಟಡ ಕಾರ್ಮಿಕರಿಗೆ ಏನೇನೋ ಸೌಲಭ್ಯ ಅದಾವಂತಲ್ಲ, ನಿನ್ಗೆ ಗೊತ್ತಿಲ್ವಾ?
3: ನಮ್ಗ ಮೇಸ್ತ್ರಿ ಕೊಡು ಸಂಬಳ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ನೋಡ್ ಸಿಂಧು.
2: ನಿಂಗಲ್ಲ, ನಮ್ಮ ಊರಾಗ ಇರೋರ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕ ಗೌಡ್ರು ಇವತ್ತು ಪಂಚಾಯತಿ ಒಳಗ ಪ್ರೋಗ್ರಾಮ್ ಇಟ್ಕೊಂಡಾರಂತ.
3: ಹೌದಾ, ಎಲ್ಲ ಹೇಳ್ತಾರ ಅವರು?
2: ಹಾ ಹೌದು, ಹೇಳ್ತಾರಂತ. ನಾಳೆ ಸಂಜೆ ಮುಂದೆ ಬರ್ತಾರಂತ.
3: ಆಯ್ತು ತಗೋವಾ, ಹೇಳಿ ಚಲೋ ಮಾಡ್ದಿ ನೋಡ.
1: ಗೌರಿ ವಿಷಯದ ಕುರಿತು ತನ್ನ ತಾಯಿಗೆ ಹೇಳುತ್ತಾ ಮನೆ ಕಡೆ ನಡೆದಳು.
0: ಗೌರಿ, ನಾವು ಒಂದಿಟ್ಟ ಶಾಂತಕ್ಕನ ಮನೆಗೆ ಹೋಗ್ತೀನಿ, ಮನೆ ಕಡೆ ನೋಡ್ಕೋವ.
3: ಹ್ಞೂ ಅವ.
0: ಬಾ ಗಿರ್ಜವ್ವ, ಮೊನ್ನೆ ಏನ್ ನಿನ್ ಗಂಡ ಗಲಾಟಿ ಮಾಡ್ಕೊಂಡಿದ್ನಂತಲ್ಲವ? ಅಯ್ಯೋ, ಅವನ್ದಿದ್ದಿದ್ದೇ ಬಿಡು, ಅದೇನ್ ಕೇಳ್ತಿ? ರಂಗಣ್ಣ ಬಂದಿಲ್ಲೇನು? ಅಲ್ಲೇ, ಅಲ್ಲಿ ಬಾಳ ತ್ರಾಸ್ ಮಾಡೇನಂತ ವಜ್ರಮುನಿ. ಇಲ್ಲೇ ಏನಾದ್ರೂ ಮಾಡಿದ್ರಾಯ್ತು, ಬಾ ಅಂದಿನ್ ನೋಡ್ವ.
1: ಊರಲ್ಲಿ ಡಂಗುರ ಸಾರುವವರು.
0: ಇದೇನು, ಯಾರು ಬರಕತ್ತಾರಂತವಾ? ಅದು ನಾಳೆ ಪಂಚಾಯತಿ ಒಳಗ ಪ್ರೋಗ್ರಾಮ್ ಐತಿ ಅಂತ ಕೂಲಿ ಕಾರ್ಮಿಕರಿಗೆ ಸಿಗುವ ಸೌಲಭ್ಯದ ಬಗ್ಗೆ ಹೇಳ್ತಾರಂತ ನೋಡ.
1: ರಂಗಣ್ಣನ ಪ್ರವೇಶ.
4: ಸಾಕಾತ್ ನೋಡ್ ಶಾಂತಿ, ಟ್ರೈನ್ನಾಗ ಬಂದ್ ಜಗ್ ಮಂದಿ ಇದ್ರು ನೋಡ, ನಿಲ್ಲಕ್ಕೂ ಜಾಗ ಇಲ್ಲಾಗಿತ್ತು.
0: ಅದು ಚಲೋ ಹೊತ್ನಾಗ ಬಂದಿರ್ ಬರ್ರಿ, ನಾಳೆ ಆಫೀಸರ್ ಬರಕತ್ತಾರಂತ ಇನ್ಮೇಲೆ ಇಲ್ಲೇ ಕೂಲಿ ಕೆಲಸ ಮಾಡ್ಕೋತ ಇರ್ಬೋದು ಬರ್ರಿ.
4: ಹಾ ಆಯ್ತು, ಒಟ್ಟಿಗ ಏನಾರ ಕೊಡು ಮೊದ್ಲು, ಆಫೀಸರ್ ಕತಿ ನಾಳೆ ನೋಡೋಣಂತ.
0: ಆಯ್ತು ಶಾಂತ, ನಾ ಹೋಗ್ತೀನಿ, ನಾಳೆ ಪಂಚಾಯತಿ ಹತ್ರ ಸಿಗೋಣ. ಹಾಯ್ ತಗೋರಿ, ಹೋಗ್ ಬರ್ರಿ.
1: ಸನ್ನಿವೇಶ ನಾಲ್ಕು. ಆ ಊರಿಗೆ ಸಾಹಿತ್ಯ ಎಂಬ ಸಿಡಿಪಿಒ ಆಫೀಸರ್ ಬಂದಿರುತ್ತಾರೆ. ಅವರ ಮಗುವಿನ ನಾಮಕರಣಕ್ಕೆ ಅವರ ಗೆಳತಿ ಮಾಲತಿ ಕೂಡ ಬಂದಿರುತ್ತಾರೆ. ಅವರು ಲೇಬರ್ ಆಫೀಸರ್ ಆಗಿರುತ್ತಾರೆ. ಅವರನ್ನು ಸಾಹಿತ್ಯ ಅವರು ಕರೆದಿರುತ್ತಾರೆ.
0: ಹಾಯ್ ಮಾಲತಿ, ಬಾರ ಒಳಗ. ಆರಾಮದೇನು? ಬಾಳ ಖುಷಿ ಆಯ್ತು ನೋಡು ನೀ ಬಂದಿದ್ದು.
5: ನನಗೂ ಬಾಳ ಖುಷಿ ಆಯ್ತು ಸಾಹಿತ್ಯ. ಎಲ್ಲಿ ಪಾಪು?
0: ಈಗ ಮಲ್ಗ್ಯಾದ. ನೀ ಏನಾದ್ರೂ ತಿನ್ಬಾ ಅಷ್ಟೊತ್ತಿಗೆ ಹೇಳ್ತದ.
5: ತಿನ್ಕೊಂಡ್ ಬಂದೆ ಕಣೆ, ಏನು ಬೇಡ, ಸುಮ್ನೆ ಮಾತಾಡೋಣ ಬಾ.
0: ಚಾ ಆದ್ರೂ ತಗೋ.
5: ಹಾ ಕೊಡು. ಮತ್ತೇನ್ ಸಾಹಿತ್ಯ, ಕೆಲ್ಸ ಎಲ್ಲ ಹೆಂಗ್ ನಡ್ದೈತಿ?
0: ಹ್ಞೂ ಚಲೋ ನಡ್ದೈತಿ ನೋಡವ್ವ. ನಿಂದು?
5: ನಂದು ಅಷ್ಟೇ, ಚಲೋನೇ ಐತಿ.
0: ಏನೇ ಹೇಳು ಮಾಲತಿ, ನಮ್ಮ ಹೋಮ್ ಸೈನ್ಸ್ ಕಾಲೇಜ್ ಡೇಸ್ ಎಷ್ಟು ಚಂದ ಇತ್ತಲ್ಲ, ನಿಂಗೆ ನೆನಪೈತೇನ? ಎಲ್ಲ ಎಷ್ಟು ತರಲೆ ಮಾಡ್ತಿದ್ವಿ, ಕೀಟ್ಲೆ ಮಾಡ್ತಿದ್ವಿ, ಆ ದಿನಗಳೇ ಎಷ್ಟು ಚಂದಿದ್ದು ಮಾಲತಿ.
5: ಹಾ ನೀನು ಆ ಡಿ ಪಿ ಎಸ್ ಸರ್ಗೆ ಕಾಡ್ಸಿ ಪೂರಾ 5 ಮಾರ್ಕ್ಸ್ ಕಳ್ಕೊಂಡಿದ್ದಿ, ನೆನಪೈತಿ?
0: ಹೌದ್ ನೋಡ್ ಮಾಲತಿ, ಬೋರ್ಡ್ ಮೇಲೆ ಕೋಳಿ ಚಿತ್ರ ಬಿಡಿಸಿ ಸರ್ ಕಡೆ ಬೈಸ್ಕೊಂಡಿದ್ದೆ, ಮತ್ ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗ ಟೆಸ್ಟ್ ಬೋರ್ಡದ ಅದನ್ನು ಬಯಸ್ಕೊಂಡಿದ್ದೆ ಸರ್, 5 ಮಾರ್ಕ್ಸೇ ತೆಗೆದು ಬಿಟ್ಟಿದ್ರು ನೋಡ.
5: ಹ್ಞೂ ಮತ್ತೆ ಹೆಂಗೋ, ಅವಾಗ ಅಷ್ಟೆಲ್ಲ ಕಷ್ಟಪಟ್ಟು ಓದಿದ್ದಕ್ಕೂ ಇವತ್ ಚಲೋ ನೌಕರಿ ತಗೊಂಡು ಖುಷಿಯಾಗದೀವ್ ನೋಡು.
0: ಹಾ ಹೌದ್ ಮಾಲತಿ, ಮೊನ್ನೆ ನಿಂಗ ಫೋನ್ ಹಚ್ಚಿದಾಗ ಹೇಳಿದ್ನಲ್ಲ ನಮ್ಮ ಊರಾಗ ಕಾರ್ಮಿಕರ ಕುರಿತು ಮಾತಾಡದಂತ, ಮಾತಾಡ್ತೀಯಲ್ಲ?
5: ಹ್ಞೂ ನೆನ್ಪೈತಿ. ನಿಮ್ ಊರಿನ ಜನ ಎಲ್ಲ ಎಲ್ಲಿ ಸೇರ್ತಾರ?
0: ಅದ್ರ ತಯಾರಿ ನಮ್ಮಪ್ಪ ಮಾಡ್ತವ್ರೆ. ಅವರು ಊರಿನ ಜನರಿಗೆ ಇವತ್ತು ಪಂಚಾಯತಿ ಹತ್ರ ಬಂದ್ ಸೇರಿ ಅಂತ 2 ದಿನ ಮುಂಚೆನೆ ಡಂಗ್ರ ಹಾಕ್ಸಾರೆ. ಅವರು ಇವಾಗ ಬರ್ತಾರೆ, ಹೋಗೋಣ.
5: ಹೌದಾ, ನಡಿ ಹೋಗೋಣ. ನಾನು ಸಂಜೆ ಅಂದ್ರೆ ವಾಪಸ್ ಹೋಗ್ಬೇಕು, ಅಷ್ಟರಲ್ಲಿ ಮುಗಿಸ್ಬಿಡ್ತೀನಿ.
0: ಹಾ ಅಪ್ಪಂಗು ಕರಿತೀನಿ, ಹೋಗೋಣ ಇರು ಒಟ್ಟಿಗೆ ಸೇರಿ ಎಲ್ಲರೂ.
1: ಸಾಹಿತ್ಯ ಮಾಲತಿಯನ್ನು ಕರೆದುಕೊಂಡು ಪಂಚಾಯಿತಿಯತ್ತ ನಡೆವಳು. ಹಾಗೆ ಪಂಚಾಯಿತಿಯಲ್ಲಿ ಅವರ ತಂದೆ.
6: ಎಲ್ಲಾರ್ಗೂ ಸರನ್ರೀಪ್ಪ, ನೋಡ್ರಿ ಊರಾಗ ಎಲ್ಲಾರು ದುಡಿಯಕಂತ ಪ್ಯಾಟಿಗೆ ಹೋಗತ್ತಿದ್ದ ಗೊತ್ತಿದ್ದೇ ಐತಿ. ಕೆಲಸ ಮಾಡಕತ್ತೀವಿ, ಆದ್ರೆ ಅದರಿಂದ ಏನು ಸೌಲಭ್ಯ ಅದ ಅನ್ನೋದು ಯಾರಿಗೂ ತಿಳಿದೇ ಇಲ್ಲ. ಅದನ್ನು ತಿಳಿಸ್ಕೊಡಕಂತ ನಾವು ಸಭೆ ಕರೆದೇವಿ. ನನ್ನ ಮಗಳ ಮಾಲತಿ ಆಕಿಂದ ಗೆಳೆತದಾಳ್ರಿ, ಅವರ ಕಾರ್ಮಿಕ ಇಲಾಖೆ ಅಧಿಕಾರಿಗಳಾಗಿ ಕೆಲಸ ಮಾಡಕತ್ತಾರ. ಅದರಿಂದ ನಮಗೆಲ್ಲ ಮಾಹಿತಿ ತಿಳಿಸ್ಕೊಟ್ರ ಚಲೋ ಆಕೈತಂತ ಒಂದು ಒಳ್ಳೆ ಉದ್ದೇಶದಿಂದ ಅಧಿಕಾರಿಗಳಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ.
5: ಸಭೆಗೆ ಬಂದಂತಹ ದೇವರಹಳ್ಳಿ ಗ್ರಾಮದ ಜನಕ್ಕೆ ನನ್ನ ನಮಸ್ಕಾರಗಳು. ನಾನು ಕಾರ್ಮಿಕ ಇಲಾಖೆಯಲ್ಲಿ 5 ವರ್ಷದಿಂದ ಅಧಿಕಾರಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ನನಗೆ ತಿಳಿದಿರೋ ಅಷ್ಟು ಮಾಹಿತಿಯನ್ನು ತಮ್ಮ ಬಳಿ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ ಮಾಡುತ್ತೇನೆ. ಮೊದಲಿಗೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿಯನ್ನು ಕಾರ್ಮಿಕ ಕಲ್ಯಾಣ ಕಾಯ್ದೆ 1965 ಅಡಿಯಲ್ಲಿ ನೌಕರರ ಕಲ್ಯಾಣ ಉತ್ತೇಜಿಸಲು ಹಣಕಾಸು ಮತ್ತು ಚಟುವಟಿಕೆಗಳನ್ನು ನಡೆಸಲು ರಚಿಸಲಾಗಿದೆ.

ಈ ಕಾಯ್ದೆಯ ಅಡಿಯಲ್ಲಿ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಅಂತ ಕೊಡಲಾಗುತ್ತದೆ. ಈ ಕಾರ್ಡ್ ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸಬೇಕು. ಅದಕ್ಕೆ ಬೇಕಾಗಿರುವ ಅರ್ಹತೆಗಳು ಏನೆಂದರೆ, ನೀವು 18 ರಿಂದ 60 ವರ್ಷದೊಳಗಿನ ವಯಸ್ಸಿನವರಾಗಿರಬೇಕು. ನಿಮ್ಮ ಊರಿನ ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ನೀವು ಕಾರ್ಮಿಕರಾಗಿ ನೋಂದಾಯಿಸಿಕೊಂಡಿರಬೇಕು. ಮೊದಲಿಗೆ ನೀವು ಕರ್ನಾಟಕದ ನಿವಾಸಿಯಾಗಿರಬೇಕು. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೆಂದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಸಂಖ್ಯೆ, ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಪಡಿತರ ಚೀಟಿ. ಇದನ್ನು ನೀವು ಇಟ್ಕೊಂಡು ನಿಮಗೆ ತಿಳಿದಿರೋರು ಇದ್ದರೆ ಮೊಬೈಲಲ್ಲೇ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ಅಥವಾ ನೋಂದಣಿ ಕೇಂದ್ರಗಳಲ್ಲಿ ಮಾಡಿಸಬಹುದು. ನಿಮ್ಮೆಲ್ಲ ಈ ಕಾರ್ಡಿಂದ ನಮಗೇನು ಉಪಯೋಗ ಅನ್ನೋ ಪ್ರಶ್ನೆ ಕಾಡ್ತಿರ್ಬೋದು ಅಲ್ವಾ? ಒಂದಲ್ಲ ಅನೇಕ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಬಹುದು. ಅವು ಯಾವ್ಯಾವ ಅಂತ ಅಂದರೆ, ಮಗುವಿಗೆ ಜನನ ನೆರವು, ಮಗಳ ಮದುವೆ ಸಂದರ್ಭದಲ್ಲಿ ನೆರವು, ಮಕ್ಕಳಿಗೆ ಶೂನ್ಯ ವೆಚ್ಚದ ಶಿಕ್ಷಣ, ಜೀವ ವಿಮೆ ಪ್ರಯೋಜನಗಳು, ಪಿಂಚಣಿ, ಹೀಗೆಲ್ಲ ಉಪಯೋಗಗಳಿವೆ. ಆದ್ದರಿಂದ ನೀವು ಲೇಬರ್ ಆಗಿದ್ದಲ್ಲಿ ಲೇಬರ್ ಕಾರ್ಡ್ ಮೂಲಕ ಸದುಪಯೋಗ ಪಡೆದುಕೊಳ್ಳಬೇಕು. ಇಷ್ಟು ಇದರ ಮಾಹಿತಿ. ನಿಮಗೇನಾದರೂ

0: ಅನ್ನು ನೀವು ಪಡೆದುಕೊಳ್ಳಬಹುದು. ಅವು ಯಾವ್ಯಾವ ಅಂತ ಅಂದ್ರೆ, ಮಗುವಿಗೆ ಜನನ ನೆರವು, ಮಗಳ ಮದುವೆ ಸಂದರ್ಭದಲ್ಲಿ ನೆರವು, ಮಕ್ಕಳಿಗೆ ಶೂನ್ಯ ವೆಚ್ಚದ ಶಿಕ್ಷಣ, ಜೀವ ವಿಮೆ ಪ್ರಯೋಜನಗಳು, ಪಿಂಚಣಿ, ಹೀಗೆಲ್ಲ ಉಪಯೋಗಗಳಿವೆ. ಆದ್ದರಿಂದ ನೀವು ಲೇಬರ್ ಆಗಿದ್ದಲ್ಲಿ ಲೇಬರ್ ಕಾರ್ಡ್ ಮೂಲಕ ಸದುಪಯೋಗ ಪಡೆದುಕೊಳ್ಳಬೇಕು. ಇಷ್ಟು ಇದರ ಮಾಹಿತಿ. ನಿಮಗೇನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು.
1: ಕರ್ನಾಟಕ ಕಾರ್ಮಿಕ ಕಡ್ಡಾಯ ಶಿಕ್ಷಣಕ್ಕಾಗಿ ಏನಾದರೂ ಸ್ಕಾಲರ್ಶಿಪ್ ಕೊಡ್ತಾರಾ ಮ್ಯಾಮ್?
0: ಹೌದು, ನೋಂದಾಯಿತ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಸ್ಟೈಫಂಡ್ ಯೋಜನೆಯಡಿ ದುಡ್ಡನ್ನು ನೀಡಲಾಗುವುದು.
2: ಮೇಡಮ್ ಅವ್ರೆ, ಕೆಲಸ ಮಾಡೋ ಹೊತ್ನಾಗ ಏನಾರ ಅಪಘಾತ ಆತು ಅಂದ್ರ ಅದಕ್ಕೇನು ಪರಿಹಾರ ಇಲ್ಲೇನ್ರಿ?
0: ಯಾಕಿಲ್ಲ. ಕೆಲಸ ಸ್ಥಳದಲ್ಲಿ ಅಪಘಾತಕ್ಕೊಳಗಾದ್ರ ಕಾರ್ಮಿಕರಿಗೆ 1-10,000 ರೂಪಾಯಿವರೆಗೂ ಇಲಾಖೆಯಿಂದ ಪಾವತಿಸಲಾಗುತ್ತದೆ. ಏನಂದ್ರೆ, ಅಪಘಾತ ಆದ 3 ತಿಂಗಳೊಳಗೆ ಆಸ್ಪತ್ರೆ ದಾಖಲಾತಿಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಬೇಕು. ನಿಮಗೆಲ್ಲರಿಗೂ ನನ್ನ ಮಾಹಿತಿ ಸರಿಯಾಗಿ ತಲುಪಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಧನ್ಯವಾದಗಳು.
3: ನನ್ನ ಮತ್ತು ನನ್ನ ತಂದೆ ಕರೆಗೆ ಒಗ್ಗಟ್ಟು ಸಭೆಗೆ ಬಂದು ಮಾಹಿತಿ ಕೊಟ್ಟ ಮಾಲತಿಗೆ ನಮ್ಮ ಊರಿನ ಪರವಾಗಿ ಧನ್ಯವಾದಗಳು.
4: ಅತಿಥಿಗಳಿಗೆ ಸನ್ಮಾನಿಸಿದ ನಂತರ ಎಲ್ಲರೂ ಸೌಲಭ್ಯಗಳ ಬಗ್ಗೆ ತಿಳಿದ ಖುಷಿಯಲ್ಲಿ ಅವರವರ ಮನೆಗೆ ತೆರಳಲು ಸಿದ್ಧರಾಗುವರು. ಆಗ ಗೌರಿ ಮತ್ತು ತರುಣ್ ಸೇರಿ ನಮ್ಮ ಸವಲತ್ತುಗಳಿಗಾಗಿ ಪಟ್ಟಣಗಳಿಗೆ ಹೋಗುವ ಕಾಲ ಇಂದಿಗೆ ಮುಗಿಯಿತು. ಕಾರ್ಮಿಕ ಕಾಯಕ ರಕ್ಷಿಸುವುದು ಕುಟುಂಬವನ್ನು ಕೊನೆತನಕ ಎಂಬ ಸಂತೋಷದ ಘೋಷವಾಕ್ಯದಿಂದ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗುವರು. ನಿಮ್ಮ ಗ್ರಾಮವು, ನಿಮ್ಮ ಕುಟುಂಬವು ಮಾರ್ಪಾಡವಾಗಬೇಕೆಂದರೆ ಸರ್ಕಾರದ ಸವಲತ್ತುಗಳು ಸದುಪಯೋಗ ಪಡೆದುಕೊಳ್ಳಿ.
5: ಧನ್ಯವಾದ.
4: 3ನೆಯ ಪ್ರಸ್ತುತಿ ಕಾಣದ ಹಸಿವು, ಒಂದು ಚರ್ಚೆ. ಭಾಗವಹಿಸುವವರು ರೀಟಾ ಮತ್ತು ಮಂಜುನಾಥ್.
2: ಶುಭೋದಯ ರೀಟಾ, ಇಂದು ನಾವು ಕಾಣದ ಹಸಿವು ಇದರ ಬಗ್ಗೆ ಚರ್ಚೆ ಮಾಡೋಣ.
0: ಶುಭೋದಯ ಮಂಜುನಾಥ್. ಹಸಿವಾದಾಗ ನಾವು ಊಟ ಮಾಡುತ್ತೇವೆ. ನಾವು ಸೇವಿಸುವ ಆಹಾರದಿಂದ ನಮಗೆ ಪೋಷಕಾಂಶಗಳು ದೊರೆಯುತ್ತವೆ. ಆದರೆ ಇಲ್ಲಿರುವ ಪ್ರಶ್ನೆ ಕಾಣದ ಹಸಿವು ಹಾಗಂದ್ರೇನು?
2: ಇದಕ್ಕೆ ಉತ್ತರ ನಾನು ನೀಡ್ತೇನೆ. ನಮ್ಮ ದೇಹ ಚೆನ್ನಾಗಿ ಬೆಳವಣಿಗೆ ಆಗಬೇಕಂದ್ರೆ ಮತ್ತೆ ಸರಿಯಾದ ಪೋಷಕಾಂಶಗಳು ದೊರೆಯಬೇಕಂದ್ರೆ ನಾವು ಸಮತೋಲಿತ ಆಹಾರವನ್ನು ಸೇವಿಸಬೇಕು. ಆದರೆ ಕೆಲವು ಸಲ ನಾವು ಸರಿಯಾದ ಆಹಾರ ಸೇವಿಸದಿದ್ದಾಗ ಕೂಡ ನಮಗೆ ಸರಿಯಾದ ಪೋಷಣೆ ದೊರೆಯುವುದಿಲ್ಲ. ಅದರಿಂದಾಗಿನೇ ನಮಗೆ ವಿಟಮಿನ್ ಎ, ಕಬ್ಬಿಣಾಂಶದ ಕೊರತೆ, ಕ್ಯಾಲ್ಸಿಯಂನ ಕೊರತೆ, ಇನ್ನು ಹಲವಾರು ನ್ಯೂನತೆ ಉಂಟಾಗಿ ನಾವು ಅನೇಕ ರೋಗಗಳಿಗೆ ತುತ್ತಾಗಬಹುದು.
0: ಹೌದು, ಈ ಕಾಣದ ಹಸಿವು ಏಕೆ ಆಗುವುದೆಂದರೆ ನಾವು ಸರಿಯಾಗಿ ಊಟ ಮಾಡಿದರೂ ನಾವು ಆರಿಸಿಕೊಳ್ಳುವ ದಿನಸಿಗಳಲ್ಲಿ ಸರಿಯಾದ ಪ್ರಮಾಣದ ಪೋಷಕಾಂಶಗಳು ಇರುವುದಿಲ್ಲ.
2: ಜಾಗತಿಕ ಮಟ್ಟದಲ್ಲಿ ಗಮನಿಸಿದಾಗ ಸುಮಾರು 2 ಮಿಲಿಯನ್ನಷ್ಟು ಜನ ಕಾಣದ ಹಸಿವಿನಿಂದ ಬಳಲುತ್ತಿದ್ದಾರೆ. ಅದರ ಪರಿಣಾಮವಾಗಿ ಮಾನಸಿಕ ಅಸ್ವಸ್ಥತೆ, ಅನಾರೋಗ್ಯ, ಇನ್ನು ಅನೇಕ ನ್ಯೂನತೆಗಳಿಗೆ ಎಡವು ಮಾಡಿಕೊಟ್ಟಂತಾಗುತ್ತದೆ. ಅದರಲ್ಲೂ ಕೂಡ 5 ವರ್ಷದೊಳಗಿರುವ ಮಕ್ಕಳಿಗೆ ಇದರ ಪರಿಣಾಮ ಅಧಿಕವಾಗಿ ಕಂಡುಬರುತ್ತದೆ. ಇತರೆ ಖಂಡಗಳಿಗೆ ಹೋಲಿಸಿದಾಗ ಏಷ್ಯಾ ಖಂಡದಲ್ಲಿನೇ ವಿಟಮಿನ್ ಎ ನ್ಯೂನತೆ ಅಧಿಕವಾಗಿ ಕಂಡುಬರುವುದು. ಇದು ರಾಷ್ಟ್ರೀಯ ಅಭಿವೃದ್ಧಿಗೂ ಕಂಟಕವಾಗಿರುತ್ತದೆ. ಇದರ ದುಷ್ಪರಿಣಾಮಗಳು ಅನೇಕವಾಗಿದ್ದು ನಮ್ಮ ರಾಷ್ಟ್ರದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ.
0: ಕಾಣದ ಹಸಿವಿನಿಂದಾಗಿ ಜನರಲ್ಲಿ ಕಬ್ಬಿಣಾಂಶದ ಕೊರತೆ, ಕ್ಯಾಲ್ಸಿಯಂ, ಅಯೋಡಿನ್ ಕೊರತೆ, ಇಷ್ಟೇ ಅಲ್ಲದೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಬಿ12 ಮುಂತಾದ ಪೋಷಕಾಂಶಗಳ ಕೊರತೆಗಳು ಕಂಡುಬರುತ್ತವೆ.
2: ವಿಪರ್ಯಾಸ ಏನಂದ್ರೆ, ಈ ಕೊರತೆಗಳು ಆರಂಭಿಕ ಹಂತದಲ್ಲಿ ಅಷ್ಟೊಂದು ಬೇಗ ನಮ್ಮ ಗಮನಕ್ಕೆ ಬರೋದಿಲ್ಲ. ಸಮಯ ಕಳೆದಂತೆ ಒಂದೊಂದು ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ನಿಧಾನವಾಗಿ ನಮ್ಮ ಗಮನಕ್ಕೆ ಬರಲಾರಂಭಿಸುತ್ತದೆ. ಈ ಕೊರತೆಯ ಲಕ್ಷಣಗಳೇನೆಂದರೆ, ಹಸಿವಾಗದೆ ಇರುವುದು, ಬೇಗ ಆಯಾಸ ಆಗೋದು, ಅಲ್ಲಿನಲ್ಲಿ ರಕ್ತಸ್ರಾವವಾಗೋದು, ಬಲಹೀನತೆ, ನಿದ್ರಾಹೀನತೆ, ಇನ್ನು ಹಲವಾರು ಬಗೆಯ ಲಕ್ಷಣಗಳು ಕಂಡುಬರುತ್ತೆ. ಆದರೆ ಅವುಗಳ ಬಗ್ಗೆ ಅಷ್ಟೊಂದು ಗಮನ ಹರಿಸದೆ ಕಡೆಗಣಿಸ್ತೀವಿ. ಮುಂದೆ ಅದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಇನ್ನು ಮಕ್ಕಳಲ್ಲಿ ದೈಹಿಕವಾಗಿ, ಬೌದ್ಧಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಕೂಡ ಅವರ ಬೆಳವಣಿಗೆಯ ಮೇಲೆ ತುಂಬಾ ಪರಿಣಾಮ ಉಂಟು ಮಾಡುತ್ತೆ.
0: ಹೌದು, ಇದರ ಪರಿಣಾಮವಾಗಿ ಇರುಳು ಕುರುಡು, ಬೆರಿಬೆರಿ, ಗಳಗಂಡ, ಚರ್ಮದ ಸಮಸ್ಯೆ, ರಕ್ತಹೀನತೆ, ಇನ್ನೂ ಹಲವಾರು ರೋಗಗಳಿಗೆ ತುತ್ತಾಗಬೇಕಾಗುತ್ತದೆ. ಇದರಿಂದಾಗಿ ವ್ಯಕ್ತಿಯು ಮಾನಸಿಕವಾಗಿ ಕುಂಠಿತನಾಗುತ್ತಾನೆ.
2: ಅದಕ್ಕಾಗಿಯೇ ಹೇಳೋದು, ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಈ ಕೊರತೆಗಳು ನಮ್ಮನ್ನು ಕಾಡುವ ಮುನ್ನ ನಾವು ತಿನ್ನುವ ಆಹಾರ ಸಮತೋಲನವಾಗಿದ್ದು ಅದರಲ್ಲಿ ಎಲ್ಲಾ ತರಹದ ಪೋಷಕಾಂಶಗಳು ಸಿಗುವಂತಹ ಆಹಾರ, ಅಂದ್ರೆ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಮೀನು, ಮೊಟ್ಟೆ, ಮಾಂಸ, ಇವುಗಳಷ್ಟೇ ಅಲ್ಲದೆ ವಿವಿಧ ಬಗೆಯ ಸಿರಿಧಾನ್ಯಗಳು ಮತ್ತು ಬೇಳೆಕಾಳುಗಳನ್ನು ನಾವು ತಿನ್ನುವ ಆಹಾರದಲ್ಲಿ ಅಳವಡಿಸಿಕೊಳ್ಳಬೇಕು. ಇದರಿಂದ ನಮಗೆ ಯಾವುದೇ ತರಹದ ನ್ಯೂನತೆಗಳು ಕಾಡುವುದಿಲ್ಲ. ಒಂದು ವೇಳೆ ನ್ಯೂನತೆಗಳು

0: ಇದ್ದರೂ ಈ ತರಹದ ಆಹಾರ ಪದ್ಧತಿಗಳನ್ನು ರೂಢಿಸಿಕೊಂಡರೆ ಆದಷ್ಟು ಬೇಗ ಈ ಕೊರತೆಗಳಿಂದ ನಾವುಗಳು ಮುಕ್ತರಾಗಬಹುದು. ಅದರ ಜೊತೆಗೆ ನಾವು ಆದಷ್ಟು ಜಂಕ್ ಫುಡ್ ಅಂದರೆ ಪಿಜ್ಜಾ, ಬರ್ಗರ್ ಈ ತರಹದ ಆಹಾರವನ್ನು ದೂರವಿಡಬೇಕು. ಮತ್ತೆ ಪ್ರತಿದಿನ ನಾವು ವ್ಯಾಯಾಮ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ.
1: ನೀನು ಹೇಳುವುದು ಸರಿಯಾಗಿ ಇದೆ. ಈ ಪೋಷಕಾಂಶಗಳ ಕೊರತೆಯ ಸಮಸ್ಯೆಯನ್ನು ಪರಿಹರಿಸಲೆಂದು ಸರ್ಕಾರವು ಹಲವಾರು ರೀತಿಯ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ 11 ರಿಂದ 18 ವರ್ಷದ ವಯಸ್ಸಿನೊಳಗಿರುವಂತಹ ಕಿಶೋರಿಯರಿಗೆ ರಕ್ತಹೀನತೆ ನಿವಾರಣೆಗಾಗಿ ಐರನ್ ಯುಕ್ತ ಮಾತ್ರೆಗಳನ್ನು ವಿತರಿಸಲಾಗುತ್ತದೆ. ಹಾಗೂ ಕ್ಷೀರಭಾಗ್ಯ ಯೋಜನೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಹಾಲನ್ನು ನೀಡಲಾಗುತ್ತದೆ. ಇನ್ನೂ ಅನೇಕ ಪ್ರೋಗ್ರಾಂಗಳನ್ನು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಂಡಿವೆ. ಅದರಲ್ಲಿ ಅಂಗನವಾಡಿ ಕೇಂದ್ರವೂ ಒಂದು. ಇಲ್ಲಿ ಮಕ್ಕಳ ಬಾಲ್ಯಾವಸ್ಥೆಯಲ್ಲಿನ ಉತ್ತಮ ಬೆಳವಣಿಗೆಗೆಂದು ಶಿಕ್ಷಣದ ಜೊತೆಗೆ ಆರೋಗ್ಯವಾದ ಪೋಷಕಾಂಶಗಳುಳ್ಳ ಆಹಾರವನ್ನು ಮಕ್ಕಳಿಗೆ ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಗರ್ಭಿಣಿಯರಿಗೆ ರೇಷನ್ ಅಂದರೆ ಬೇಳೆಕಾಳು, ಹಾಲು, ಮೊಟ್ಟೆ ಮತ್ತು ಇನ್ನಿತರ ಪೋಷಕಾಂಶಗಳನ್ನು ಹೊಂದಿರುವ ಆಹಾರವನ್ನು ನೀಡುತ್ತಾರೆ.
0: ನಮ್ಮ ಜನ ಇವುಗಳ ಸದುಪಯೋಗ ಪಡೆದುಕೊಂಡು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಎನ್ನುವುದರ ಜೊತೆಗೆ ಆರೋಗ್ಯವಂತ ರಾಷ್ಟ್ರ ಎಂದು ಕೂಡ ಪ್ರಸಿದ್ಧಿ ಪಡೆಯಬಹುದು.
1: ನೀನು ಹೇಳಿದ್ದು 100ಕ್ಕೆ 100 ಸತ್ಯ. ಇಷ್ಟೊತ್ತು ನಾವಿಬ್ಬರು ಮಾಡಿದ ಚರ್ಚೆಯಿಂದ ಕಾಣದ ಹಸಿವಿನ ಬಗ್ಗೆ ಇಷ್ಟೊಂದು ತಿಳಿದುಕೊಂಡೆವು. ಧನ್ಯವಾದ.
2: ಇದುವರೆಗೆ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಕೊನೆಯ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವೆರೈಟಿ ಪ್ರೋಗ್ರಾಂ ಕೇಳಿದಿರಿ. ಧನ್ಯವಾದಗಳು.

0: ಕಾರ್ಯಕ್ರಮ ಯುವವಾಣಿ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ
1: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
2: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
3: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
2: ಏನ್ ಹಂಗಂದ್ರೆ ಸುಮ್ನಿರಿ, ಸಾಕಿನ.
3: ಅಲ್ಲ, ನೀ ಕಿಡಕಿ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೋ.
2: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
3: ಹೊದಕ್ ಮನುಷ್ಯ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
2: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
4: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ, ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
3: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
1: ನೀವೇನಂತೀರಿ ಡ್ರೈವರ್?
5: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
1: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
4: ರೈಟ್.

0: ಏ ಮೊಸಡಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹೇಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
1: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
2: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್. ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರು ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರು ಚಲೋ ಇತ್ತು, ತಪ್ಪ್ಯಾದು ಯಾಕ್ರಿ ಹೆಂಗ, ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ, ತಪ್ಪ ಯಾರ್ದು?
3: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
4: ಶುರುವಾಗಿದೆ.
5: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ, ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆ

0: ಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
1: ಶುರುವಾಗಿದೆ
2: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
3: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
2: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
4: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
2: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.

0: ಶಾಂತಮ್ಮನವರೇ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ದಿಲ್ಲಿ ಕಾ ಟಗ್ ಚಿತ್ರದ ಗೀತೆ ಇದು.
4: ಛೋಡ್ ದೋ ಆ ಚಲ್ ಜಮಾನಾ ಕ್ಯಾ ಕಹೇಗಾ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಲಗಾನ್ ಚಿತ್ರದ ಗೀತೆ ಇದು. ಗಾಯಕರು ಆಶಾ ಭೋಸ್ಲೆ,

0: Shoot a red alert for warm night conditions over Madhya Pradesh, Orissa, Telangana, Uttar Pradesh and Vidarbha till tomorrow. The weather agency has forecast heat wave to severe heat wave conditions over Haryana, Chandigarh, Delhi, Punjab, Uttar Pradesh and Rajasthan during the next 2 to 3 days. Similar conditions are likely to prevail over Chhattisgarh, coastal Andhra Pradesh, Himachal Pradesh, Jammu and Kashmir, Ladakh, Jharkhand and Uttarakhand till tomorrow. The IMD has also predicted hot and humid weather over Gangetic West Bengal, Konkan, Goa, Saurashtra, Kutch, Tamil Nadu, Puducherry and Karaikal during the next 2 days. According to the Met Department, thunderstorms accompanied by lightning and gusty winds are likely to prevail over Bihar, Kerala, Mahe, Andhra Pradesh, Chhattisgarh, Lakshadweep, Madhya Maharashtra, North Interior Karnataka and Northeastern region tomorrow. At the Asian Under-23 Wrestling Championships in Da Nang, Vietnam, Indian wrestlers put up a dominant show, securing 2 gold medals today. In the 57kg freestyle category, Akshay Tanaji Dhere defeated Yelaman Amangaldiyev 4-2 to claim the top podium spot. Meanwhile, in the 97kg freestyle category, Vicky also struck gold after a closely fought 7-5 victory over Sherzod Poyonev. And now, before we end the bulletin, the headlines once again. President Draupadi Murmu presents Padma Awards 2026 at Rashtrapati Bhavan. Noted film actor late Dharmendra and legendary violin maestro Dr. N. Rajam honored with Padma Vibhushan. Finance Minister Nirmala Sitharaman launches initiatives aimed at strengthening MSMEs and accelerate modernization of rural industries. Joint operation to evacuate stranded tourists at Gulmarg following technical fault in cable car system concludes. All tourists rescued safely. Foreign ministers of India, Australia, Japan and US to participate in Quad meeting in New Delhi tomorrow. IMD forecasts severe heatwave conditions over Haryana, Delhi, Punjab, Uttar Pradesh and Rajasthan during next 2 to 3 days. And in wrestling, Indian grapplers Vicky and Akshay Dhere clinch gold in men's freestyle category at Asian Under-23 Championships in Vietnam. That's all in the news at 9. Good night.
1: ಆಕಾಶವಾಣಿ ಧಾರವಾಡ.
2: ಅಜ್ಜಿ, ಹೊಸ ಕರ್ನಾಟಕ ತಗೊಂಡ್ಯ?
3: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಆಕಾಶವಾಣಿ ವಿಶೇಷ ಸರಣಿ,
6: ನಿಸರ್ಗ ಜ್ಞಾನಾಮೃತ,
5: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ.
6: ನಿಸರ್ಗ ಜ್ಞಾನಾಮೃತ
7: ಪ್ರಣವ ಷಡಂಗ ಸಮರಸ.
8: ನಮಸ್ಕಾರ ಕೇಳುಗರೇ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮನ್ಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
9: ನಮಸ್ಕಾರ ಮೇಡಮ್.
8: ಕೇಳುಗರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಂಗ ಪ್ರಾಣಾಯಾಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿ ಅವರು ತಿಳಿಸ್ತಾ ಇದ್ರು. ಪ್ರಾಣಾಯಾಮ ಮಾಡಿ ಅದ್ಭುತವಾದ ಸಾಧನೆಗಳನ್ನ ನಾವು ಕೂಡ ಮಾಡ್ಕೊಳ್ಬಹುದು ಅಂತ ಹೇಳಿ ಹೇಳ್ತಾ ಇದ್ರು. ಈ ಪ್ರಾಣಾಯಾಮಕ್ಕೆ ಪೂರಕವಾಗಿ ಮತ್ತಿನ್ನೇನಾದ್ರೂ ವಿಷಯಗಳಿದಾವ ಅಂದ್ರೆ ಪ್ರತ್ಯಾಹಾರದ ಬಗ್ಗೆ ಮಾತನಾಡ್ತಾ ಇದ್ರು ಸ್ವಾಮೀಜಿಯವರು, ಅದ್ರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಕೇಳೋಣ.
9: ಈ ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮದ ನಂತರ ಬರ್ತಕ್ಕಂತಹದ್ದು ಮೇಡಮ್ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ಕೂಡ್ಲೆ ಬಹಳಷ್ಟು ಜನರಿಗೆ ಕಲ್ಪನೆ ಮಾಡೋದು ಆಹಾರದ ಬಗ್ಗೆ ಇರ್ಬೋದೇನೋ ಇದು ಅಂತ. ಸಾಮಾನ್ಯ ಜನರಷ್ಟೇ ಅಲ್ಲ, ಷಣ್ಮುಖ ಶಿವಯೋಗಿಗಳು ಅಂತ ಹೇಳಿ ಒಬ್ಬರು ಬಹಳ ದೊಡ್ಡ ಸಾಧಕರು ಜೇವರ್ಗಿಯಲ್ಲಿ ಆಗಿ ಹೋದಂತವ್ರು, ಅವರು ನಮ್ಮ ಕನ್ನಡದಲ್ಲಿ ವಚನದ ಪದ್ಧತಿನಲ್ಲಿ ಅಷ್ಟಾಂಗ ಯೋಗಕ್ಕೂ ಕೂಡ ಅವರು ವಚನಗಳನ್ನು ಬರೆದಿದ್ದಾರೆ. ಯಮ ನಿಯಮ ಅದನ್ನ ಶರಣ ತತ್ವಕ್ಕೆ ಅನ್ವಯ ಮಾಡಿ, ಬಸವಣ್ಣವರು ಉಪದೇಶ ಮಾಡಿದಂತಹ ಬಸವ ತತ್ವಕ್ಕೆ ಅನ್ವಯ ಮಾಡಿ ಅವರು ಬರೆದಿದ್ದಾರೆ. ಅದರಲ್ಲಿ ಪ್ರತ್ಯಾಹಾರದ ಬಗ್ಗೆ ಹೇಳುವಾಗ ಆಹಾರದ ಬಗ್ಗೆನೆ ಮಾತಾಡ್ತಾರೆ ಅವರು. ಅಂದ್ರೆ ಆಹಾರ ಸ್ವಲ್ಪವೂ ಅಲ್ಲದೆ ದೀರ್ಘವೂ ಅಲ್ಲದೆ ಒಂದು
8: ಮಿತವಾಗಿ
9: ಹಿತವಾಗಿ ಎರಡು ಶಬ್ದ ಸೇರಿಸ್ಕೋಬೇಕು ನಾವು. ಮಿತ ಅಂದ್ಕೂಡ್ಲೆ ಬಹಳ ಜನ ಕಡಿಮೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ತೀರಾ ಕಡಿಮೆನೂ ಅಲ್ಲ, ಹಿತವಾಗಿಯೂ ಇರಬೇಕು. ಎಷ್ಟು ನಮ್ಮ ಪೋಷಕಾಂಶಗಳು ಒದಗುವ ಹಾಗೆ, ಜೊತೆಗೆ ಹೊಟ್ಟೆಗೆ ಒಂದು ತೃಪ್ತಿ ಅಂತ ಇರುತ್ತೆ, ಕಾಂಟೆಂಟ್ಮೆಂಟ್ ಅಂತ ಹೇಳ್ತಾರೆ, ಅದು ಸಿಗೋ ಹಾಗೆ ಆಹಾರವನ್ನು ತಗೋಬೇಕು ಅಂತ ಹೇಳಿ ಷಣ್ಮುಖ ಶಿವಗಳು ಹೇಳ್ತಾರೆ. ಅದ ಪ್ರತ್ಯಾಹಾರದಲ್ಲೇ ಹೇಳ್ತಾರೆ ಮೇಡಮ್. ಆದ್ರೆ ಪತಂಜಲಿಗಳ ಪ್ರತ್ಯಾಹಾರವನ್ನು

ನೋಡಿದಾಗ ಅವರು ಅಲ್ಲಿ ಹೇಳ್ತಕ್ಕಂಥದ್ದು ಮುಖ್ಯವಾಗಿ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು, ವಿಷಯಗಳಿಂದ ಇಂದ್ರಿಯಗಳನ್ನು ಸೆಳೆದುಕೊಳ್ಳೋದು. ಈಗೇನೋ ಒಂದು ಆಸೆ ಆಗ್ತಿದೆ, ಆಸೆ ಆಗ್ಯದೇ ಅನ್ನೋದೇ ಗೊತ್ತಾಗಲ್ಲ ಎಷ್ಟೋ ಜನರಿಗೆ, ಹೋಗಿ ತಿಂದೇ ಬಿಡ್ತಾರೆ. ಮನೇಲೂ ಹೇಳಿರ್ತಾರೆ, ಡಾಕ್ಟ್ರು ಹೇಳಿರ್ತಾರೆ ತಿನ್ಬಾರ್ದು, ಅದು ಗೋಬಿ ಮಂಚೂರಿ, ಫಿಜ್ಜಾ, ಬರ್ಗರ್, ಜಂಕ್ ಫುಡ್ ಇದೆಲ್ಲ ತಿನ್ಬಾರ್ದು ಅಂತ ಹೇಳಿರ್ತಾರೆ. ಆದ್ರೆ ನಮ್ಗೆ ಎಷ್ಟು ಮಟ್ಟಿಗೆ ಅದು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಆ ಸೆಳೆತ ಅಂದ್ರೆ, ತಿಂದ ಮೇಲೆ ಗೊತ್ತಾಗುತ್ತೆ ನಮ್ಗೆ, ಅಯ್ಯೋ ತಿನ್ಬಾರ್ದಾಗಿತ್ತಲ್ಲ ಅನ್ಸುತ್ತೆ.

0: ಆರೋಗ್ಯಕ್ಕೂ ಕೂಡ ಇದು ಮಾರಕ ಅನ್ನುವ ನೆನಪು ಮಾಡಿಕೊಂಡು ಆ ನಾಲಿಗೆಯ ಚಟವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತೀವಲ್ಲ, ಇದು ಪ್ರತ್ಯಾಹಾರ. ಪ್ರತಿಯೊಂದು ವಿಷಯದಲ್ಲೂ ಹೀಗೆ ಆಗತ್ತೆ. ಯಾವುದನ್ನ ನಾವು ಮಾಡಬಾರ್ದು ಅನ್ಕೊಂತೀವೋ, ತ್ರಿಗುಣಗಳು ಅಂತ ಕರೀತಾರೆ, ಸಾತ್ವಿಕ, ರಾಜಸ ತಾಮಸ. ಈ ತಾಮಸ ಗುಣದವ್ರು ಏನಿರ್ತಾರಲ್ಲ, ಅವ್ರಿಗೆ ತಪ್ಪು ಮಾಡ್ತೀವಿ ಅಂತ ಗೊತ್ತೇ ಆಗಲ್ಲ. ತಪ್ಪು ಮಾಡಿದ ಮೇಲೆ ಅವರು ಯಾರಾದರೂ ಬೈತಾರಲ್ಲ ಅಥವಾ ಶಿಕ್ಷೆ ಆಗತ್ತಲ್ಲ ಕಾನೂನು ಪ್ರಕಾರ, ಆವಾಗ ಅವನಿಗೆ ಗೊತ್ತಾಗುತ್ತೆ ತಪ್ಪು ಅಂತ. ರಾಜಸ ವ್ಯಕ್ತಿಗೆ ಏನಾಗತ್ತೆ ಅಂದ್ರೆ ತಪ್ಪು ಗೊತ್ತಾಗತ್ತೆ, ಆದ್ರೆ ತಪ್ಪು ಮಾಡಲಾರ್ದಂಗೆ ಇರಕ್ಕಾಗಲ್ಲ.
1: ಗೊತ್ತಿದ್ದು ತಪ್ಪು ಮಾಡೋದು,
0: ಗೊತ್ತಿದ್ದು ತಪ್ಪು ಮಾಡೋದು, ಇದು ನಾನು ತಪ್ಪು ಮಾಡ್ತೀನಿ ಅಂತ ಗೊತ್ತಿದೆ ಅವನಿಗೆ, ಆದ್ರೂ ತಪ್ಪು ಮಾಡೋದು. ಇಲ್ಲಿ ಪ್ರತ್ಯಾಹಾರ ಕೆಲಸ ಮಾಡೋದು, ತಪ್ಪನ್ನ ತಡಿತಾನಲ್ಲ ಅದೇ ಪ್ರತ್ಯಾಹಾರ, ಅಥವಾ ಇಂದ್ರಿಯಗಳ ದೌರ್ಬಲ್ಯತೆಯನ್ನ ಗೆಲ್ತಾನಲ್ಲ ಅದೇ ಪ್ರತ್ಯಾಹಾರ. ಸಾತ್ವಿಕ ಗುಣಗಳು ಜಾಸ್ತಿ ಆಗ್ತಾ ಇದ್ದಂಗೆ ಅವನಿಗೆ ತಪ್ಪಿನ ವೃತ್ತಿ ಎದ್ದಳತ್ತಲ್ಲ, ನನಗಿಂತ ಅದು ಮಾಡಬಾರ್ದು ಅನ್ನೋ ವೃತ್ತಿ. ಚಿತ್ತದಲ್ಲಿ ಮಾತ್ರ ನಾವು ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಚಿತ್ತ ವೃತ್ತಿಗಳು ಪ್ರತಿಯೊಬ್ಬರಿಗೂ ಎದ್ದೊಳದೆ. ಅಂದ್ರೆ ಕೆಲವ್ರು ಏನ್ ಮಾಡ್ತಿರ್ತಾರಂದ್ರೆ ಈ ಬೇಡವಾದ ವೃತ್ತಿಗಳು ಎದ್ದು ಕೂಡಲೇ ತುಂಬಾ ಬೇಜಾರು ಮಾಡ್ಕೊಂತಾರೆ. ಅಂದ್ರೆ ನಾವು ಇಷ್ಟೆಲ್ಲ ಪ್ರಾಣಾಯಾಮ ಮಾಡ್ತೀವಿ, ಯೋಗ ಮಾಡ್ತೀವಿ, ಆಮೇಲೆ ಸತ್ಸಂಗದಲ್ಲಿ ಇರ್ತೀವಿ, ಓದ್ತೀವಿ, ಎಲ್ಲಾ ಮಾಡಿದ್ರು ನನ್ ಚಿತ್ತ ಏನಪ್ಪ ಇಷ್ಟೊಂದು ಕೆಟ್ಟದಕ್ಕೆ ಹೋಗ್ತಿದ್ಯಲ್ಲ, ಕೆಟ್ಟ ಭಾವನೆ ಮೂಡ್ತಾ ಇದೆಯಲ್ಲ ಅಂತೇಳಿ ಹೆದರ್ಕೊಳ್ತಾರೆ. ಹೆದರ್ಕೋಬೇಡಿ. ಅವಾಗ ನಾನು ಎಲ್ರಿಗೂ ಹೇಳೋದೇನಂದ್ರೆ ಸಾಕ್ಷಿಗಳಾಗ್ಬಿಡಿ ಅಂತ. ಈಗ ಉದಾಹರಣೆಗೆ ಧ್ಯಾನಕ್ಕೆ ಕೂತಿದ್ದೀರಾ ಅಥವಾ ಪೂಜೆಗೆ ಕೂತಿದ್ದೀರಾ, ಏನೋ ಸಲ್ಲದ ಭಾವನೆ, ಅದಕ್ಕೆ ಪತಂಜಲಿ ಋಷಿಗಳು ಇನ್ನೊಂದು ಹೆಸರು ಕೊಟ್ಟಿದ್ದಾರೆ, ಪ್ರತಿಪಕ್ಷ ಭಾವನೆ ಅಂತ ಹೇಳ್ತಾರೆ. ವಿರುದ್ಧವಾದ ಭಾವನೆ ಬರುತ್ತೆ, ಬೇಡವಾದ ಭಾವನೆ ಬರುತ್ತೆ. ಆವಾಗ ಎಚ್ಚರಿಕೆ ತಗೋಬೇಕಂದ್ರೆ ಪ್ರತ್ಯಾಹಾರ, ಇದನ್ನ ನನ್ನೊಳಗಡೆ ಸೆಳ್ಕೊಳ್ಳೋಣ, ಇಂದ್ರಿಯಗಳನ್ನ ನನ್ನ ವಶ ಮಾಡ್ಕೊಳ್ಳೋಣ. ಕಣ್ಣು ನೋಡಬಾರದು ನೋಡ್ಬೇಕು ಅನ್ನಿಸ್ತಾ ಇದೆ, ಆವಾಗ ಕಣ್ಣಿಗೆ ಹೇಳೋದು ಬೇಡ, ಈಗ ಸದ್ಯಕ್ಕೆ ಬೇಡ, ಇವತ್ತು ಬೇಡ, ನಾಳೆ ನೋಡೋಣ. ಆಗ ನೀವು ಮುಂದಕ್ಕೆ ಹಾಕಿದ್ರೆ ಅದು ಪ್ರತ್ಯಾಹಾರ ಆಗೋಗ್ಬಿಡುತ್ತೆ, ಅದೇ ಪ್ರತ್ಯಾಹಾರ. ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ಈ ಪ್ರತ್ಯಾಹಾರದಲ್ಲಿ ಮುಖ್ಯವಾಗಿ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ವಿಷಯಗಳಿಂದ ಇಂದ್ರಿಯಗಳನ್ನ ವಿಮುಖ ಮಾಡ್ಕೊಳ್ಳೋದು, ಅಂತರ್ಮುಖ ಮಾಡ್ಕೊಳ್ಳೋದು, ಇದಕ್ಕೆ ಪ್ರತ್ಯಾಹಾರ ಅಂತಾರೆ ಮೇಡಮ್.
1: ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕಾದ್ರೂ ಮತ್ತೊಂದು ಬೇರೆ ತರದ ಯೋಗ ಸಾಧನೆ ಏನಾದ್ರೂ ಇದೆಯಾ?
0: ಈ ಅಷ್ಟಾಂಗ ಯೋಗದಲ್ಲೇನೆ ಈಗ ಪ್ರತ್ಯಾಹಾರದವರೆಗೂ ಏನ್ ಬಂತಲ್ಲ, ಇದನ್ನ ಪೂರ್ವಾರ್ಧ ಅಂತ ಕರೀತಾರೆ. ಯೋಗದ ಪೂರ್ವಾರ್ಧ, ಉತ್ತರಾರ್ಧ, ಪೂರ್ವಾರ್ಧ ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇವು ಪೂರ್ವಾರ್ಧ ಅಂತ ಕರೀತಾರೆ. ಉತ್ತರಾರ್ಧ ಅಂದ್ರೆ ಮೂರು ಬರ್ತವೆ ಮೇಡಮ್, ಧಾರಣ, ಧ್ಯಾನ, ಸಮಾಧಿ. ಧಾರಣ, ಧ್ಯಾನ, ಸಮಾಧಿ, ಅದು ಉತ್ತರಾರ್ಧ ಅಂತ ಕರೀತ. ಧಾರಣ ಅಂತಂದ್ರೇನು, ಇದನ್ನು ನಾವು ತಿಳ್ಕೋಬೇಕು. ಈ ಪೂರ್ವಾರ್ಧವನ್ನ ವಿವರಿಸಿದ ರೀತಿನಲ್ಲಿ ಉತ್ತರಾರ್ಧವನ್ನ ವಿವರಿಸಕ್ ಆಗಲ್ಲ ಮೇಡಮ್, ಅದು ಬಾಯಿಂದ ಹೇಳುವಂತದ್ದಲ್ಲ, ಸಾಧನೆ, ಅಂತರಂಗದ ಸಾಧನೆ. ಆದ್ರೂ ಕೂಡ ಒಂದು ಸ್ವಲ್ಪ ಕ್ಲೂ ಕೊಡಬೇಕು ಅಥವಾ ನಮ್ಮ ಶ್ರೋತೃಗಳ ಜೊತೆಗೆ ಇದ್ರ ಬಗ್ಗೆ ಒಂಚೂರಾದ್ರೂ ಹಂಚ್ಕೋಬೇಕು ಮಾಹಿತಿಯನ್ನ ಅಂತ ಅನ್ನೋದಾದ್ರೆ, ಧಾರಣ ಅಂದ್ರೆ ದೃಷ್ಟಿ ನಿಲ್ಸೋದು ಅಂತ ಹೇಳ್ಬೋದು. ಈಗ ಇಷ್ಟಲಿಂಗದ ಬಗ್ಗೆ ಮಾತಾಡುವಾಗ, ಶಿವಯೋಗದ ಬಗ್ಗೆ ಮಾತಾಡುವಾಗ ತ್ರಾಟಕ ಯೋಗ ಅಂತ ಕರೀತಾರೆ. ದೃಷ್ಟಿ ನಿಲ್ಸೋದು ಅಂದ್ರೆ ಲಿಂಗದ ಮೇಲೆ ದೃಷ್ಟಿ ನಿಲ್ಲಿಸಬಹುದು, ಅಥವಾ ಈ ಬಿಳಿ ವಸ್ತುವಿನ ಮೇಲೆ ಕಪ್ಪು ಚುಕ್ಕೆ ಇಟ್ಟು ಅದನ್ನ ನೋಡ್ತಾ ಇರಿ ಅಂತ ಹೇಳ್ತಾರೆ, ಅಥವಾ ಜ್ಯೋತಿ ನೋಡೋದು, ಈಗ ಕೆಂಪು ಜ್ಯೋತಿ ನೋಡ್ತಾರೆ ಕೆಲವರು, ಈ ರೀತಿ ಎಲ್ಲ ಇರುತ್ತಲ್ಲ, ಇದಕ್ಕೆ ಧಾರಣ ಅಂತ ಕರೀತಾರೆ. ಬಹಿರಂಗದ ದೃಷ್ಟಿ ನಿಲ್ಸೋದು ಅದು. ಇಷ್ಟೊತ್ತಿಗಾಗ್ಲೆ ಪ್ರತ್ಯಾಹಾರದ ಹೊತ್ತಿಗೆ ಮನುಷ್ಯ ಸಾಧಕ ಅವನು ಹೆಚ್ಚು ಕಡಿಮೆ ಅಂತರಂಗದಲ್ಲಿ ಎಷ್ಟೋ ರೀತಿ ಶಾಂತನಾಗ್ಬಿಟ್ಟಿರ್ತಾನೆ. ಈ ವೃತ್ತಿಗಳು ಹೇಳೋದೆಲ್ಲ ಕಡಿಮೆ ಆಗ್ತಾ ಆಗ್ತಾ ಆಗ್ತಾ ಬರುತ್ತೆ, ಪ್ರಾಣಾಯಾಮ ಮಾಡ್ತಾ ಮಾಡ್ತಾ, ಆಮೇಲೆ ಯಮ ನಿಯಮಗಳಲ್ಲಿ ಮನಸ್ಸನ್ನ ಪ್ರಫುಲ್ಲಿತಗೊಳಿಸ್ಕೊಳ್ತಾನೆ, ಆಸನ ಸಿದ್ಧಿ ಮಾಡ್ಕೊಳ್ತಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ, ಅಥವಾ ಆಸನ ಸಿದ್ಧಿ ಕೆಲವ್ರಿಗೆ ಆಗುಬಿಡುತ್ತೆ. ಪ್ರತ್ಯಾಹಾರಕ್ಕೆ ಬಂದರೆ ಧಾರಣಕ್ಕೆ ಬರೋ ಹೊತ್ತಿಗೆ ಅವನ ಸ್ವಲ್ಪ ಅಂತರ್ಮುಖಿ ಆಗಿರ್ತಾನೆ. ಆದ್ರಿಂದ ಕಣ್ಣನ್ನ ನಿಲ್ಸೋದು ಮೊದಲು, ಅದೇ ಧಾರಣದಲ್ಲಿ ಬರ್ತಕ್ಕಂಥದ್ದು. ಚಾಮರಸ ಹೇಳ್ತಾನೆ, ಹಾಲಿನಿಂದಡೆ ಸುಳಿದು ಸೋಸುವ ಗಾಳಿ ನಿಲ್ಲುವುದು, ಹಾಲಿಂದ್ರೆ ಕಣ್ಣಾಲಿಗಳು, ಅದ್ ನಿಂತ್ರೆ ಎಷ್ಟೋ ಅನುಕೂಲ ಆಗತ್ತೆ, ಅದು ಧಾರಣ ಅಂತ ಕರೀತಾರೆ. ಅದರಲ್ಲೂ ಧಾರಣದಲ್ಲಿ ಮತ್ತೆ ಎರಡು ಪ್ರಕಾರ ಹೇಳ್ತಾರೆ, ಅಂತರ್ಧಾರಣ, ಬಹಿರ್ಧಾರಣ. ಬಹಿರ್ಧಾರಣ ನಾನು ಈಗ ಹೇಳಿದ್ದು ದೃಷ್ಟಿ ನಿಲ್ಸತಕ್ಕಂಥದ್ದು. ಅಂತರ್ಧಾರಣ ಅಂದ್ರೆ ನಮ್ಮ ಚಕ್ರಗಳೇನಿದಾವಲ್ಲ, ಅಂದ್ರೆ ಹೊಕ್ಕಳ, ಮಣಿಪೂರಕ ಚಕ್ರ ಅಂತ ಹೇಳ್ತೀವಿ, ಆಮೇಲೆ ಹೃದಯ ಅನಾಹತ ಚಕ್ರ ಅಂತ ಹೇಳ್ತೀವಿ, ಇಲ್ಲಿ ವಿಶುದ್ಧಿ ಚಕ್ರ ಅಂತ ಹೇಳ್ತೀವಿ, ಕಂಠಸ್ಥಾನ, ಇಲ್ಲಿ ಆಜ್ಞಾ ಚಕ್ರ ಅಂತ ಹೇಳ್ತೀವಿ, ಹಣೆ, ಮೂಗಿನ ತುದಿ. ಅಲ್ಲಿ ಮನಸ್ಸನ್ನ ನಿಲ್ಸಕ್ಕೆ ಪ್ರಯತ್ನ ಪಡ್ತೀವಲ್ಲ, ಕೆಲವು ಸೆಕೆಂಡ್, 10 ಸೆಕೆಂಡು, 20 ಸೆಕೆಂಡು, 50 ಸೆಕೆಂಡ್, 1 ನಿಮಿಷ, ಈ ರೀತಿ ಮನಸ್ಸಲ್ಲಿ ನಿಂತರೆ ಅದು ಒಂದು ಧಾರಣನೆ, ಅಂತರ್ಧಾರಣ ಅಂತ ಕರೀತಾರೆ. ಈ ಧಾರಣಗಳ ಒಟ್ಟು ಮೊತ್ತ ಧ್ಯಾನ ಆಗತ್ತೆ. ಅದಕ್ಕೆ ಅಲ್ಲಿ ಯೋಗದಲ್ಲಿ ಹೇಳುವಾಗ ಒಂದು 10 ಸೆಕೆಂಡ್ ಅಥವಾ 15 ಸೆಕೆಂಡ್ ಧಾರಣ ಆದ್ರೆ ಅಂತದ್ದು, ಒಂದು 10 ಧಾರಣ ಆದ್ರೆ ಒಂದು ಧ್ಯಾನ, 10 ಧ್ಯಾನ ಆದ್ರೆ ಒಂದು ಸಮಾಧಿ ಸ್ಥಿತಿ, ಈ ರೀತಿ ಹೇಳ್ತಾವ. ಆದ್ರಿಂದ ಧಾರಣ ಮೊದಲು, ಧ್ಯಾನ ಪ್ರಾಕ್ಟೀಸ್ ಮಾಡಕ್ ಅಂದ್ರೆ ಇಷ್ಟೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಲಾರ್ದೇನೆ ಸುಮ್ಮನೆ ಧ್ಯಾನಕ್ಕೆ ಹೋಗಿ ಕೂತ್ಬಿಡ್ತಾರೆ.

0: ಕೆಲವರು ಧ್ಯಾನ ಕುತ್ಕೊಂಡು ಕಣ್ಣು ಮುಚ್ಕೊಂತಾರೆ, ಆ ಮನಸ್ಸು ಅವತ್ತು ಗಾಲಾಟೆ ಜಾಸ್ತಿ ಮಾಡುತ್ತೆ,
1: ಎಲ್ಲೆಲ್ಲ ಓಡ್ತಿರುತ್ತೆ,
0: ಎಲ್ಲೆಲ್ಲ ಓಡ್ತಿರುತ್ತೆ. ಆವಾಗ ಅಯ್ಯೋ ನಾವು ಧ್ಯಾನ ಮಾಡ್ತಾ ಇದೀವಿ ಏನು ಆಗ್ತಾ ಇಲ್ಲ ನಮಗೆ, ಇಲ್ಲ ಮೊದಲು ಯಮ ನಿಯಮಗಳನ್ನು ಪಾಲಿಸೋಣ. ಈಗ ನಮ್ಮ ಸಂಚಿಕೆಗಳಲ್ಲಿ ಇಷ್ಟು ವಿವರ ಮಾಡಾಗಿದೆ, ಯಮ ನಿಯಮದ ಬಗ್ಗೆ ಮಾತಾಡಿದೀವಿ, ಆಸನದ ಬಗ್ಗೆ ಮಾತಾಡಿದೀವಿ, ಪ್ರಾಣಾಯಾಮದ ಬಗ್ಗೆ ಆಯ್ತು, ಪ್ರತ್ಯಾಹಾರದ ಬಗ್ಗೆ ಇವತ್ತೇ ಮಾತಾಡಿದೀವಿ. ಧಾರಣ ಧ್ಯಾನ ಸಮಾಧಿ ಏನಿದಾವಲ್ಲ ಇವು ಮೂರು ಒಂದೇ, ಹೆಚ್ಚು ಕಡಿಮೆ ದೀರ್ಘಾವಧಿ ಆಗ್ಬಿಡುತ್ತೆ. ಸಮಾಧಿ ಸ್ಥಿತಿನಲ್ಲೂ ಕೂಡ ಧ್ಯಾನದಲ್ಲಿ ಮೆಡಿಟೇಷನ್, ಇವಾಗ ಎಲ್ರಿಗೂ ಆ ಶಬ್ದ ರೂಢಿಯಾಗಿದೆ, ಮೆಡಿಟೇಷನ್ ಕ್ಯಾಂಪ್ಸ್ ನಡೀತಿರ್ತವೆ, ಮತ್ತೆ ಯಾವ್ದಕ್ಕಾದ್ರೂ ಮೆಡಿಟೇಷನ್ ಮಾಡೋದು ರೂಢಿಸ್ಕೊಳ್ಳಿ ಅಂತ ಹೇಳ್ತಿರ್ತಾರೆ, ಮೆಡಿಟೇಷನ್ ಅಂತ ಕರೀತಾರೆ. ಆ ಮೆಡಿಟೇಷನ್ ಏನಿದೆ ಅದು ವಿಸ್ತೃತಗೊಂಡ್ರೆ ಅದು ಸಮಾಧಿ ಸ್ಥಿತಿಗೆ ಹೋಗುತ್ತೆ. ಈಗ ಒಂದು 15 ನಿಮಿಷ ಅರ್ಧ ಗಂಟೆ ಧ್ಯಾನ ರೂಢಿಸ್ಕೊಂಡ್ರೆ, 1.5 ಗಂಟೆ ಅವನು ಧ್ಯಾನದಲ್ಲಿ ಕುತ್ಕೊಳ್ಳಕ್ಕಾದ್ರೆ ಅಥವಾ 2 ಗಂಟೆ ಧ್ಯಾನದಲ್ಲಿ ಕುತ್ಕೊಳ್ಳಕ್ಕಾದ್ರೆ ಸಮಾಧಿ ಹತ್ತಿರಕ್ಕೆ ಬಂದ್ಬಿಡ್ತಾನೆ. ಸಮಾಧಿನಲ್ಲೂ ಕೂಡ 2 ಪ್ರಕಾರದ ಸಮಾಧಿ ಹೇಳ್ತಾರೆ, ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ.
1: ಹಂಗಂದ್ರೆ
0: ಸವಿಕಲ್ಪ ಸಮಾಧಿ ಅಂದ್ರೆ ಒಬ್ಬ ವಿದ್ಯಾರ್ಥಿ ಲ್ಯಾಬೊರೇಟರಿ ಒಳಗೆ ಒಂದು ಕೆಲಸ ಮಾಡ್ತಿದ್ದಾನೆ, ಅಥವಾ ವಿಜ್ಞಾನಿ ಲ್ಯಾಬೊರೇಟರಿ ಒಳಗೆ ಕೆಲಸ ಮಾಡ್ತಿದ್ದಾನೆ, ಅವನು ಹೊರಗಡೆ ದೃಷ್ಟಿ ನಿಲ್ಲಿಸಿದ್ದಾನೆ, ಅಂದ್ರೆ ನೋಡ್ತಿದ್ದಾನೆ, ಬರಿತಾ ಇದ್ದಾನೆ, ಓದ್ತಿದ್ದಾನೆ, ಅವನು ಎಷ್ಟು ಮಟ್ಟಿಗೆ ಅದರಲ್ಲಿ ತಲ್ಲೀನಾಗಿದ್ದಾನೆ ಅಂದ್ರೆ ಅವನು ಬಾಹ್ಯ ಪ್ರಪಂಚವನ್ನು ಮರೆತು ಬಿಡ್ತಾನೆ ಪೂರ್ಣವಾಗಿ. ನಾನು ಎಲ್ಲಿ ಕೂತಿದ್ದೀನಿ, ಈ ಲೈಬ್ರರಿಲಿ ಇದ್ದೀನಾ ಇಲ್ವಾ, ಆಮೇಲೆ ಹೊರಗಡೆ ಕೆಲವರಿಗೆ ಬರ್ತಾ ಬರ್ತಾ ಹೊರಗಡೆ ಶಬ್ದಗಳು ಗಲಾಟೆ ಇದ್ರು ಕೇಳಲ್ಲ ಅವರಿಗೆ, ಅಷ್ಟು ಮಟ್ಟಿಗೆ ಅದಕ್ಕೆ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ವಿಷಯ ಇಟ್ಕೊಂಡು ಪ್ರಯೋಗನೋ ಅಥವಾ ಸಂಗೀತದಲ್ಲೇ ತಲ್ಲೀನಾಗ್ತಾನೆ, 3 ಗಂಟೆ ಹೆಂಗ್ ಹೋಯ್ತಪ್ಪ ಗೊತ್ತಿಲ್ಲ, ಅದು ಸವಿಕಲ್ಪ ಸಮಾಧಿ. ಸಂಗೀತ ಕಚೇರಿ ಮಾಡ್ತಿರ್ತಾರೆ, ಹಾಡುವಾಗ ಅವನು ತನ್ನನ್ನೇ ತಾನು ಮರ್ತು ಬಿಡ್ತಾನೆ, ಶ್ರೋತೃಗಳ ಮುಂದೆ ಇದಾರೆ ಅನ್ನೋದು ಮರ್ತು ಬಿಡ್ತಾನೆ. ಅಂತ ಸಿದ್ಧಿ ಉಂಟು ಕೆಲವರಿಗೆ, ಹಿಂದೆ ಇದ್ರು ಈಗಲೂ ಇರಬಹುದು ನನಗೆ ಗೊತ್ತಿಲ್ಲ. ಹೀಗೆ 3 ತಾಸು ಅವನಿಗೆ ಹೇಗೋಯ್ತು ಅಂತ ಗೊತ್ತಾಗಲ್ಲ, ಇದು ಸವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ಅವನು ಪೂರ್ಣ ಅಂತರ್ಮುಖಿ, ಸಂಗೀತ ಹಾಡಬೇಕಾಗಿಲ್ಲ, ಲ್ಯಾಬೊರೇಟರಿಲಿ ಇರಬೇಕಾಗಿಲ್ಲ, ತನ್ನೊಳಗೆ ತನ್ನ ಹೃದಯದಲ್ಲೇ ತಾನು ನೆಲೆಸಿಬಿಟ್ಟು ಅವನೇ ಯೋಗಿ, ಅವನೇ ಸಿದ್ಧಪುರುಷ. ಆ ನಿರ್ವಿಕಲ್ಪ ಸಮಾಧಿ ಸಾಧಿಸ್ಕೊಂಡವನು ಪರಮಾತ್ಮನ ದರ್ಶನ ಮಾಡದ ಹಾಗೆ. ಇದು ಸಮಾಧಿ ಸ್ಥಿತಿ. ಇದು ಹೇಳುವಂತದ್ದಲ್ಲ, ಮಾಡಬೇಕಾದದ್ದು. ಸುಮ್ಮನೆ ನಮ್ಮ ಶ್ರೋತೃಗಳಿಗೆ ಅನುಕೂಲ ಗೊತ್ತಿರಲಿ ಇಂಥದ್ದು ಒಂದು ಸ್ಥಿತಿ ಇದೆ ಅನ್ನೋದು ಗೊತ್ತಿರಲಿ ಅನ್ನೋ ಕಾರಣಕ್ಕೆ ತಿಳಿಸ್ಕೊಟ್ಟೆ ಮೇಡಮ್.
1: ತುಂಬಾ ಧನ್ಯವಾದಗಳು ಸ್ವಾಮೀಜಿ. ಕೇಳುಗರೆ, ಇಷ್ಟೊತ್ತು ಇಂದ್ರಿಯ ದೌರ್ಬಲ್ಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಯಮ ನಿಯಮಗಳ ಪೂರ್ವಾರ್ಧಗಳನ್ನ ತಿಳಿಸಿ ಅಷ್ಟಾಂಗ ಯೋಗದ ಪೂರ್ವಾರ್ಧ ಮತ್ತು ಉತ್ತರಾರ್ಧದ ಅನೇಕ ವಿಷಯಗಳನ್ನ ತಿಳಿಸ್ತಾ ಪ್ರತ್ಯಾಹಾರದ ಬಗ್ಗೆ ಧಾರಣವನ್ನು ಕೂಡ ತಿಳಿಸಿದ್ರು, ಸವಿಕಲ್ಪ ನಿರ್ವಿಕಲ್ಪ ಸ್ಥಿತಿಗಳ ಬಗ್ಗೆ ಸಮಾಧಿ ಸ್ಥಿತಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ತಿಳಿಸಿದ್ರು. ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ಮುಂದಿನ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದಲ್ಲಿ ಭೇಟಿಯಾಗುವಂತೆ ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಕೇಳುಗರೆ. ಇದುವರೆಗೆ
2: ನಿಸರ್ಗ ಜ್ಞಾನಾಮೃತ,
1: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.

0: ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಆಕಾಶವಾಣಿ ಧಾರವಾಡ.
1: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
0: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ಡ್ಯಾನಿಯಲ್ ಮಾಬಿನ್, ಪ್ರಸ್ತುತ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಬಾಯ ಇಂಪ್ಲಾಂಟಾಲಜಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಕಳೆದುಕೊಂಡ ಹಲ್ಲುಗಳನ್ನು ಮರಳಿ ಪಡೆಯಲು ಡೆಂಟಲ್ ಇಂಪ್ಲಾಂಟ್ಸ್ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನವಾಗಿದೆ. ಆದರೂ ಜನರಲ್ಲಿ ಇದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮತ್ತು ಸರಿಯಾದ ಮಾಹಿತಿ ಇಲ್ಲದೇ ಇರುವುದರಿಂದ ನಮ್ಮ ಜನರು ಈ ಚಿಕಿತ್ಸೆಯ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಡೆಂಟಲ್ ಇಂಪ್ಲಾಂಟ್ಸ್ ಚಿಕಿತ್ಸೆಯ ಕುರಿತು ಇರುವ ತಪ್ಪಾದ ಕಲ್ಪನೆ ಹೋಗಲಾಡಿಸಿ ಮತ್ತು ಸರಿಯಾದ

0: ಮಾಹಿತಿ ನೀಡಲು ಬರುತ್ತಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಆಕಾಶವಾಣಿ ಧಾರವಾಡ. ನಾಟಕ ಕೊಲೆಗಾರ ಯಾರು? ರಚನೆ ಸುದರ್ಶನ್ ದೇಸಾಯಿ. ನಿರ್ದೇಶನ ಅನಿಲ್ ದೇಸಾಯಿ. ಕೇಳಿ ನಾಟಕ ಕೊಲೆಗಾರ ಯಾರು?
1: ಹಲೋ,
2: ಕ್ಷಮಿಸಿ ಅಧ್ಯಕ್ಷ, ನಾನು ಮ್ಯಾನೇಜರ್.
1: ಇದೇನ್ರಿ, ನಾನಿನ್ನೂ ಒಳಗೆ ಕಾಲಿಟ್ಟಿಲ್ಲ.
2: ದಯವಿಟ್ಟು ಸಿಟ್ಟು ಕೇಳಬೇಡಿ, ನಿಮಗೊಂದು ಅರ್ಜೆಂಟ್ ಕಾಲ್ ಇದೆ.
1: ಸಾರಿ, ಯಾವ ಕಾಲು ಬೇಕಾಗಿಲ್ಲ.
2: ಮಿಸ್ಟರ್ ಅಧ್ಯಕ್ಷ, ಅವಾಯ್ಡ್ ಮಾಡಲಿಕ್ಕೆ ಆಗೋಲ್ಲ.
1: ಯಾಕ್ರಿ, ಯಾಕಾಗೋಲ್ಲ
2: ಸರ್? ಅವರು
1: ಹೇಳ್ರಿ ಬೇಗ, ಯಾರವರು?
2: ಕ್ರೈಮ್ ಬ್ರಾಂಚ್ DIG ಶ್ಯಾಮ್ ಸುಂದರ್ ಸರ್.
1: DIGನಾ?
2: ಹೌದು ಸರ್.
1: ಸರಿ ಸರಿ, ಕನೆಕ್ಷನ್ ಕೊಡಿ.
2: ಓಕೆ ಸರ್.
3: ಗುಡ್ ಮಾರ್ನಿಂಗ್ ಮಿಸ್ಟರ್ ಅಧ್ಯಕ್ಷ.
1: ಗುಡ್ ಮಾರ್ನಿಂಗ್ ಸರ್. ಏನ್ ವಿಷಯ?
3: ನನಗೊಂದು ಅರ್ಧ ಗಂಟೆ ಸಮಯ ಕೊಡ್ತೀರಾ?
1: ಸಾರಿ ಸರ್, ನಾನೊಂದು ಕೇಸಿನ ಮೇಲೆ ಬಂದಿದ್ದೇನೆ. ಒಂದು ಕೆಲಸದ ಮೇಲಿರುವಾಗ ನಾನು ಮತ್ತೊಂದನ್ನ.
3: ಪ್ಲೀಸ್ ಹಾಗೇನ್ಬೇಡಿ, ವಿಷಯ ಅತಿ ಸೂಕ್ಷ್ಮವಾಗಿದೆ. ಪ್ಲೀಸ್ ಹೇಳಿ ಅಧ್ಯಕ್ಷ.
1: ಸರಿ, ಸರಿಯಾಗಿ 10 ಗಂಟೆಗೆ ಬನ್ನಿ. ಕೇವಲ ಅರ್ಧ ಗಂಟೆ ಮಾತ್ರ ಕಾಲಾವಕಾಶ.
3: ತುಂಬಾ ಥ್ಯಾಂಕ್ಸ್ ಅಧ್ಯಕ್ಷ.
1: ಮೋಸ್ಟ್ ವೆಲ್ಕಮ್ ಸರ್. ಮ್ಯಾನೇಜರ್ಗೆ ಕೊಡಿ. ಹಾ ಮ್ಯಾನೇಜರ್, ಸರಿಯಾಗಿ 10 ಗಂಟೆಗೆ ಇಬ್ಬರಿಗಾಗಿ ತಿಂಡಿ ಕಾಫಿ ಕಳಿಸ್ಕೊಡಿ.
2: ಓಕೆ ಓಕೆ ಸರ್.
1: ಎಸ್ ಕಮ್ ಇನ್. ಡೋರ್ ಲಾಕ್ ಮಾಡಿಲ್ಲ.
3: ಗುಡ್ ಮಾರ್ನಿಂಗ್ ಅಧ್ಯಕ್ಷ, ನಾನು ಶ್ಯಾಮ್ ಸುಂದರ್.
1: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಈಗ ಹೇಳಿ
3: ಅಧ್ಯಕ್ಷ. ನಾನು ವರದಕ್ಷಿಣೆಯ ಸಲುವಾಗಿ ಮರ್ಡರ್ ಮಾಡಿದ ಕೇಸುಗಳನ್ನು ಕುರಿತು ವಿಚಾರಣೆ ಮಾಡುವ ಅಧಿಕಾರಿಯಾಗಿದ್ದೇನೆ. ಇಲ್ಲಿವರೆಗೂ ಸುಮಾರು 50 ಮಿಕ್ಕಿ ಕೇಸುಗಳನ್ನು ನಡೆಸಿ 70-80 ಆಪಾದಿತರಿಗೆ ಶಿಕ್ಷೆ ಕೊಡಿಸಿದ್ದೇನೆ.
1: ಈಸ್ ಇಟ್?
3: ಅಂಥ ಅಧಿಕಾರಿಯಾದ ನಾನೇ ಇಂದು ಆಪಾದಿತನಾಗಿರುವೆ. ಎಂಥ ದುರ್ದೈವ ನೋಡಿ.
1: ಅಂದರೆ ನೀವೇ?
3: ನಾನೇ ನನ್ನ ಸೊಸೆ ಮೃದಳನ್ನು ಹಣ ತರಲು ಒತ್ತಾಯಿಸಿ ಆಕೆ ತರದಿರಲು ಅವಳನ್ನು ಸುಟ್ಟು ಕೊಂದು ಹಾಕಿದ ಅಪವಾದಕ್ಕೆ ಗುರಿಯಾಗಿದ್ದೇನೆ.
1: ಓ ಮೈ ಗಾಡ್, ಇದೆಂತ ಷಡ್ಯಂತ್ರ ಶ್ಯಾಮ್ ಸುಂದರ್.
3: ಅಧ್ಯಕ್ಷ, ಇನ್ನೆರಡು ತಿಂಗಳಲ್ಲಿ ನನಗೆ ಪ್ರಮೋಷನ್ ದೊರೆಯಲಿದೆ. ಆಗ ನಾನು ಹೆಚ್ಚುವರಿ IGP ಆಗಬಹುದು. ಅದನ್ನು ತಡೆಯಲು ಈ ಸಂಚು ಹೂಡಿರಬಹುದೆಂದು ನನ್ನ ಗುಮಾನಿ.
1: ಓಕೆ, ಪ್ಲೀಸ್ ಕಂಟಿನ್ಯೂ.
3: ನಾನು ಒಂದು ಕೇಸಿನ ತಪಾಸಣೆಗಾಗಿ ನಾನಿಲ್ಲಿಗೆ ಬಂದು 3 ದಿನಗಳಾದವು. ಇಂದು ಹೊರಡುವ ಸಿದ್ಧತೆಯಲ್ಲಿದ್ದೆ. ಅಷ್ಟರಲ್ಲಿ ನನ್ನ ಪತ್ನಿ ಸುಮತಿಯ ಫೋನು ಬಂದಿತು. ನಮ್ಮ ಮನೆಯ ಕಿಚನ್ನಲ್ಲಿ ಮೃದುಲಾಳ ಸುಟ್ಟ ಶವ ದೊರೆತಿದೆಯಂತೆ.
1: ಮೃದುಲಾ ಯಾರು?
3: ಇದೀಗ ಹೇಳಿದನಲ್ಲ, ನನ್ನ ಸೊಸೆ ಎಂದು.
1: ಸೊಸೆ ಅಂದರೆ?
3: ಮಗನ ಹೆಂಡತಿ. ಸುನೀಲ ನನ್ನ ಮಗ. ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಆತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ವಾರಕ್ಕೊಂದೆರಡು ಸಾರಿ ಬಂದು ಹೋಗುತ್ತಾನೆ.
1: ಮನೆಯಲ್ಲಿ ಬೇರೆ ಯಾರ್ಯಾರಿದ್ದಾರೆ?
3: ಸೊಸೆ ಮೃದುಳ, ಪತ್ನಿ ಸುಮತಿ, ಇಬ್ಬರು ಸರ್ವಂಟು, ಒಬ್ಬಾಕೆ ಅಡಿಗೆ ಮಾಡುವಳು. ಈ 3 ಕೆಲಸಗಾರರು ಬೆಳಿಗ್ಗೆ ಬಂದು ರಾತ್ರಿ ಹೊರಟು ಹೋಗುತ್ತಾರೆ.
1: ಈ ದುರ್ಘಟನೆ ನಡೆದದ್ದು ಯಾವಾಗ?
3: ಮರೆತಿರಾ? ನಿನ್ನೆ ರಾತ್ರಿ ಎಂದು ಹೇಳಿರುವೆ.
1: ಮರೆತಿಲ್ಲ ಶ್ಯಾಮ್ ಸುಂದರ್. ಒಂದೇ ಪ್ರಶ್ನೆಯನ್ನು ಮತ್ತೆ ಮತ್ತೆ ಏಕೆ ಕೇಳುತ್ತಾರೆ ಎಂಬುದು ನನಗಿಂತ ತಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ.
3: ಓ, ಇಂಟ್ರಾಗ್ರೇಷನ್ನು ನನಗೆ
1: ಇದು.

0: ಅವಶ್ಯ ಅಲ್ವೇ? ಇಂಥ ಪ್ರಸಂಗಗಳಲ್ಲಿ ಎಲ್ಲರನ್ನೂ ಸಂಶಯದ ದೃಷ್ಟಿಯಿಂದ ನೋಡಬೇಕಾಗತ್ತೆ ಅಲ್ವೇ?
1: ಮಿಸ್ಟರ್ ಅಧ್ಯಕ್ಷ, ನಾನು ಅರ್ತಿದ್ದಕ್ಕಿಂತ ಹೆಚ್ಚು ಶಾರ್ಪ್ ಆಗಿರುವಿರಿ ನೀವು.
0: ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ನನ್ನದೊಂದು ಸಂಶಯ
1: ಕೇಳಿ, ಸಂಕೋಚವಿಲ್ಲದೆ ಕೇಳಿ.
0: ಮೈಗೆ ಬೆಂಕಿ ತಗುಲಿದಾಗ ಆ ವ್ಯಕ್ತಿ ಚೀರಾಡುತ್ತಾನೆ, ಓಡಾಡುತ್ತಾನೆ, ಸಹಾಯಕ್ಕಾಗಿ ಕೂಗುತ್ತಾನೆ ಅಲ್ವೇ?
1: ಹೌದು, ಖಂಡಿತವಾಗಿಯೂ.
0: ಅಂದ ಮೇಲೆ ನಿಮ್ಮ ಸೊಸೆ ಸಾವಿನ ಹಿಂದೆ ಇಂಥ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ.
1: ನಿಮ್ಮ ತರ್ಕ ನೂರಕ್ಕೆ ನೂರು ಸತ್ಯ, ಅಷ್ಟೇ ಸಹಜವಾದದು.
0: ಶ್ಯಾಮ್, ಇದು ತರ್ಕವಲ್ಲ, ಫ್ಯಾಕ್ಟ್. ಮೃದುಲಾಳ ವಿಷಯ ನಿಮ್ಮ ಪತ್ನಿಗೇಕೆ ತಿಳಿಯಲಿಲ್ಲ? ಅವಳು ಚೀರಾಡಲೇ ಇಲ್ವೇ, ಸಹಾಯಕ್ಕಾಗಿ ಅರಿಚಿಕೊಳ್ಳಲಿಲ್ವೇ? ನಿಮ್ಮ ಪತ್ನಿಗೇಕೆ ಈ ವಿಷಯ ಬೆಳಗಿನವರೆಗೂ ತಿಳಿಯಲಿಲ್ಲ?
1: ಅಧ್ಯಕ್ಷ, ಮೃದುಲಾಳ ಬೆಡ್ರೂಮು ಹಾಗೂ ಕಿಚನ್ನು ಕೆಳಗಡೆ ಇವೆ, ನಮ್ಮ ಡಬಲ್ ಬೆಡ್ರೂಮು ಗೆಸ್ಟ್ ರೂಮುಗಳು ಮೇಲಿವೆ. ಹೀಗಾಗಿ ಆಕೆ ಚೀರಿಕೊಂಡಿದ್ದು ಸುಮತಿಗೆ ಕೇಳಿರ್ಲಿಕ್ಕಿಲ್ಲ.
0: ಓಹೋ, ಅಷ್ಟೊಂದು ಗಾರ್ಡನಿದ್ರೆ ನೀವೇನೋ ಮುಚ್ಚಿಡುತ್ತಿದ್ದೀರಿ ಅಂತ ಅನಿಸುತ್ತದೆ.
1: ಅಧ್ಯಕ್ಷ, ನಾನೇನು ಮುಚ್ಚಿಡುತ್ತಿಲ್ಲ. ಹಾ, ಮರ್ತಿದ್ದೆ, ಇಂದು ಬೆಳಿಗ್ಗೆ ಎದ್ದಾಗ ಸುಮತಿ ಹಾಗೂ ಇಬ್ಬರು ಕೆಲಸಗಾರರ ತಲೆ ಭಾರವಾಗಿದ್ವಂತೆ, ಕಣ್ಣು ಕೆಂಪಗೆ, ಅಲ್ಲದೆ ಎರಡು ಮೂರು ಬಾರಿ ವಾಮಿಟಿಂಗ್ ಆಯ್ತಂತೆ.
0: ಇಬ್ಬರು ಕೆಲಸಗಾರರೇ?
1: ಹೌದು.
0: ಚೆನ್ನಾಗಿ ಯೋಚಿಸಿ ಹೇಳಿ.
1: ಹೌದು, ಖಂಡಿತವಾಗಿ ಇಬ್ಬರು ಕೆಲಸಗಾರರು.
0: ಈಗೊಂದು ನಿಮಿಷದ ಹಿಂದೆ ಕೆಲಸಗಾರರು ಮನೆಗೆ.
1: ಓಹ್, ಅಧ್ಯಕ್ಷ, ರಿಯಲಿ ಯು ಆರ್ ಬ್ರಿಲಿಯಂಟ್.
0: ನನ್ನ ಹೊಗಳಿಕೆಗೆ ಟೈಮ್ ವೇಸ್ಟ್ ಮಾಡಬೇಡಿ.
1: ನಿಜ ಅಧ್ಯಕ್ಷ, ನಾನು ಊರಲ್ಲಿದ್ದಾಗ ಕೆಲಸಗಾರರು ರಾತ್ರಿ ಮನೆಗೆ ಹೋಗುತ್ತಾರೆ, ಇಲ್ಲದಿದ್ದರೆ ಮನೆಯಲ್ಲೇ ಇರುತ್ತಾರೆ.
0: ಈ ವಿಷಯ ಮೊದಲೇ ಏಕೆ ಹೇಳಲಿಲ್ಲ? ಮರೆತಿರ್ತಾನೆ?
1: ಹೌದು, ನಾನೆಂಥ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೀನಿ ನೋಡಿ, ಈ ರೀತಿ ನೆನಪು ಹಾರುವುದು ಸಹಜವಲ್ಲವೇ?
0: ಸಹಜ, ನಿಮ್ಮಂಥ ಪೊಲೀಸ್ ಅಧಿಕಾರಿಗಳಿಗಲ್ಲ.
1: ಸಾರಿ.
0: ನಿಮ್ಮ ಸೊಸೆಯ ಸಂಬಂಧ ನಿಮ್ಮೊಂದಿಗೆ ಹೇಗಿತ್ತು?
1: ನಾವು ತುಂಬಾ ಚೆನ್ನಾಗಿದ್ದೆವು, ಆಕೆ ನಮಗೆ ಮಗಳಂತಿದ್ದಳು.
0: ಮತ್ತೆ ಸುನೀಲಿನ ಜೊತೆ?
1: ಅವರಿಬ್ಬರು ಅನ್ಯೋನ್ಯವಾಗಿದ್ದರು.
0: ನಿಮ್ಮ ಸಂಬಂಧಿಕರಲ್ಲಿ, ಗೆಳೆಯರಲ್ಲಿ ಅಥವಾ ಎಡಬಲ ಮನೆಯವರಲ್ಲಿ ಏನಾದರೂ ತಂಟೆ, ನ್ಯಾಯ ಏನಾದರೂ?
1: ಅಂತಹದ್ದೇನೂ ಇಲ್ಲಿ ಘಟಿಸಿಲ್ಲ.
0: ಇದೆಲ್ಲ ನೋಡಿದರೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ನಿಮಗಾಗದವರು ಕೊಲೆಯ ಗುಮಾನಿಯಲ್ಲಿ ಸಿಲುಕಿಸಿದ್ದಾರೆ ಅಲ್ವೇ?
1: ನನಗೂ ಹಾಗೆ ಅನಿಸುತ್ತೀರಿ ಅಧ್ಯಕ್ಷ.
0: ಹಾ, ಹೇಳಿ, ನೀವು ನನ್ನಿಂದೇನು ಬಯಸುತ್ತೀರಿ?
1: ದಯವಿಟ್ಟು ನನ್ನನ್ನು ಈ ಸುಳಿಯಿಂದ ಪಾರು ಮಾಡಿ, ನಾನು ತಮಗೆ ಚಿರಋಣಿಯಾಗಿರುತ್ತೇನೆ.
0: ಓಕೆ, ಸರಿ, ನೀವಿನ್ನು ಹೊರಡಿ. ನನ್ನ ಕೆಲಸ ಹಿಂದೆ ಮುಗಿದರೆ ರಾತ್ರಿ, ಮುಗಿಯದಿದ್ದರೆ ನಾಳೆ ರಾತ್ರಿ ನಾನೇ ಬರುತ್ತೇನೆ. ತಮ್ಮ ವಿಳಾಸ, ಫೋನ್ ನಂಬರ್, ಮೊಬೈಲ್ ನಂಬರ್ ಎಲ್ಲ ಕೊಟ್ಟು ಹೋಗಿ.
1: ಎಲ್ಲವನ್ನೂ ಬರೆದು ತಂದಿದ್ದೇನೆ.
2: ಕಿಚನ್ ಬಾಗಿಲು ಮುಚ್ಚಿ ಬೀಗ ಹಾಕಿ, ಸೀಲ್ ಮಾಡಬೇಡಿ. ಸಾಹೇಬ್ರು ಯಾವುದೇ ಕ್ಷಣದಲ್ಲಿ ಬರಬಹುದು.
3: ಆಯ್ತು ಸರ್.
2: ಓ, ಸಾಹೇಬ್ರು ಬಂದ್ರು ಅಂತ ಕಾಣಿಸುತ್ತೆ. ಗುಡ್ ಮಾರ್ನಿಂಗ್ ಸರ್.
4: ಮಾರ್ನಿಂಗ್. ಬಾಡಿ ಎಲ್ಲಿದೆ?
2: ಕಿಚನ್ ಅಲ್ಲಿ. ಏ 431, ಕಿಚನ್ ಓಪನ್ ಮಾಡು. ಬನ್ನಿ ಸರ್.
4: ದುರ್ವಾಸನೆ ಸಹಿಸಲ ಸಾಧ್ಯ. ಎಲ್ಲಾ ಸಾಮಾನು ಚೆಲ್ಲಾ ಪಿಲ್ಲಿಯಾಗಿವೆ. ನೀನಿದು ಕೆಲವೊಂದು ಒಡೆದಿವೆ. ಗೋಡಿಗೆ ಕಪ್ಪು ಮಸೆ. ಬಾಗಿಲಂತೂ ಅರ್ಧಕ್ಕರ್ಧ ಸುಟ್ಟು ಹೋಗಿದೆ. ಜೋರಾಗಿ ತಳ್ಳಿದರೆ ಉಳಿದರ್ಧ ಭಾಗವು ಬಿದ್ದು ಹೋಗುತ್ತದೆ. ಓ ಗಾಡ್, ಗುರುತು ಸಿಗದಷ್ಟು ಸುಟ್ಟು ಹೋಗಿದೆಯಲ್ಲ ಈ ಬಾಡಿ.
2: ಹೌದು ಸರ್, ಎದೆ, ಹೊಟ್ಟೆ, ಬೆನ್ನು ಸುಟ್ಟು ಬೆಂದು ಹೋಗಿದೆ. ಮುಖ ಸ್ವಲ್ಪ, ಉಳಿದ ಭಾಗಕ್ಕೆ ಉರಿ ತಗಲಿಲ್ಲವೆಂದು ಅನಿಸುತ್ತದೆ.
4: ತಮ್ಮ ಊಹೆ ಸತ್ಯವಾದ ಇನ್ಸ್ಪೆಕ್ಟರ್, ಇದು ಆತ್ಮಹತ್ಯೆ ಅಂತೂ ಅಲ್ಲ, ಕೊಲೆ ಎಂದು ಸ್ಪಷ್ಟವಾಗಿ ಗೋಚರಿಸುತ್ತದೆ.
2: ಹಾಗೇನಾದರೂ ಆದರೆ ತಮಗೆ, ತಮ್ಮ ಕುಟುಂಬಕ್ಕೆ ಅಪಾಯ ಸರ್. ಎಲ್ಲರನ್ನೂ ಅರೆಸ್ಟ್ ಮಾಡಬೇಕಾಗುತ್ತದೆ, ಬೇಲ್ ದೊರೆಯುವುದೂ ಕಷ್ಟ.
4: ನೋನೋ, ಹಾಗಾಗ ಕೂಡುದು.
2: ಸೀತಾರಾಮರ ಬಾಯಿ ಮುಚ್ಚಿಸಿ ಅಂದರೆ ಮಾತ್ರ ನನ್ನಿಂದ ಏನಾದರೂ ಮಾಡಲು ಸಾಧ್ಯ.
4: ಏಕೆ, ಅವರೇನಾದರೂ ಅಂದರೆ?
2: ಬರೀ ಅಂದ್ರೆ ಚಿಂತೆ ಇಲ್ಲ ಸರ್. ತಾವೇ ಮೂರು ಜನ ಕೂಡಿ ಇಬ್ಬರು ಕೆಲಸಗಾರರಿಂದ ಈ ಕೆಲಸ ಮಾಡಿಸಿದ್ದೀರಿ ಎಂದು ಆಪಾದಿಸಿ ಲಿಖಿತ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
4: ನೋನೋ, ಅವರು ಹಾಗೆ ಮಾಡಲಾರರು.
2: ಮಾಡಿದ್ದಾರೆ ಸರ್, ಕಂಪ್ಲೇಂಟ್ ಕೊಟ್ಟು ರಶೀದಿ ಪಡೆದಿದ್ದಾರೆ. ಕಾನೂನು ಪ್ರಕಾರ ನಡೆದುಕೊಂಡ್ರೆ ಈಗಲೇ ನಿಮ್ಮನ್ನೆಲ್ಲ ಬಂಧಿಸಿ ಲಾಕಪ್ಗೆ ಸೇರಿಸಬಹುದು ಸರ್. ನಾನು ಹಾಗೆ ಮಾಡಿಲ್ಲ ಅಷ್ಟೇ.
4: ಥ್ಯಾಂಕ್ಸ್ ಚಂದ್ರು, ನಿಮ್ಮ ಉಪಕಾರ ನಾನೆಂದು ಮರೆಯಲಾರೆ. ಅಂದ ಹಾಗೆ ಪ್ರೈವೇಟ್ ಡಿಟೆಕ್ಟಿವ್ ಅಧೋಕ್ಷಜರಿಗೆ ಈ ಕೇಸು ಒಪ್ಪಿಸಿರುವೆ. ಈ ಸದ್ಯ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಬೇಡಿ. ಅವರು ಬಂದು ಎಲ್ಲಾ ನಿರೀಕ್ಷಿಸಿದ ನಂತರ ಬಾಡಿ ಕಳಿಸಿಕೊಡಿ.
2: ಆಯ್ತು ಸರ್, ತಾವು ಹೇಳಿದಂತೆಯೇ ಮಾಡುತ್ತೇನೆ.
4: ಸರಿ, ನೀವಿನ್ನು ಹೊರಡಿ.
2: ಎಸ್ ಸರ್. ಸರ್, ಸೀತಾರಾಮ್ ಅವರು ಇತ್ಕಡೆಗೆ ಬರುತ್ತಿದ್ದಾರೆ.
4: ಬರಲಿ, ನಾನು ಅವರನ್ನು ನೋಡಿಕೊಳ್ಳುತ್ತೇನೆ. ಓಹ್,

0: ಬೀಗರು ಬನ್ನಿ, ಇದೆಂಥ ದುರ್ದೈವ ನೋಡಿ, ಮುತ್ತಿನಂತ ಹುಡುಗಿ ವ್ಯರ್ಥವಾಗಿ ಜೀವ ಕಳ್ಕೊಂಡ್ಲು.
1: ಕಳೆದುಕೊಂಡಿಲ್ಲ ಸಾಹೇಬ್ರೇ, ಕಿತ್ತಿಕೊಂಡ್ರು ನೀಚರು. ಪಾಪದ ಹುಡುಗಿಗೆ ಈ ರೀತಿ ಅಂತ್ಯ ತೋರಿಸಿದ್ರು ಸಾಹೇಬ್ರೇ. ನಾನು ಅವರನ್ನು ಬಿಡೋದಿಲ್ಲ, ನನ್ನ ಮಗಳಂತೂ ಮರಳಿ ಬರಲು ಸಾಧ್ಯವಿಲ್ಲ. ಹಂತಕರಿಗೆ ಒಂದು ಗತಿ ತೋರಿಸಿ ಅವಳ ಆತ್ಮಕ್ಕೆ ಶಾಂತಿಯನ್ನಾದರೂ ನೀಡುತ್ತೇನೆ.
0: ಯಾರವರು? ನಿಮಗೆ ಯಾರ ಮೇಲಾದರೂ ಸಂಶಯವಿದೆಯೇ?
1: ನಾಟಕ ಸಾಕು ಮಾಡಿ ಸಾಹೇಬ್ರೇ. ಇಷ್ಟೊತ್ತಿನವರೆಗೂ ಈ ಇನ್ಸ್ಪೆಕ್ಟರ್ ಜೊತೆ ಗುಸುಗುಸು ಮಾತನಾಡಿದಿರಿ, ಅವರನ್ನು ಬುಟ್ಟಿಗೆ ಹಾಕಿಕೊಂಡ್ರಲ್ವೇ?
0: ಹುಚ್ಚುಚ್ಚಾಯಿ ಮಾತನಾಡಬೇಡಿ, ನಾನಂತ ಕೆಲಸ ಮಾಡಲಾರೆ.
1: ನೀವೆಂಥ ಕೆಲಸ ಮಾಡುತ್ತೀರೆಂಬುದು ಕಣ್ಣೆದುರಿಗೆ ಇದೆಯಲ್ಲ.
0: ಅಂದರೆ ನಿಮ್ಮ ಮಗಳ ಸಾವಿಗೆ ನಾನೇ ಕಾರಣನೇ?
1: ಸಾವಿಗಲ್ಲ, ಕೊಲೆಗೆ. ಕೊಲೆಯನ್ನು ಸಾವೆಂದು ನಿರೂಪಿಸಲು ಯತ್ನಿಸಬೇಡಿ ಸಾಹೇಬ್ರೆ. ನೀವು ಮನೆ ಮಂದಿಯೆಲ್ಲ ಇದರಲ್ಲಿ ಶಾಮೀಲಾಗಿದ್ದೀರಿ. ನಾನು ನಿಮ್ಮಷ್ಟು ದೊಡ್ಡ ಅಧಿಕಾರಿಯಲ್ಲ, ನಿಜ. ಹಣವಂತನೂ ಅಲ್ಲ, ಅದೂ ನಿಜ. ಆದರೂ ನಾ ಸುಮ್ಮನಿರಲಾರೆ, ನಿಮ್ಮ ಎಲ್ಲರನ್ನೂ ವಿಚಾರಿಸ್ಕೋತೇನೆ, ಕಂಬಿ ಅಣಿಸುವಂತೆ ಮಾಡುತ್ತೇನೆ. ತಿಳಿಯುತ್ತೆ?
2: ಸ್ವಾಮಿ, ದಯವಿಟ್ಟು ಇಂಥ ಮಾತುಗಳನ್ನಾಡಬೇಡಿ. ನಮ್ಮ ಸಾಹೇಬರು ಅಂಥವರಲ್ಲ.
1: ಸಾಕು ಸಾಕು, ಮುಂದೆ ಮಾತಾಡಬೇಡಿ. ಓತಿ ಕಾಟಕ್ಕೆ ಬೇಲಿ ಸಾಕ್ಷಿ.
0: ಚಂದ್ರು, ನೀವು ಹೊರಡಿ, ಮುಂದಿನ ಕೆಲಸ ನೋಡಿಕೊಳ್ಳಿ. ಪಾಪ ಮಗಳನ್ನು ಕಳೆದುಕೊಂಡು ದುಃಖದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ. ಹಾಂ, ರಾತ್ರಿ ಅಧೋಕ್ಷಜ ಬರಬಹುದು.
3: ಯಾರು ಸರ್?
0: ಅದೇ ಇಂಟರ್ನ್ಯಾಷನಲ್ ಫೇಮಸ್ ಆಗಿರೋ ಪ್ರೈವೇಟ್ ಡಿಟೆಕ್ಟಿವ್ ಅಧೋಕ್ಷಜ್.
2: ಓ, ಅವರು ಬಂದರೆ ಕ್ಷಣಾರ್ಧದಲ್ಲಿ ಈ ಕೇಸಿಗೆ ಮುಕ್ತಾಯ ಹಾಡ್ತಾರೆ.
1: ಹಾಡದೆ ಏನು ಮಾಡ್ತಾರೆ? ಹಣ ದೊರೆತರೆ ಬರೀ ಹಾಡೋದೇನು, ಕುಣಿದು ಕುಣಿದು ಕುಪ್ಪಳಿಸುತ್ತಾರೆ.
4: ಸರ್, ತಾವು
0: ಅಧೋಕ್ಷಜ್, ಪ್ರೈವೇಟ್ ಡಿಟೆಕ್ಟಿವ್?
4: ಓಹೋ, ತಾವೇನಾ? ನಮಸ್ಕಾರ ಸರ್, ಬನ್ನಿ ಒಳಗಡೆ ಬನ್ನಿ. ಸಾಹೇಬ್ರು ನಿಮ್ಮ ಹಾದಿನ ಕಾಯ್ತಾ ಇದ್ದಾರೆ. ಸೂಟ್ ಕೇಸ್ ಕೊಡಿ ಸರ್ ಇಲ್ಲಿ.
0: ಓಹೋ, ಅಧೋಕ್ಷಜ್ ಬಂದೇ ಬಿಟ್ರಾ?
5: ಹಾ, ಕೆಲಸ ಬೇಗ ಮುಗೀತು, ಬಂದೇ ಬಿಟ್ಟೆ. ಬನ್ನಿ ಒಳಗಡೆ ಹೋಗೋಣ. ಮೊದಲು ಕಿಚನ್ ನೋಡೋಣ.
0: ಹಾಗೆ ಆಗಲಿ. 431
4: ಸರ್,
0: ಆ ಕಿಚನ್ ಓಪನ್ ಮಾಡೋ.
4: ಓಕೆ ಸರ್.
0: ಬನ್ನಿ ಅಧೋಕ್ಷಜ್, ಇದೇ ಕಿಚನ್.
5: ಹಾ, ಯಾರೂ ಒಳಗೆ ಬರಬೇಡಿ, ನಾನು ಸಾಹೇಬ್ರು ಇಬ್ರು ಅಷ್ಟೇ.
6: ಇನ್ನೂ ಸುಟ್ಟು ದುರ್ವಾಸನೆ ಹೋಗಿಲ್ಲ?
0: ಹೌದು, ಕಿಟಕಿ ಬಾಗಿಲು ಮುಚ್ಚಿದೆಯಲ್ಲ.
5: ಸೆಲ್ಫ್ ಉರುಳಿದೆ, ಅದರಲ್ಲಿದ್ದ ಡಬ್ಬಿ ಬಾಕ್ಸ್ ಮುಂತಾದವುಗಳೆಲ್ಲ ಚಲ್ಲಾಪಿಲ್ಲಿ ಆಗಿವೆ.
0: ಆಶ್ಚರ್ಯ, ಏಕೆ, ಏನಾಯಿತು?
5: ಆದರೆ ಒಂದೂ ಡಬ್ಬಿಯ ಬಾಯಿ ಕಳಚಿಲ್ಲ. ಅದರಲ್ಲಿದ್ದ ಕಾಳು ಕಡಿ ಹಿಟ್ಟು ಸಕ್ಕರೆ ಮುಂತಾದವು ಸೂರೆಯಾಗಿಲ್ಲ. ಜಾಗ್ರತೆಯಿಂದ ಎತ್ತಿಟ್ಟಂತೆ ಕಾಣುತ್ತದೆ ಅಲ್ವೇ?
0: ನನಗೂ ಹಾಗೆ ಅನಿಸುತ್ತಿದೆ.
5: ಶವದ ಮುಖ ಸ್ವಲ್ಪ ಸುಟ್ಟಿದೆ, ಬೆನ್ನು ಎದೆ ಹೊಕ್ಕಳವರೆಗಿನ ಭಾಗ ಸಂಪೂರ್ಣವಾಗಿ ಸುಟ್ಟು ಬೆಂದು ಹೋಗಿದೆ. ಇದೇಗೆ ಸಾಧ್ಯ?
0: ಯಾವುದು?
5: ದೇಹಕ್ಕೆ ಬೆಂಕಿ ತಗಲಿದಾಗ ವ್ಯಕ್ತಿ ಚೀರಾಡುತ್ತಾ ಅಲ್ಲಿಂದ ಪಾರಾಗಲು ಪ್ರಯತ್ನಿಸುತ್ತಾನೆ. ಆಗ ಬೆಂಕಿ ದೇಹಕ್ಕೆಲ್ಲ ವ್ಯಾಪಿಸುತ್ತದೆ, ಕೈಕಾಲು ಎಲ್ಲ ಸುಡುತ್ತದೆ. ಆದರೆ ಇಲ್ಲಿ ಹಾಗಾಗಿಲ್ಲ, ದೇಹದ ಇತರ ಯಾವ ಭಾಗಗಳಿಗೂ ಬೆಂಕಿ ತಗಲಿ ಸುತ್ತಿಲ್ಲ. ಮೃದುಳಾಳನ್ನು ನೆಲಕ್ಕೆ ಕೆಡವಿ ಎದೆ ಹೊಟ್ಟೆಗಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಆಕೆ ಮಿಸುಕಾಡಿಲ್ಲ, ಕೂಗಿಕೊಂಡಿಲ್ಲ, ಓಡಾಡಿಲ್ಲ. ಹೀಗಾಗಿ ಪೆಟ್ರೋಲ್ ಸುರಿದ ಭಾಗವಷ್ಟೇ ಸುಟ್ಟು ಬೆಂದು ಹೋಗಿದೆ. ಶ್ಯಾಮ್ ಸುಂದರ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?
0: ಅಧೋಕ್ಷಜ್, ನಾನೊಂದು ಮಾತು ಹೇಳಿದ್ದೆ, ತಮಗೆ ನೆನಪಿರಬಹುದು.
5: ಯಾವುದು?
0: ಇಂದು ಮುಂಜಾನೆ ಸುಮತಿ ಹಾಗೂ ಇಬ್ಬರು ಆಳುಗಳು ಬೇಗ ಎದ್ದಿಲ್ಲ, ತುಂಬಾ ಹೊತ್ತಿನ ನಂತರ ಎದ್ದಿದ್ದಾರೆ. ಆಗ ಅವರಿಗೆ ತಲೆ ಭಾರವಾಗಿತ್ತು, ನೋಯುತ್ತಿತ್ತು, ಕಣ್ಣು ಕೆಂಪಾಗಿದ್ದು.
5: ಹಾ ಹಾ ಹಾ ಹಾ, ನೆನಪಾಯಿತು. ರಾತ್ರಿ ನಡೆದ ಘಟನೆ ಬಗ್ಗೆ ಅವರಿಗೇನು ತಿಳಿದಿಲ್ಲ? ಮೃದುಲ ಅರಚಿಕೊಂಡಿದ್ದು, ಕೂಗಿದ್ದು, ಸಹಾಯಕ್ಕಾಗಿ ಅಂಗಲಾಚಿದ್ದು ಯಾವುದು ಕೇಳಿಲ್ಲ. ಅಂದರೆ ಅವರಿಗೆಲ್ಲ ಕ್ಲೋರೋಫಾರ್ಮ್ ಮೂಗಿಗೆ ಹಿಡಿದು ಮೂರ್ಛೆ ತಪ್ಪಿಸಿದ್ದಾರೆ.
0: ನಿಮ್ಮ ತರ್ಕ ಸರಿ ಸರ್. ಈಗ ನೋಡಿ, ನಾನು ಅದಕ್ಕೊಂದು ರೂಪ ಕೊಡುತ್ತೇನೆ. ಕೊಲೆಗಾರ ಯಾವುದೋ ರೀತಿಯಿಂದ ಒಳಗೆ ಪ್ರವೇಶಿಸಿದ್ದಾನೆ. ಮೊದಲು ಕೆಳಗಡೆ ಮಲಗಿರುವ ಇಬ್ಬರು ಕೆಲಸಗಾರರಿಗೆ ಕ್ಲೋರೋಫಾರ್ಮ್ ನೀಡಿ ಮೂರ್ಛೆ ತಪ್ಪಿಸಿದ್ದಾನೆ. ನಂತರ ಮೃದುಲಾಳ ರೂಮಿನಿಂದ ಬೀಗ ತೆರೆದು ಒಳಗೆ ಪ್ರವೇಶಿಸಿ ಅವಳಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಮದ್ದು ನೀಡಿದ್ದಾನೆ. ಇದರಿಂದಾಗಿ ಆಕೆ ಒಂದು ದೃಷ್ಟಿಯಿಂದ ಕೋಮಾಕ್ಕೆ ಒಳಗಾಗಿದ್ದಾಳೆ. ಕೆಳಗಡೆ ಯಾವ ಭಯವೂ ಇಲ್ಲದಂತಾಗಲು ಬಿಂದಾಸಾಗಿ ಮಹಡಿಗೆ ಬಂದಿದ್ದಾನೆ. ನನ್ನ ಪತ್ನಿ ತುಸು ಮರುಗುಳಿ ಸ್ವಭಾವದವಳು, ಕೋಣೆಗೆ ಬೀಗ ಹಾಕಿಲ್ಲ. ಆತ ಸರಳವಾಗಿ ಒಳಗೆ ಬಂದು ಅವಳನ್ನು ನಿಶ್ಚಲಗೊಳಿಸಿದ್ದಾನೆ. ಈಗ ಆತ ನಿಶ್ಚಿಂತ.
5: ಓಹೋ,
0: ಕೆಳಗೆ ಬಂದು ಮೃದುಳಾಳನ್ನು ಎತ್ತಿ ಕಿಚನಿಗೆ ತಂದು ಮಲಗಿಸಿದ್ದಾನೆ.

0: ತಾನೇ ಸೆಲ್ಫ್ ಮುಂತಾದವುಗಳನ್ನು ಮೆಲ್ಲಗೆ ಕೆಳಗೆ ಮರಗಿಸಿದ್ದಾನೆ. ಅಲ್ಲೊಂದು ಇಲ್ಲೊಂದು ಡಬ್ಬಿ ಕೂಡ ಇರಿಸಿದ್ದಾನೆ. ಆಮೇಲೆ ಮೃದುಳಾಳ ಎದೆಯ ಮೇಲೆ ಸ್ವಲ್ಪ ಪೆಟ್ರೋಲ್ ಸುರಿದು ಬಾಗಿಲು ತೆರೆದು ಹೊರಗೆ ಬಂದು ನಿಂತು ಅವಳ ದೇಹಕ್ಕೆ ಬೆಂಕಿ ಇರಿಸಿದವನೇ ಬಾಗಿಲು ಮುಚ್ಚಿಕೊಂಡು ಚಿಲ್ಕ ಹಾಕಿದ್ದಾನೆ. ಮೃದುಳಾಳಿಗೆ ತುಸು ತುಸು ಎಚ್ಚರ ಬಂದರೂ ಚೀರಿಕೊಳ್ಳುವ ಸಾಮರ್ಥ್ಯ ಇಲ್ಲವಾದುದರಿಂದ ಅಲ್ಲೇ ಸಂಕಟದಿಂದ ಉರುಳಾಡಿದ್ದಾಳೆ. ಬಾಗಿಲು ಹತ್ತಿರ ಬಂದಿದ್ದರಿಂದ ಬಾಗಿಲು ಸ್ವಲ್ಪ ಕರಕಾಗಿದೆ. ಆ ಭಾಗದಲ್ಲಿ ಮಾತ್ರ ಗೋಡೆ ಹಾಗೂ ತಾರಸಿ ಕಪ್ಪಾಗಿದೆ. ಅವಳು ಸತ್ತಿದ್ದಾಳೆ ಎಂಬ ಮನವರಿಕೆಯಾದಾಗ ಮಾತ್ರ ಆತ ಮರಳಿ ಹೋಗಿದ್ದಾನೆ.
1: ಈಗ ನಿಮ್ಮನ್ನು ಅರೆಸ್ಟ್ ಮಾಡಬಹುದು ಮಿಸ್ಟರ್ ಶ್ಯಾಮ್ ಸುಂದರ್.
0: ನನ್ನೇಕೆ?
1: ಮತ್ತೆ ಇದೀಗ ನೀವೇ ಟಿವಿ ಸೀರಿಯಲ್ ಥರ ನೀವು ಮಾಡಿದ ಕೃತ್ಯ ಹೇಳಿ ಒಪ್ಪಿಕೊಂಡಿರಲ್ಲ.
0: ಅಯ್ಯೋ ದೇವ್ರೇ, ನಾನು ಕೊಲೆ ಮಾಡಿಲ್ಲ, ಹೀಗಾಗಿರಬಹುದು ಅಂತ ಊಹೆ ಮಾಡಿ ಹೇಳಿದೆ.
1: ಹೂಬೇ ಹೂಬು ನಡೆದಂತೆಯೇ ಹೇಗೆ ಹೇಳಿದಿರಿ? ಮಿಸ್ಟರ್ ಶ್ಯಾಮ್ ಸುಂದರ್, ನನಗೇಕೋ ಸಂಶಯ ಬರುತ್ತಿದೆ. ಕೊಲೆ ನೀವೇ ಏಕೆ ಮಾಡಿರಬಾರದು?
0: ಗಾಡ್ ಪ್ರಾಮೀಸ್ ಮಿಸ್ಟರ್ ಅಧೋಕ್ಷಜ್, ಇದು ನನ್ನಿಂದಾದದಲ್ಲ. ನಾನು 3 ದಿನಗಳಿಂದ ಊರಲ್ಲೇ ಇರಲಿಲ್ಲ. ನನಗೆ ಅಲ್ಲೇ ಫೋನ್ ಮೂಲಕ ವಿಷಯ ತಿಳಿದಿದ್ದು.
1: ಶ್ಯಾಮ್ ಸುಂದರ್, ನೀವು ನುರಿತ ಪೊಲೀಸ್ ಅಧಿಕಾರಿಗಳು, ಇಂಥ ಎಷ್ಟೋ ಕೇಸುಗಳನ್ನು ನಡೆಸಿದ್ದೀರಿ, ಸಾಕಷ್ಟು ಅನುಭವವೂ ಇದೆ. ಇಂಥ ಅಪರಾಧಗೈದು ಪಾರಾಗುವ ಬಗೆ ಹುಡುಕುವುದು ನಿಮಗೆ ಕಷ್ಟಕರವಾದ ಕೆಲಸವಲ್ಲ. ಇದು ನನ್ನ ತೀರ್ಮಾನ.
0: ಒಂದು ನಿಮಿಷ ಅಧೋಕ್ಷಜ್, ನನ್ನ ಮಾತು ಕೇಳಿ. ಇದೆಲ್ಲ ನಾನೇ ಮಾಡಿದ್ದರೆ ನಿಮ್ಮನ್ನೇಕೆ ಸಂಪರ್ಕಿಸುತ್ತಿದ್ದೆ, ಸಹಾಯ ಏಕೆ ಕೇಳುತ್ತಿದ್ದೆ?
1: ಸುಲಭವಾಗಿ ಪಾರಾಗಲು, ನಾನೇ ಸಾಕ್ಷಿಯಾದರೆ ನಿಮ್ಮ ದಾರಿ ಸುಗಮವಾಗುವುದಲ್ಲವೇ? ಯಾರಲ್ಲಿ? ಬಾಗಿಲ ಬಳಿ.
2: ಸರ್, ನಾನು ಸರ್, ಡ್ರೈವರ್ ಸರ್, ರಾಬರ್ಟ್ ಸರ್, ಬನ್ನಿ ಸರ್, ಸಾಫ್ಟ್ ಡ್ರೈವರ್ ಸರ್, ಬನ್ನಿ ಸರ್.
3: ಹೌದು, ಈತ ನಮ್ಮ ಡ್ರೈವರ್.
1: ಯಾವಾಗಲೂ ಈತ ನಿಮ್ಮೊಂದಿಗೆ ಇರುತ್ತಾನೆ?
3: ಹೌದು ಸರ್, ಈತ ಡಿಪಾರ್ಟ್ಮೆಂಟ್ ಡ್ರೈವರ್.
1: ನೀವು 3 ದಿನ ಹೊರಗೆ ಹೋಗಿದ್ರಲ್ಲ, ಆವಾಗಲೂ ಈತ ನಿಮ್ಮ ಜೊತೆಗೆ ಇದ್ನೆ?
3: ಹೌದು, ನಾನು ನನ್ನ ಇಲಾಖೆ ಕೆಲಸದ ಮೇಲೆ ಇದ್ದುದರಿಂದ ಈತ ನನ್ನೊಂದಿಗೆ ಇದ್ದ.
1: ರಾಬರ್ಟ್ ಏಕೆ ಬಂದಿರುವೆ?
2: ಸರ್, ಅದು ಚಂದ್ರಶೇಖರ್ ಸರ್ ಕಳಿಸಿದ್ರು ಸರ್, ಅದಕ್ಕೆ ಬಂದಿದ್ದೆ ಸರ್, ನಿಮಗೆ ಹೇಳಕ್ಕೆ ಬಂತು ಬಂದಿದ್ದೆ ಸರ್.
1: ಸರಿ, ಬಂದೆ ಅಂತ ಹೇಳು. ಬನ್ನಿ ಸಾಹೇಬ್ರೆ.
4: ಗುಡ್ ಈವ್ನಿಂಗ್ ಸರ್. ಸರ್, ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿದ್ರೆ ರಿಪೋರ್ಟ್ ನಾಳೆ 12 ಗಂಟೆಗೆ ಕೊಡ್ತಾರಂತೆ.
1: ಚಂದ್ರ ಅವರೆ.
4: ಸರ್.
1: ಸಾಹೇಬ್ರನ್ನ ಹಿಡಿದು ಎಲ್ಲರ ಬಳಿ ಇದ್ದ ಮೊಬೈಲ್ಗಳನ್ನ ನಿಮ್ಮ ವಶಕ್ಕೆ ತೆಗೆದುಕೊಳ್ಳಿ.
4: ಯಸ್ ಸರ್.
1: ಮನೆಯ ಟೆಲಿಫೋನ್ ಸಂಪರ್ಕ ಕಡಿದು ಹಾಕಿ
4: ಸರ್.
1: ಯಾರನ್ನು ಹೊರಗೆ ಬಿಡಬೇಡಿ.
4: ಯಸ್ ಸರ್.
1: ಹೊರಗಿನವರನ್ನ ಹೊರಗೆ ನಿಮ್ಮೆದುರು ಮಾತಾಡುವಂತೆ ಹೇಳಿ.
4: ಯಸ್.
0: ನಿಮ್ಮದು ಅತಿ ಆಯಿತು ಅಧ್ಯಕ್ಷ.
1: ಅತಿ ಆಗಲಿಲ್ಲ ಶ್ಯಾಮ್ ಸುಂದರ್, ಇದು ಎಲ್ಲರ ಸುರಕ್ಷತೆಗಾಗಿ. ಒಂದು ದೃಷ್ಟಿಯಿಂದ ನೀವೆಲ್ಲ ಈಗ ಹೌಸ್ ಅರೆಸ್ಟ್ ಆಗಿದ್ದೀರಿ.
0: ನಿಮಗಾರು ಈ ಅಧಿಕಾರ ಕೊಟ್ಟವರು?
1: ನನಗೆ ಕೊಡದಿದ್ದರು, ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಒಂದು ಬರ್ಬರ ಹತ್ಯೆ ನಡೆದಿದೆ. ಕಾರಣ, ಈ ಮನೆಯಲ್ಲಿ ಇರುವವರೆಲ್ಲ ಸಂಶಯಿತರು. ನಿಜವಾದ ಅಪರಾಧಿ ಸಿಗುವವರೆಗೆ ಅಥವಾ ನಿಮ್ಮ ಹಸ್ತ ಈ ಕೊಲೆಯಲ್ಲಿ ಇಲ್ಲ ಎಂದು ಮನದಟ್ಟಾಗುವವರೆಗೆ ಎಲ್ಲರೂ ಆಪಾದಿತರೆ. ಹೀಗಾಗಿ ಹೌಸ್ ಅರೆಸ್ಟ್.
0: ಈ ವಿಷಯದ ಬಗ್ಗೆ ನಾನು ಮೇಲಾಧಿಕಾರಿಗಳೊಂದಿಗೆ ಮಾತನಾಡಬೇಕಾಗುತ್ತದೆ. ಅಲ್ಲದೆ ಇದೇ ಕ್ಷಣದಿಂದ ನಾನು ನಿಮ್ಮ ಸೇವೆಯನ್ನು ನಿರಾಕರಿಸುತ್ತೇನೆ. ನೀವಿನ್ನು ಹೊರಡಬಹುದು.
1: ಓಹೋ, ಇದು ಸಮಾಚಾರ. ನೀರು ಮೂಗಿನವರೆಗೂ ಬಂತು ಅಲ್ವೇ ಶ್ಯಾಮ್ ಸುಂದರ್. ನಿನಗೊಂದು ವಿಶೇಷ ಸುದ್ದಿ.
0: ಇದೇನು? ನನ್ನನ್ನು ಏಕವಚನದಲ್ಲಿ ಕರೆಯುವುದೇ? ನಾನು DIG ಅನ್ನುವುದನ್ನು ಮರೆಯಬೇಡಿ. ಇದೇ ಕ್ಷಣ ನಾನು ನಿಮ್ಮನ್ನು ಕಂಬಿ ಹಿಂದೆ ತಳ್ಳಬಹುದು.
1: ಅದು ನಿಮ್ಮಿಂದ ಸಾಧ್ಯವಿಲ್ಲ.
0: ಏಕೆ ಸಾಧ್ಯವಿಲ್ಲ?
1: ನೀವು ಆಪಾದಿತರು. ನಿಮ್ಮ ಮನೆಯಲ್ಲೇ ನಿಮ್ಮ ಸೊಸೆಯ ಕೊಲೆಯಾಗಿದೆ. ಈ ಕೇಸಿನಲ್ಲಿ ನೀವು ಹಸ್ತಕ್ಷೇಪ ಮಾಡಬಹುದು, ವಿಚಾರಣಾ ಅಧಿಕಾರಿಗಳ ಮೇಲೆ ಒತ್ತಡ ತರಬಹುದು. ಅದಕ್ಕಾಗಿ ಕೇಸಿಗೊಂದು ಮುಕ್ತಾಯ ಹಾಡುವವರೆಗೂ ನಿಮ್ಮನ್ನು ಸೇವೆಯಿಂದ ಕೈಬಿಡುವಂತೆ ನಾನು ಕೇಳಬಹುದು.
0: ಛೇ, ನಿಮ್ಮ ಸೇವೆಯನ್ನು ನಾನು ಪಡೆಯಬಾರದಿತ್ತು.
1: ಕರೆಕ್ಟ್, ಅದೇ ನೀವು ಮಾಡಿದ ತಪ್ಪು. ಶ್ಯಾಮ್ ಸುಂದರ್, ನಾನು ಕೇವಲ ಪ್ರೈವೇಟ್ ಡಿಟೆಕ್ಟಿವ್ ಅಲ್ಲ, ಅದು ತೋರಿಕೆಗೆ ಮಾತ್ರ. ನಿಜವಾಗಿಯೂ ನಾನು ಸೀನಿಯರ್ CBI ಆಫೀಸರ್, ನಿಮಗಿಂತ ಉನ್ನತ ಅಧಿಕಾರಿ. ತಿಳಿಯಿತೆ?
0: ಸಾರಿ ಅಧ್ಯಕ್ಷ.
1: ನೋ ಮಿಸ್ಟರ್ ಶ್ಯಾಮ್, ಡೋಂಟ್ ಕಾಲ್ ಮೀ ಅಧ್ಯಕ್ಷ. ಐ ಆಮ್ ಯುವರ್ ಸೀನಿಯರ್ CBI ಆಫೀಸರ್. ಅಂಡರ್ಸ್ಟ್ಯಾಂಡ್? ಚಂದ್ರಶೇಖರ್, ಮಿಸ್ಟರ್ ಚಂದ್ರಶೇಖರ್.
4: ಎಸ್ ಸರ್.
1: ಇದೀಗ ನಾನು ಹೇಳಿದ್ದು ನೆನಪಿದೆ?
4: ನೆನಪಿದೆ ಸರ್.
1: ಸೊ ಗೋ ಆನ್. ಹಾ, ನನಗೆ ತುಂಬ ಹಸಿವು. ನನ್ನ ರೂಮಿಗೆ ಊಟ ಇಲ್ಲವೇ ಹೆವಿ ಟಿಫನ್ ಕಳಿಸಿ ಬೇಗ.
4: ಎಸ್ ಸರ್.

0: మృదులాల తండ్రి.
1: చిన్నదంత మగు, ಒಬ್ಬಳೇ ಮಗಳು, ಯಾರ ಮನಸ್ಸನ್ನು ಆಕೆ ನೋಯಿಸ್ತವಳಲ್ಲ. ಅವಳಿಗೆ ಅವಳಿಗೆ ಅಯ್ಯೋ, ಅದು ಎಂಥ ಸಾವು. ಅಯ್ಯೋ,
0: ಸಮಾಧಾನ ಮಾಡ್ಕೊಳ್ಳಿ ಸೀತಾರಾಮ್, ಸಮಾಧಾನ ಮಾಡ್ಕೊಳ್ಳಿ.
1: ಎಂಥ ಸಮಾಧಾನ ಎಂಥದ್ದು ಸಾಹೇಬ್ರೇ? ಸಾದಾ ಸಾವಾಗಿದ್ದರೆ ನಾನು ಸಮಾಧಾನ ಮಾಡ್ಕೊಳ್ಬೋದಾಗಿತ್ತು. ಆದರೆ ಆದರೆ ಈ ಸಾವು, ಅಯ್ಯೋ, ನನ್ನ ಮಗು ಅದೆಷ್ಟು ಸಂಕಟ ಅನುಭವಿಸ್ತೋ ಏನು.
0: ಮಿಸ್ಟರ್ ಸೀತಾರಾಮ್, ನಿಮಗೆ ಯಾರ ಮೇಲಾದರೂ ಸಂಶಯವಿದೆ?
1: ಸಂಶಯವೇನು ಸಾಹೇಬ್ರೇ, ಪಕ್ಕಾ ವಿಶ್ವಾಸವಿದೆ. ಈ ಕೃತ್ಯ ನಮ್ಮ ಬೀಗ ಶ್ಯಾಮ್ ಸುಂದರ್ ಅವರೇ ನಡೆಸಿದ್ದಾರೆಂದು.
0: ಆದರೆ ನಾನು ಕೇಳಿದ್ದು ಮೃದುಲಾಳ ಜೊತೆ ಇವರೆಲ್ಲರ ಸಂಬಂಧ ಮಧುರವಾಗಿತ್ತು, ಎಲ್ಲರೂ ಪ್ರೀತಿಯಿಂದ ಇದ್ರು ಅಂತ.
1: ಅದು ಮೊದಮೊದಲು. ಇತ್ತೀಚೆಗೆ ಸಾಹೇಬ್ರು ಬದಲಾಗಿದ್ರು.
0: ಹೌದಾ? ಇದನ್ನ ಮೃದುಲಾ ಹೇಳಿದ್ಲ ಅಥವಾ ಪತ್ರ ಬರೆದಿದ್ದಾಳ?
1: ಅಂಥ ಸ್ವಾತಂತ್ರ್ಯ ಅವಳು ಎಲ್ಲಿತ್ತು ಸಾಹೇಬ್ರೆ? ಈ ಎರಡೂ ಪತ್ರಗಳನ್ನು ಓದಿ ತಮಗೇ ತಿಳಿಯುತ್ತದೆ.

0: पक्के नल मगलात पक्के शांति से बेकु
1: गुड मॉर्निंग सर
2: गुड मॉर्निंग चंद्रु पोस्टमार्टम रिपोर्ट तंद्रा
1: तंद्रवे सर तेगेदुकोळ्ळि सर
2: ಏನಾದರೂ ವಿಶೇಷ
1: ಇದೆ ಸರ್ ಎಲ್ಲ ನಾವು ಅಂದುಕೊಂಡಂತೆಯೇ ನಡೆದಿದೆ ಒಂದೇ ವಿಷಯ ಮಾತ್ರ
2: ಅದೇ ಮೃದುಲಾಳ ಸಾವು ಸುಟ್ಟ ಗಾಯದಿಂದಾಗಿಲ್ಲ
1: ಸರ್
2: ಆಕೆಗೆ ಮೊದಲೇ ವಿಷದ ಚುಚ್ಚುಮದ್ದು ನೀಡಿ ಕೊಲ್ಲಲಾಗಿತ್ತು ನಂತರ ಪೆಟ್ರೋಲ್ ಸುರಿದು ಬೆಂಕಿ ಇಡಲಾಯಿತು ಅಲ್ವೇ
1: ಅಂದ್ರೆ ಸರ್ ಅಂದ್ರೆ ನಿಮಗೆ ಈ ವಿಷಯ
2: ಮೊದಲೇ ಊಹಿಸಿದ್ದೆ ಖಾತ್ರಿ ಇರಲಿಲ್ಲ ಶ್ಯಾಮ್ ಸುಂದರ್ ಅವರನ್ನು ಭೇಟಿಯಾಗಿ ಶವ ಅವರಿಗೆ ಒಪ್ಪಿಸಿ ಇಬ್ರು ಹೊರಗೆ ಹೋಗೋಣ ಬನ್ನಿ ಹಾ ಈ ವಿಷಯ ಯಾರ ಮುಂದೂ ಬಾಯಿ ಬಿಡಬೇಡಿ
1: ಎಸ್ ಸರ್
2: ಬೇಗ ಬನ್ನಿ ಆಫೀಸ್ ಕೆಲಸ ಇದೆ ಹೊರಗೆ ಹೋಗ್ತೇನೆ ಅಂತ ಹೇಳಿ ಇನ್ನೊಂದು ವಿಷಯ
1: ಸರ್
2: ನಿಮ್ಮ ಸಿಬ್ಬಂದಿಗೆ ಅಲರ್ಟ್ ಆಗಿರಲಿಕ್ಕೆ ತಿಳಿಸಿ ಶ್ಯಾಮ್ ಸುಂದರ್ ಅಧಿಕಾರ ಜಮಾಯಿಸಬಹುದು
1: ಓಕೆ ಸರ್
2: ಗುಡ್ ಈವ್ನಿಂಗ್ ಶ್ಯಾಮ್ ಸುಂದರ್
3: ಗುಡ್ ಈವ್ನಿಂಗ್ ಸರ್ ಇದೇನು ಮಧ್ಯಾಹ್ನ ಹೋದವರು ಮಧ್ಯರಾತ್ರಿ ಬಂದಿರಲ್ಲ
2: ಹೌದು ನಿಮ್ಮದೇ ಕೇಸಿನ ಮೇಲೆ ಹೋಗಿದ್ದೆ ಒಂದು ಸಂತಸದ ಸುದ್ದಿ ಈಗಿಂದ ನೀವೆಲ್ಲ ಸ್ವತಂತ್ರರು ಮೃದುಲಾಳ ಕೊಲೆ ಪ್ರಕರಣದಲ್ಲಿ ನೀವೆಲ್ಲ ನಿರಪರಾಧಿಗಳೆಂದು ತಿಳಿದು ಬಂದಿದೆ ರಾಬರ್ಟ್ ನನ್ನ ರೂಮ್ನಿಂದ ಸೂಟ್ಕೇಸ್ ತಂದು ಕಾರಿನಲ್ಲಿಡು ಹಾಗೆ
0: ನೀವು ಭ್ರಷ್ಟ ಅಧಿಕಾರಿಗಳೆಂದು ನನಗೆ ಖತ್ರಿ ಆಯ್ತು ಇವರಿಂದ ಎಷ್ಟು ಹಣ ತಿಂದಿದ್ದೀರಿ ಲಕ್ಷ 5 ಲಕ್ಷ 10 ಲಕ್ಷ
2: ಬಾಯಿ ಮುಚ್ಚು ಸೀತಾರಾಮ್ ನಾನು ಅಂಥವನಲ್ಲ
0: ಹೌದು ನೀವು ರಾಮಚಂದ್ರ ಸಾಕ್ಷಾತ್ ಹರಿಶ್ಚಂದ್ರ
2: ಇನ್ನು ಮುಂದೆ ಒಂದು ಅಕ್ಷರ ಮಾತನಾಡಿದ್ರು ಒಳಗೆ ತಳ್ಳುವೆ ಬನ್ನಿ ನನ್ನ ಕಾರಿನವರೆಗೂ ಬಂದು ಬೀಳ್ಕೊಡಿ ರಾಬರ್ಟ್ ನನ್ನ ಸೂಟ್ಕೇಸ್ ಇಟ್ನ
3: ಹಾ ಬಹುಶಃ ಆತ ಕಾರಿನ ಬಳಿಯೇ ಇರಬೇಕು
0: ಎಲ್ಲರೂ ಅವರೇ ಇನ್ನು ದೇವರೇ ಕಾಪಾಡಬೇಕು ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು
2: ಶ್ಯಾಮ್ ಸುಂದರ್ ಒಂದು ವಿಷಯ ಮರೆತೆ ಕಿಚನ್ನಿನಲ್ಲಿ ಬೆಂಕಿ ಪಟ್ಟಣ ನೋಡಿದೆ ಅದರ ಮೇಲೆ ಅಪರಾಧಿಯ ಕೈ ಬೆರಳು ಗುರುತು ಮೂಡಿರಬಹುದು ಬೆಳಗ್ಗೆ ತೆಗೆದಿಡಿಸಿ
3: ರೈಟ್ ಸರ್
2: ಬಾಯ್
1: ಸರ್ 3 ಗಂಟೆ ಆಯ್ತು ಹೊರಡೋಣವೆ
2: ಯಾಕೆ ಸೊಳ್ಳೆಗಳ ಕಡಿತ ಸಾಕಾಯ್ತೆ
1: ಹಾಗೇನಿಲ್ಲ ಸರ್
2: ಒಂದು ಮಾತು ನೆನಪಿಡಿ ಅಪರಾಧಿಗೆ ಅಪರಾಧವೆಸಗಲು

0: ಎಲ್ಲಿದೆಯೋ ಎಲ್ಲಿದೆಯೋ ಬೆಂಕಿಪಟ್ಟಣ, ಹುಡುಕಿ ತಿರುಗಲ್ಲಪ್ಪ.
1: ಇದ್ದರಲ್ಲವೇ ಸಿಗುವುದು. ನಿನಗಾಗಿ ನಾನು ಬೀಸಿದ ಬಲೆಯಲ್ಲಿ ನೀನಾಗೇ ಬಂದು ಬಿದ್ದೆ.
0: ಮೋಸ ಮೋಸ ಮೋಸ.
1: ಹೌದು, ನಿಮ್ಮಂಥವರನ್ನು ಮೋಸದಿಂದಲೇ ಹಿಡಿಯಬೇಕಾಗುತ್ತದೆ. 4-3-1
2: ಯಾ ಸರ್.
1: ಹುಷಾರಿಂದ ಬಾಗಿಲುತ್ತರೆ. ಹಾ, ದೀಪ ಹಚ್ಚು.
2: ಅರೆ, ಈತ ರಾಬರ್ಟ್. ನಾನು
1: ಶ್ಯಾಮ್ ಸುಂದರ್ ಎಂದು ತಿಳಿದಿದ್ರ?
2: ಹೌದು ಸರ್.
1: ರಾಬರ್ಟ್ ತುಂಬಾ ಚಾಣಾಕ್ಷ. ಶ್ಯಾಮ್ ಸುಂದರ್ ಹೆಗಲ ಮೇಲೆ ಬಂದೂಕು ಇರಿಸಿ ಗುಂಡು ಹಾರಿಸಿದ್ದಾನೆ. ಬನ್ನಿ ಕೆಳಗೆ.
3: ರಾಬರ್ಟ್ ಅಪರಾಧಿಯೇ? ನಂಬಿಕೆಯಾಗುತ್ತಿಲ್ಲ. ಇದಕ್ಕೆ ಕಾರಣವಾದರೂ ಏನು?
1: ನಿಂಬೆಲ್ಲರನ್ನು ಕೊಲೆಯ ಸಂಚಿನಲ್ಲಿ ಸಿಕ್ಕಿಸಿ ಸೇಡು ತೀರಿಸಿಕೊಳ್ಳಲು ಈ ಅವಕಾಶಕ್ಕಾಗಿ ಆತ 20 ವರ್ಷ ಕಾಯ್ದಿದ್ದಾನೆ.
3: ಸೇಡೆ ನನ್ನ ಮೇಲೆ? ನಾನೇನು ಕೆಡುಕು ಮಾಡಿರುವೆ?
1: ನನಗೆಲ್ಲ ಗೊತ್ತಿದೆ, ಆದರೂ ಅವನಿಂದನೇ ಕೇಳಿ. ರಾಬರ್ಟ್, ಇನ್ನೇನು ಮುಚ್ಚಿಡುವಂತಿಲ್ಲ. ಬಾಯಿ ಬಿಡು, ಸಂಕ್ಷಿಪ್ತವಾಗಿ ಹೇಳು. ಹೇಳು.
0: ಹೇಳ್ತೀನಿ ಹೇಳ್ತೀನಿ ಸರ್. 20 ವರ್ಷಗಳ ಹಿಂದೆ ನನಗಿನ್ನೂ ನೆನಪಿದೆ. ನನಗಿನ್ನೂ ಸಾಹೇಬ್ರ ಬಳಿ ಡ್ಯೂಟಿ ಹಾಕಿರಲಿಲ್ಲ. ನನ್ನ ತಂಗಿ ರೀಟಾ, ಅವಳನ್ನ ಅವಳ ಪತಿ, ಅತ್ತೆ, ಮಾವ ಎಲ್ಲರೂ ಸೇರಿ ಸುಟ್ಟು ಕೊಂದು ಹಾಕಿದ್ರು. ಯಾಕೆ ಗೊತ್ತಾ? ತವ್ರ ಮನೆಯಿಂದ ಸಾಕಷ್ಟು ಹಣ ತರಲಿಲ್ಲ ಅಂಥೇಳಿ. ಆಗ ಇವರು ಕೇವಲ ಇನ್ಸ್ಪೆಕ್ಟರ್ ಆಗಿದ್ರು. ವಿಚಾರಣೆ ಇವ್ರ ಕೈಲೇ ಇತ್ತು. ನಾನು ಇವ್ರ ಕಾಲು ಬಿದ್ದೆ, ನ್ಯಾಯ ದೊರಕಿಸ್ಕೊಡಂತ ಬೇಡ್ಕೊಂಡೆ. ಸಾಹೇಬ್ರು ಅವ್ರನ್ನೆಲ್ಲ ಬಿಟ್ಬಿಟ್ರು. ನನ್ನ ರಕ್ತ ಕುದೀತು. ಆದ್ರೆ ಮಾಡೋದೇನು? ಬಡವನ್ ಸಿಟ್ಟು ದೌಡಿಗೆ ಮೂಲಂತ. ನಾನು ಸಮಯ ಕಾದೆ ಇವರಿಗೆ ಡ್ರೈವರ್ ಆಗಿ ಕೆಲ್ಸಕ್ಕೆ ಬಂದೆ. ಸೊಸೆ ಬರುತ್ತಲೇ ನೀವು ಊಹಿಸಿದಂತೆಯೇ ಅವಳು ಕೊಲೆ ಮಾಡಿ ಇವ್ರನ್ನ ಸಿಕ್ಕಿಸಿದೆ. ಆದ್ರೆ ನಿಮ್ಮಿಂದಾಗಿ.
1: ನನಗೆ ಸಂಶಯ ಬಂದದ್ದು ಮೊನ್ನೆ. ಸಾಹೇಬರ ಕಾರು ನೀನೇ ತೆಗೆದುಕೊಂಡು ಇಲ್ಲಿಗೆ ಬಂದೆ. ಮೃದುಳಾಳ ಕೊಲೆ ಮಾಡಿ ಮರಳಿ ಹೋದೆ. ಮಧ್ಯ 50 ಲೀಟರ್ ಡಿಸೇಲ್ ಹಾಕ್ಸಿದೆ. ಇದು ರಸೀದಿ, ಇದರ ಮೇಲೆ ನಿನ್ನ ಸಹಿ ಇದೆ. ಇಷ್ಟೇ ಅಲ್ಲ, ನೀನು ಕಾರು ತೆಗೆದುಕೊಂಡು ಹೋಗಿದ್ದಕ್ಕೆ ಮರಳಿ ಬಂದುದಕ್ಕೆ ಹೋಟೆಲ್ ಗೇಟಿನ ಸೆಕ್ಯೂರಿಟಿ ಗಾರ್ಡ್ನ ಸಾಕ್ಷಿ ಇದೆ. ಒಂದು ಮಾತು ರಾಬರ್ಟ್, ಸೇಡಿಗೆ ಸೇಡೆ ಮದ್ದಲ್ಲ, ಅದನ್ನ ಪ್ರೀತಿ ಪ್ರೇಮಗಳಿಂದಲೂ ನಂದಿಸಬಹುದು. ನಿನ್ನ ಬಗ್ಗೆ ನನಗೆ ಎಲ್ಲ ತಿಳಿದಿತ್ತು, ಆದರೂ ಸಾಕ್ಷಿ ಸಹಿತ ಹಿಡಿಯಲು ಬೇಕು ಅಂತ ಬೆಂಕಿಪೊಟ್ನ ನಾಟಕ ಆಡಿದೆ. ಅಲ್ಲಿ ಬೆಂಕಿಪೊಟ್ನೇ ಇರಲಿಲ್ಲ, ಲೈಟರ್ ಇತ್ತು. ನೀನು ಲೈಟರ್ನಿಂದ ಅಲ್ವೇ ಬೆಂಕಿ ಉರಿಸಿದ್ದು?
0: ಹೌದು ಹೌದು. ಆದರೂ
1: ಅದಕ್ಕೆ ಹೇಳೋದು ಕಳ್ಳನ ಜೀವ ಹುಳ್ಳುಳಿಗೆ ಅಂತ. ರಾಬರ್ಟ್, ನೀನು ಅಪರಾಧಿ ನಿಜ, ಆದರೆ ನಿನ್ನ ನೋವು ಸಂಕಟ ಎಲ್ಲ ನನಗೆ ಅರ್ಥ ಆಗ್ತದೆ. ಕಾರಣ, ನಿನಗೆ ಅನುಕಂಪದ ಲಾಭ ದೊರೆಯುವಂತೆ ನಾನು ಪ್ರಯತ್ನ ಮಾಡ್ತೇನೆ.
0: ಸರ್, ತುಂಬ ಥ್ಯಾಂಕ್ಸ್ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯ್ತು ಸರ್.
1: ಶ್ಯಾಮ್ ಸುಂದರ್, ನಿಮ್ಮ ಬಗ್ಗೆ ನಾನು ಏನು ಹೇಳಿ?
3: ಸರ್, ನನ್ನ ತಪ್ಪು ನನಗೆ ಅರಿವಾಗಿದೆ. ನಾನು ರಾಜೀನಾಮೆ ನೀಡಿ ನನ್ನ ಹಿಂದಿನ ಅಪರಾಧ ಒಪ್ಪಿಕೊಳ್ಳುತ್ತೇನೆ. ಸಂತೋಷದಿಂದ ಶಿಕ್ಷೆಯನ್ನು ಅನುಭವಿಸುತ್ತೇನೆ. ರಾಬರ್ಟ್, ಇಂದು ನೀನು ನನಗೆ ಸರಿದಾರಿ ತೋರಿಸಿದಿ, ನಿನಗೆ ಧನ್ಯವಾದಗಳು. ಇನ್ಸ್ಪೆಕ್ಟರ್ ಚಂದ್ರಶೇಖರ್, ನನ್ನನ್ನು ನಿಮ್ಮ ಸುಪರ್ದಿಗೆ ಒಪ್ಪಿಸಿಕೊಳ್ಳುತ್ತೇನೆ. ನನ್ನನ್ನು ಬಂಧಿಸಿ.
4: ಕೊಲೆಗಾರ ಯಾರು? ನಾಟಕ ಕೇಳಿದಿರಿ. ರಚನೆ ಸುದರ್ಶನ್ ದೇಸಾಯಿ. ಪಾತ್ರ ಪರಿಚಯ: ಅಧೋಕ್ಷಜ ಸೋಮಶೇಖರ್ ಜಾಡರ್, ಇನ್ಸ್ಪೆಕ್ಟರ್ ಚಂದ್ರು ಎಐ ಮೇವುಂಡಿ, ಶ್ಯಾಮ್ ಸುಂದರ್ ಸಿಎಸ್ ಪಾಟೀಲ್ ಕುಲಕರ್ಣಿ, ಮ್ಯಾನೇಜರ್ ಹಾಗೂ ರಾಬರ್ಟ್ ವೆಂಕಟೇಶ್ ಬಾದನಟ್ಟಿ, ಸೀತಾರಾಮ ಆರ್ ಎ ಸಿದ್ಧಾಂತಿ, ನಿರ್ಮಾಣ ನೆರವು ಉಮೇಶ್ ತೇಲಿ, ನಾಟಕದ ನಿರ್ದೇಶನ ಅನಿಲ್ ದೇಸಾಯಿ.

0: ಆಕಾಶವಾಣಿ ಧಾರವಾಡ.
1: ಕೇಳು ನೀ ಗೆಳತಿ, ಹೇಳು ನೀ ಗೆಳತಿ, ನೀ ವಿದ್ಯಾವಂತೆಯಾಗಿ ದಕ್ಷ ಅಧಿಕಾರಿಯಾದ ಛಲಗಾತಿ,
2: ಧೈರ್ಯದಿಂದ ಯುದ್ಧ ವಿಮಾನ ನಡೆಸಿ ಅಂತರಿಕ್ಷಕ್ಕೂ ಜಿಗಿದ ಗಟ್ಟಿಗಿತ್ತಿ,
1: ನಿಷ್ಠೆಯಿಂದ ಕಲಾ ಸೇವೆಗೈದು ಛಾಪು ಮೂಡಿಸಿದ ಕಲಾವಂತಿ
2: ಅಂತನ ನೀನು ಸಾಧನೆಯ ಆಭರಣ ಧರಿಸಿದ ಸೌಂದರ್ಯದ ಒಡತಿ.
1: ಈ ನಿನ್ನ ಯಶಸ್ಸಿನ ಕಥೆ ವರ್ಣಿಸೋ ಪ್ರತಿ ವಾರದ ನಿನ್ನ ಗೆಳತಿ
2: ಅಕಿನ, ಕೇಳು ಗೆಳತಿ ಅನ್ನೋ ಬಾನ್ ಉಲಿಯ ಪ್ರಸಾರದ ಅಮೃತವತಿ.
1: ಹಂಗಾದ್ರ ಕೇಳು ನೀ ಗೆಳತಿ,
2: ಕೇಳು ಗೆಳತಿ
1: ಪ್ರತಿ ಗುರುವಾರ
2: ಮುಂಜಾನೆ 11 ಗಂಟೆಗೆ.

ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಸಿದ್ದೇಶ್ವರ ಶಾಸ್ತ್ರಿ ತೆಲ್ಲೂರ್ ಅವರಿಂದ ಕಲಬುರಗಿ ಶರಣ ಬಸವೇಶ್ವರರ ಕೀರ್ತನೆ ಕೇಳೋಣ.

ಗುರುಭ್ಯೋ ನಮಃ. ಕೀರ್ತನ ಆರಂಭ ಕಾಲದಲ್ಲಿ ಜಗದೊಡೆಯನಾದ ಭಗವಂತನನ್ನು ನಮಸ್ಕರಿಸಿ ಆರಾಧ್ಯ ಗುರುವರ್ಯರನ್ನು ಹೃದಯ ಮಂದಿರದಲ್ಲಿ ಆರಾಧನೆ ಮಾಡಿಕೊಂಡು 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮ. ಮಾನವನಾಗಿ ಮಹಾದೇವನಾಗಬೇಕು, ತೂರ್ಯಾತೀತಕ್ಕೆ ಇಳಿಬೇಕು, ಐಕ್ಯ ಸ್ಥಳವನ್ನು ಮುಟ್ಟಬೇಕು, ಮಹಾದೇವನಾಗಬೇಕಂತಕ್ಕಂಥ ಭಾವ ಮಹತ್ವರು ಹೇಳ್ತಾರೆ. ಯಾವಾಗ ಜನನ ಇದೆಯೋ ಆವಾಗ ಮರಣ ಇದೆ ಅಂತ. ಜಾತಶ್ಯ ಮರಣಂ ಧ್ರುವಂ, ಜಾತಶ್ಯ ಮರಣಂ ಧ್ರುವಂ. ಯಾವಾಗ ಹುಟ್ಟು ಅದೇ ಆವಾಗ ಸಾವು ಅದೇ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಮಾನವ ಏನು ಸಾಧನೆಯನ್ನು ಮಾಡಿದ? ಹುಟ್ಟುತ್ತೀವಿ ನಾವೆಲ್ಲರೂ, ಭೂಮಿಯ ಮೇಲೆ ಬರ್ತಾ ಇದ್ದೇವೆ, ಮಾಡಿರ್ತಕ್ಕಂಥ ಕೆಲಸ ಏನು? ಎಷ್ಟು ದಿವಸ ಬದುಕಿದ್ದೇನೆ ಅನ್ನೋದು ಭಾಳ ಮುಖ್ಯ ಅಲ್ಲ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ. ಅದಕ್ಕೆ ಮಹಾಜ್ಞಾನಿ ಹೇಳ್ತಾನೆ ಶಂಕರಾಚಾರ್ಯರು,

పునరపి జననం పునరపి మరణం పునరపి జననే జఠరే శేదం ఇయ సంసారే బహుదుస్తారే కృపయా పారే పాయి మురారే. ಹುಟ್ಟಿದಕ್ಕುಳ್ಳೇ ಸಾಯೋದು, ಸತ್ಕುಳ್ಳೆ ಹುಟ್ಟೋದು ಅಂತ. ಮಹಾಜ್ಞಾನಿಗಳು ಈ ಭವಕ್ಕೆ ಬಂದು ಭವರೋಗವನ್ನು ಕಳೆದು ಸತ್ಯವಾದ ಕಾಯಕ, ಶುದ್ಧವಾದ ಕಾಯಕವನ್ನು ಕಲಿಸಿರ್ತಕ್ಕಂಥ ಶರಣರು ನಮ್ಮ ನಾಡಿನವರು. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯಕ್ಕೆ ಠಾವು ಇನ್ನೆಲ್ಲಿಯದೋ, ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದಡೆ ಸ್ತಪ್ತ ಸಾಗರಕ್ಕೆ ಉದಕ ಇನ್ನೆಲ್ಲಿಯದೋ, ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವಕ್ಕೆ ಬೆಳೆ ಇನ್ನೆಲ್ಲಿಯದು. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ. ಈ ಬಯಲೆಲ್ಲ ಗಟ್ಟಿಗೊಂಡರೆ ಸ್ವರ್ಗ ಎಲ್ಲದ ಮರ್ತೆ ಎಲ್ಲದ, ಸ್ವರ್ಗ ಮರ್ತೆ ಕಟ್ಟಾವೇ ಇರೋದಿಲ್ಲ. ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದರೆ ಸಪ್ತ ಸಾಗರಗಳಿಗೆ ನೀರಿನಲ್ಲಿಯದು. ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಈ ಭವದ ಬೆಳೆ ಇನ್ನೆಲ್ಲಿಯದು ಅಂತ. ಅದಕ್ಕೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅನ್ನತಕ್ಕಂಥ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅಂಥ ಒಬ್ಬ ಅನುಭಾವಿ ನಮ್ಮ ನಾಡಿನೊಳಗೆ, ಕನ್ನಡ ನಾಡಿನ ಪುಣ್ಯಭೂಮಿ ಕಲಬುರಗಿ ಜಿಲ್ಲೆಯ ಜೇವರಿಗಿ ತಾಲೂಕಿನ ಅರಳಗುಂಡಿಗೆಯಲ್ಲಿ ಉದ್ಭವನಾದ. ಅದಕ್ಕೆ ಅವನು ಏನಂತಾರೆ ಅಂದರೆ, ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ಶರಣ ಅಂತ.

ಕೋಟಿಗೊಬ್ಬ ಶರಣ ಕಲಬುರಗಿಯ ಶರಣಬಸವೇಶ್ವರ. ಅರಳಗುಂಡಿಗೆಯ ಗ್ರಾಮದಲ್ಲಿ ಆದಯ್ಯ ಮಡಿಯಮ್ಮ ಎಂಬ ಶರಣ ದಂಪತಿಗಳು ಸತ್ಯವಾದ ಕಾಯಕ, ಶುದ್ಧವಾದ ಕಾಯಕವನ್ನು ಮಾಡ್ತಾ ಇದ್ದರು. ಅವರಿಗೆ ಒಂದು ಕೊರತೆ. ಏನು ಅದು ಕೊರತೆ? ಮಕ್ಕಳಿಲ್ಲ, ಮಕ್ಕಳಿಲ್ಲ ಅನ್ನುವಂಥ ಕೊರತೆ. ಎಲ್ಲ ಶರಣರ ಕಥೆಗಳಲ್ಲಿ ಬರುವಂಥದ್ದು ಅದನ್ನೇ. ಯಾವ ಶರಣ ಐಶ್ವರ್ಯವನ್ನು ಪಡ್ಕೊಂಡು ಹುಟ್ಟಿದವನಲ್ಲ, ಬಡವರಾಗೇ ಹುಟ್ಟಿರ್ತಕ್ಕಂಥ ದಾಸರು ತಗೊಳ್ರಿ, ಶರಣರು ತಗೊಳ್ರಿ, ಸಂತರು ತಗೊಳ್ರಿ, ಬಹಳ ಬಡತನ, ಬಡತನದಲ್ಲಿಯೇ ಮಕ್ಕಳ ಚಿಂತೆಯನ್ನು ಅವರು ಕಾಣ್ತಾ ಇದ್ರು. ಆದಯ್ಯ ಬಡಿಯಮ್ಮ ಅವರ ಭಕ್ತಿಗೆ ಭಗವಂತ ಮೆಚ್ಚಿದ. ಏನು ಕನಜಿನೊಳಗೆ ಭಗವಂತ ಬಂದ. ಏರಿಜಿ ಕಟ್ಟಿದ ಕಿರುಜಡೆ, ನೀಟಾದ ಮೂಗು, ತೇಜಪುಂಜವಾದ ಕಣ್ಣುಗಳು, ಕಟ್ಟುನಿಟ್ಟಾದ ಶರೀರ, ಹೆಜ್ಜೆ ಇಟ್ಟರಲ್ಲೆಲ್ಲ ತೆಗೆದು ಬೀಳುವಂತಹ ಗಂಭೀರವಾದ ನಡಿಗೆಯಿಂದ ಬಂದ ಭಗವಂತ. ಮಡಿಯಮ್ಮನನ್ನು ಎಚ್ಚರಿಸಿದ. ಏಳು ಮಡಿಯಮ್ಮ, ಏಳು ಎಚ್ಚರಾಗು. ಕೈ ಮುಗಿದಿದ್ದಾಳೆ ಮಡಿಯಮ್ಮ ಸ್ವಾಮಿ. ಮಧ್ಯರಾತ್ರಿಯಲ್ಲಿ ದರ್ಶನ ಕೊಟ್ಟ ಕಾರಣವೇನು? ಮಡಿಯಮ್ಮ, ನಿನ್ನ ಭಕ್ತಿಯನ್ನು ನನಗೆ ಮುಟ್ಟಿದೆ, ಆದರೆ ಈ ಜನ್ಮದೊಳಗೆ ನಿನಗೆ ಮಕ್ಕಳಿಲ್ಲ ಸ್ವಾಮಿ. ಗಾಯದ ಮೇಲೆ ಬರೀ ಇಳಿದಂತಾಯ್ತಿಲ್ಲ ಗುರುದೇವ, ಮಕ್ಕಳಿಲ್ಲ ಅನ್ನುವಂಥ ವಿಜಯರ ವಿಚಾರವನ್ನು ಹೇಳಲಿಕ್ಕೆ ಬಂದೀಯ ನೀನು? ಇಲ್ಲಮ್ಮ, ನಿನಗೆ ಈ ಜನ್ಮದಲ್ಲಿ ಮಕ್ಕಳಿಲ್ಲ, ಮಕ್ಕಳಾಗುವ ಬಗೆ ಬೇರೆಯದು ಅಂದ ಭಗವಂತ. ಯಾವುದು? ನಿನ್ನ ಮೈದುನನ್ನು ಅರಸಿ ಸಂಗಮಾಂಬಿ ಉದರದಲ್ಲಿ ಒಂದು ಮಗು ಜನನವಾಗ್ತದೆ, ಅವನೇ ನಿನಗೆ ಮಗನಾಗ್ತಾನೆ. ಧನ್ಯ ಗುರುದೇವ, ಇಷ್ಟಾದರೂ ನಿನ್ನ ಆಶೀರ್ವಾದ ಇದೆಯಲ್ಲವ ಭಗವಂತ ಅಂತ ತಿಳ್ಕೊಂಡು ಹೇಳಿದರು. ಅಲ್ಲಿ ಸಂಗಮಾಂಬೆಯ ಕನಸಿನೊಳಗೆ ಪರಮಾತ್ಮ ಹೇಳಿದ, ನಿನ್ನ ಅಕ್ಕನಾಗಿರ್ತಕ್ಕಂಥ ಮಡಿಯಮ್ಮನ ಉದರದಲ್ಲಿ ಮಕ್ಕಳು ಜನನವಾಗುವುದಿಲ್ಲ, ನಿನಗೆ ಜನನವಾಗಿರುವಂಥ ಮಗುವನ್ನೇ ನಿನ್ನ ಅಕ್ಕನ ಉಡಿಯೊಳಗೆ ಹಾಕು ಅಂತ ಕೇಳಿದರು. ಸಂತೋಷ. ಬೆಳಗಿನ ಜಾವಕ್ಕೆ ಎದ್ದರು. ಕನಸು ಕಂಡೆ, ನಾನೊಂದು ಕನಸು ಕಂಡೆ ಅಂತ ಮಡಿಯಮ್ಮ ಹೇಳ್ತಾಳೆ, ಸಂಗಮಾಂಬೆ ಹೇಳುತ್ತಾಳೆ, ಉಭಯರು ಹೇಳಿದರು. ಮುಂದೆ ಸಂಗಮಾಂಬೆ ಗರ್ಭಧರಿಸಿದಳು, ನವಮಾಸಗಳು ತುಂಬಿದವು. ಗುರುವಿನ ಆಶೀರ್ವಾದದಿಂದ, ಭಗವಂತನ ಕೃಪೆಯಿಂದ ಅವರಿಗೆ ಒಂದು ಮಗು ಜನನವಾಗುತ್ತದೆ. ಆ ಮಗುವಿಗೆ ಶರಣಬಸವ, ಶರಣಬಸವ, ಶರಣಬಸವೇಶ್ವರ ಅಂತ ತಿಳ್ಕೊಂಡು ನಾಮಕರಣ ಮಾಡುವ ಸಂದರ್ಭದಲ್ಲಿ ಸಂಗಮಾಂಬೆ ಮರ್ತಿರಲಿಲ್ಲ, ಅಕ್ಕ ಈ ಮಗುವನ್ನು ನೀನು ಸ್ವೀಕಾರ ಮಾಡಬೇಕಂತ ತಿಳ್ಕೊಂಡು ಮೊರದಲ್ಲಿ ಮಗುವನ್ನು ಹಾಕಿ ಅಕ್ಕನ ಉಡಿಯೊಳಗೆ ಹತ್ತಾಳೆ ಬಿಡಿಯಮ್ಮ. ಶಾಲಿವಾನ ಸೆಕೆ 1468 ಇಸ್ವಿ ಹೇಮಂತ ಋತುವಿನಲ್ಲಿ ಪುಷ್ಯ ಮಾಸ ಕೃಷ್ಣ ಪಕ್ಷ ಷಷ್ಠಿ ಚಂದ್ರವಾರದಿನ ಉದಯವಾಗಿರುವಂತಹ ಮಗುವನ್ನ ಮಡಿಯಮ್ಮನ ಉಡಿಯೊಳಗೆ ಹಾಕಿದಳು. ಯಾರು? ಸಂಗಮಾಂಬೆ. ಇದೇ ಪರೋಪಕಾರದ ಗುಣ. ಹುಟ್ಟಿದಾಗಲೇ ಪರರ ಆಧೀನನಾಗಿರುವಂತಹ ಶರಣ, ಎಂಥ ಶರಣ!

ಪಡೆದವಳಲ್ಲಿ ಭೇದಿಲ್ಲದೆ ತಾಯಿತನವನ್ನು ಕಂಡ ಶರಣ. ಹುಣ್ಣಿಮೆಯ ಚಂದ್ರನಂತೆ ಬೆಳೆದ ಮಡಿಯಮ್ಮ ಆ ಮಗುವನ್ನು ಬಹಳ ಸಂಸ್ಕಾರದ ಪದ್ಧತಿಯಾಗಿ ಬಳಸ್ತಾಳೆ. ಮುಂದೆ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತದೆ ಮಗು. ಪ್ರತಿಯೊಬ್ಬರಿಗೂ ಒಂದು 5ನೇ ವರ್ಷದಲ್ಲಿ ವಿದ್ಯೆ ಅಂತಕ್ಕಂಥದ್ದು ಕಲಿಸಬೇಕು ಮಕ್ಕಳಿಗೆ. ಹಣವನ್ನು ಗಳಿಸೋದ್ರ ಜೊತೆಗೆ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡುವುದೇ ಒಂದು ಧರ್ಮ. ಹಣವನ್ನು ಗಳಿಸಲಿಕ್ಕೆ ಎಷ್ಟು ನಾವು ಪ್ರಯತ್ನಗಳನ್ನು ಪಡ್ತಾ ಇದ್ದೇವೆಯೋ ಹಾಗೆ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಧರ್ಮ. ಅದಕ್ಕೆ ಅನುಭವ

ಒಬ್ಬ ವಿದ್ಯಾವಂತನನ್ನ ಒಬ್ಬ ರಾಜನನ್ನ ತಕ್ಕಡಿಯೊಳಗೆ ಇಟ್ಟು ತೂಕ ಮಾಡಿದರೆ ವಿದ್ಯಾವಂತನ ತೂಕ ಹೆಚ್ಚಾಗ್ತದೆ ಅಂತ. ರಾಜ ತನ್ನ ರಾಜ್ಯದಲ್ಲಿ ಅಷ್ಟೇ ಅವನಿಗೆ ಪ್ರಭುತ್ವ ಬರ್ತದೆ, ಆದರೆ ಒಂದು ವಿದ್ಯೆಯನ್ನು ಕಲಿತರೆ ಅದು ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಅದನ್ನು ವಿಶಾಲವಾಗಿ ಬೆಲೆಯನ್ನು ಕೊಡ್ತಾರೆ. ಅಂತ ವಿದ್ಯೆಯನ್ನು ಸಂಪಾದನೆಯನ್ನು ಮಾಡಿದ ಶರಣ ಮುಂದೆ 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ. ಅಲ್ಲೊಂದು ಮನುಷ್ಯನಿಗೆ ಒಂದು ಒಂದು ಒಂದು ಸಂಸ್ಕಾರ ಅಂತದೆ. ಪ್ರತಿಯೊಂದು ಧರ್ಮದಲ್ಲಿ ಕೂಡ ಆ ಸಂಸ್ಕಾರ ಅದ. 8ನೇ ವರ್ಷಕ್ಕೆ ಮಾಂಸಪಿಂಡವಾದ ಶರೀರ ಮಂತ್ರಪಿಂಡವಾಗಬೇಕಾದರೆ ದೀಕ್ಷಾ ಅಂತದೆ. ಎಲ್ಲ ಧರ್ಮಗಳಲ್ಲಿ ಅದು ಆ ಧರ್ಮ ಈ ಧರ್ಮ ಅಂತಲ್ಲ, ಎಲ್ಲ ಧರ್ಮಗಳಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು. ಅಂಥ ಸಂಸ್ಕಾರವನ್ನು ಶರಣಬಸವೇಶ್ವರರಿಗೆ ಮುರುಳಾರಾಧ್ಯರ ಸನ್ನಿಧಾನದಲ್ಲಿ ದೀಕ್ಷೆಯನ್ನು ಕೊಡಿಸ್ತಾರೆ. ದೀಕ್ಷೆ ಅಂದರೆ ಏನು ಅನ್ನುವಂಥ ಭಾವ ನಮಗೆ ಬಂದಿರಬಹುದು. ಈ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತದವ್ರಿ. ಈ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತಕ್ಕಂಥದ್ದದ ಅವು ಹೋಗಬೇಕಾದರೆ ವೇದಾದೀಕ್ಷಾ, ಕ್ರಿಯಾದೀಕ್ಷಾ, ಮಂತ್ರದೀಕ್ಷಾ ಅಂತಕ್ಕಂಥವು ಬರ್ತಾವ. ಆ ವೇದಾದೀಕ್ಷಾ, ಕ್ರಿಯಾದೀಕ್ಷಾ, ಮಂತ್ರದೀಕ್ಷೆಗಳ ಮೂಲಕವಾಗಿ ನಮ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನು ಗುರು ಕಿವಿಯೊಳಗೆ ಉಪದೇಶ ಮಾಡ್ತಾನೆ. ಅವ ಏನು ಹೇಳ್ತಾನೆ ಗುರು ಅಂದರೆ, ಇದು ಮಂತ್ರ ಬಹಳ ದೊಡ್ಡದದ, ಯಾರಿಗೆ ಕೇಳುವಂಗೆ ಅನ್ಬೇಡ ಅಂತ ಗುರುಗಳು ಹೇಳ್ತಾರೋ ಮುಸುಕು ಹಾಕಿ. ಯಾಕೆ ಅಂದರೆ ವೇದಗಳಲ್ಲಿ 4 ಅದಾವ, ಯಜುರ್ವೇದ, ಸಾಮವೇದ, ಉತ್ತರಣವೇದ, ಋಗ್ವೇದ. ಈ 4 ವೇದದೊಳಗೆ ಯಜುರ್ವೇದ ಬಹಳ ದೊಡ್ಡದದೆ, ಯಜುರ್ವೇದದೊಳಗೆ ರುದ್ರಾಧ್ಯಾಯ ಬಹಳ ದೊಡ್ಡದದೆ, ರುದ್ರಾಧ್ಯಾಯದೊಳಗೆ ಪಂಚಾಕ್ಷರಿ ಮಂತ್ರ ಬಹಳ ದೊಡ್ಡದದೆ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ಯಾರಿಗೆ ಕೇಳುವಂಗ ಅನ್ಬೇಕ್ರಿ ಮಂತ್ರ? ವಾಚಕ, ಉಪಾಂಸಕ, ಮಾನಸಿಕ ಅಂತದೆ. ವಾಚಕ ಅಂದ್ರೆ ಮಾತಾಡುವ ರೀತಿ ಒಳಗೆ, ಉಪಾಂಸಕ ಅಂದ್ರೆ ತುಟಿಯೊಳಗೆ, ಮಾನಸಿಕ ಅಂದ್ರೆ ಮನಸ್ಸಿನೊಳಗೆ ಅನ್ಬೇಕದು. ಗೊತ್ತಿರ್ತದೆ ಎಲ್ಲರಿಗೆ ಮಂತ್ರ, ಯಾರಿಗೆ ಗೊತ್ತಿಲ್ಲ? ಈಗ ಸತಿಪತಿಗಳಿರ್ತಾರೆ, ಮದುವೆ ಆಗಿರ್ತದೆ, ಹೆಂಡತಿ ಹೆಸರು ಗಂಡಗೆ ಗೊತ್ತಿರ್ತದೆ, ಗಂಡನ ಹೆಸರು ಹೆಂಡತಿ ಗೊತ್ತಿರ್ತದೆ. ಯಾವುದೋ ಒಂದು ಮಂಗಲ ಕಾರ್ಯದೊಳಗೆ ಮಣಿ ಮೇಲೆ ಆರ್ತಿ ಇಟ್ಟಿರ್ತಾರೆ ಕಳಸ, ಆ ಹೆಣ್ಮಗಳು ಹಿಂಗೆ ಬೆಳಗ್ತಾಳೆ ಮಣಿ ಮೇಲೆ, ಹೆಣ್ಮಕ್ಳು ಕೈ ಇಡ್ತಾರೆ. ಯಾಕೆ? ಗಂಡನ ಹೆಸರು ಹೇಳು, ನಮ್ಮ ಅಣ್ಣನ ಹೆಸರು ಹೇಳು, ನಮ್ಮ ಕಾಕನ ಹೆಸರು ಹೇಳು. ಆ ಹೆಣ್ಮಗಳಿಗೆ ಗೊತ್ತಿರ್ತದೆ, ಏ ನಾ ಒಲ್ಲೆಮ್ಮ, ನಾ ಒಲ್ಲೆಮ್ಮ, ನಾಚಿಕ್ ಬರ್ತದೆ ಒಲ್ಲೆಮ್ಮ. ಗಂಡನ ಹೆಸರು ಗೊತ್ತಿದ್ದರೂ ಕೂಡ ಆ ಹೆಣ್ಮಗಳಿಗೆ ಹ್ಯಾಂಗೆ ನಾಚಿಕೆ ಬರ್ತದೆ ಹೇಳಿಕ್ಕೆ, ಒಮ್ಮೆ ಗಂಡನ ಹೆಸರು ಹೇಳಂಗಿಲ್ಲ, ಹಾಗೆ ಪಂಚಾಕ್ಷರಿ ಮಂತ್ರ ಗುಪ್ತವಾಗಿ ಬರ್ತದೆ. ವಿದ್ಯೆಯನ್ನು ಕಲಿತ ಶರಣ ಅಷ್ಟಾವರಣಗಳನ್ನು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರಗಳನ್ನು ಅರ್ಥ ಮಾಡಿಕೊಂಡ. ಸದಾಚಾರ, ಶಿವಾಚಾರ, ಗಣಾಚಾರ, ಮೃತ್ಯಾಚಾರಗಳನ್ನು ಅರ್ಥ ಮಾಡಿಕೊಂಡ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತಕ್ಕಂಥವನ್ನು ತಿಳ್ಕೊಂಡ ಶರಣ. ಇವೆಲ್ಲವನ್ನು ತಿಳ್ಕೊಂಡು ಮುಂದೆ ವಯಸ್ಸಿಗೆ ಬಂದ, ಮದುವೆ ಆಗಬೇಕು ಶರಣ ಅಂದಾಗ, ವಲ್ಯ ಅಂದ, ಕೊನೆಗೆ ಮರುಳಾರಾಧ್ಯರ ಸನ್ನಿಧಾನದಲ್ಲಿ ಒಪ್ಪಿಕೊಂಡ. ಶರಣ, ನೀನು ಮದುವೆ ಆಗಬೇಕು. ಸಂಸಾರದೊಳಗೆ ಶಿವನಿದ್ದ ಮೇಲೆ ಸನ್ಯಾಸಿಯಾಗುವುದು ಯಾಕ ಅಂತ ಹೇಳ್ತಾರೆ. ಬುದ್ಧ ಸಂಸಾರವನ್ನು ಒದ್ದು ಗೆದ್ದ, ಬಸವಾದಿ ಪ್ರಮುಖರು ಸಂಸಾರವಾಗಿ ಇದ್ದು ಗೆದ್ದರು, ಮದುವೆ ಆಗಬೇಕಂತ ಒಪ್ಪಿಸಿದರು. ಅಫ್ಜಲ್ಪುರ ತಾಲೂಕು

ಒಳಗೆ ಭಾವಿ ಶಾಂತಪ್ಪನವರ ಮಗಳು ಮಹಾದೇವಿ ಅಂತ ಆ ತಾಯಿಯನ್ನು ನೋಡಿದರು, ಮದುವೆಯನ್ನು ಮಾಡಿದರು. ಸಂಸಾರದಲ್ಲಿ ಭಾಗವಹಿಸಿದ ಶರಣ ಬಹಳ ಚಂದ ಸಂಸಾರ. ಗಂಡ

0: ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬೆಳೆ ಚಂದ, ಕರುಳಾಗ ಕರ್ಮಣಿ ಸರ ಭಾಳ ಚಂದ ಅಂತಿತ್ತು. ನಾವು ಅಂದಂಗೆ ಯಾವುದೂ ಆಗೋದಿಲ್ಲ.
1: ಹರಿಣೇಪಿ ಹರಿಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ.
0: ಶರಣರ ಜೀವನದಲ್ಲಿ ಕಷ್ಟ ಬಂತು, ಬೇರೆ ಬೇರೆ ಆದರೂ ಕೂಡ ಕೃಷಿ ಕಾಯಕ ಮಾಡಿದ ಶರಣ. ಕೋಟಿಗೊಬ್ಬ ಶರಣ ಮೇಟಿಯನ್ನು ಹೂಡಿದ, ನಡೆಸಿದ, ಕೃಷಿ ಕಾಯಕ ಮಾಡಿದ. ಬರಿದಾದ ತೆನೆಯಲ್ಲಿ ರಾಶಿಯನ್ನು ಕಂಡ, ಎಲ್ಲರಿಗೆ ಅಚ್ಚುಮೆಚ್ಚಿನವನಾದ ಶರಣ. ಹೀಗಿರುವಾಗ ಮಹಾದೇವಿ ಗರ್ಭಧರಿಸಿದಳು. ಸಂತಾನ ಒಂದು ತಿಂಗಳ ಎರಡು ತಿಂಗಳ ಗತಿಸುತ್ತಿರುವಾಗ, ಏಳು ತಿಂಗಳ ಗತಿಸ್ತದೆ ಆವಾಗ, ಒಬ್ಬ ಜಂಗಮ ಅವರ ಮನೆಗೆ ಬಂದ. ವಿಖ್ಯಾಂದೇಹಿ ವಿಖ್ಯಾಂದೇಹಿ ವಿಖ್ಯಾಂದೇಹಿ. ಶರಣರ ಮನೆಯಲ್ಲಿ ಬಾಗಿಲಿ ನಿಂತು ಕೇಳಿದ, ವಿಖ್ಯಾರಿಡು ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾನೆ. ಸ್ವಲ್ಪ ಮಹಾದೇವಿ ಈ ಗರ್ಭಿಣಿಯಾದಾಗ ಆಲಸ್ಯ ಅಂತಿರ್ತದೆ, ಎದ್ದು ನೀಡುವಂತಹ ಸಮಯದೊಳಗೆ ಸ್ವಲ್ಪ ಆಲಸ್ಯ ತೋರಿದಾಗ ಶರಣ ಇದನ್ನು ಕಂಡ. ಮಹಾದೇವಿ ಗರ್ಭದಲ್ಲಿ ಮಗುವಿದ್ದಾಗಲೇ ಇಷ್ಟು ನೀನು ಆಲಸ್ಯವನ್ನು ತೋರಿಸ್ತಿ ಅಂದ ಮೇಲೆ, ಇನ್ನು ಮಗುವಾದ ನಂತರ ಎಷ್ಟು ಆಲಸ್ಯವನ್ನು ತೋರಿಸ್ತಿ, ನೀನು ಹಡಿಯೋದೇ ಬೇಡ, ನನ್ನ ನಮಗೆ ಮಕ್ಕಳೇ ಬೇಡ ಅಂತ ಗರ್ಭಕ್ಕೆ ಆಣಿ ಹಾಕಿದ ಶರಣ. ಒಂಬತ್ತು ತಿಂಗಳ ಗತಿಸ್ತು, ಹದಿನೈದು ತಿಂಗಳ ಗತಿಸಿತು, ಇಪ್ಪತ್ತು ತಿಂಗಳ ಗತಿಸಿತು, ಇಪ್ಪತ್ತೆರಡು ತಿಂಗಳ ಗತಿಸಿತು, ಸಂತಾನ ಆಗಲಿಲ್ಲ. ಗರ್ಭ ಕಾಣಿ ಹಾಕಿದ್ದಲ್ಲ. ಜನ ಅರಿಯದಿದ್ದರೂ ಮನ ಅರಿಯದೆ ಭಗವಂತ ಒಬ್ಬ ಮೇಲೆ ಅದಾನೆ. ಈಶಾವಾಶ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತಕ್ತೇನ ಮುಂಜಹೀತಾಮ. ಪರಮಾತ್ಮ ಒಬ್ಬದಾನೆ, ತೇನ ವಿನಾ ತೃಣಮಪಿ ನ ಚಲತಿ. ಪರಮಾತ್ಮನಿಗೆ ಗೊತ್ತಾಯಿತು ನಾವು ಮಾಡುವಂಥದ್ದು. ಓಹೋ, ಶರಣ ಕಾಯಕದಲ್ಲಿ ಮಗ್ನನಾಗಿದ್ದಾನೆ, ಮಕ್ಕಳೇ ಬ್ಯಾಡ ಅಂತಾನೆ ಅಂದ ಮೇಲೆ ನಾನು ಭೂಲೋಕಕ್ಕೆ ಹೋಗಬೇಕಂತ ಹೇಳ್ಕೊಂಡು ಶರಣರ ಮನೆಗೆ ಬಂದ. ಆ ಶರಣ ಶಿವ ಬಂದ, ಪ್ರಸಾದ ಎಡಿ ಮಾಡಿದರು. ಶರಣರು ಅಂತಾರೆ, ಸ್ವೀಕಾರ ಮಾಡಬೇಕು. ಶರಣ, ನಾನು ನಿನ್ನ ಮನೆಗೆ ಬಂದಿದ್ದೇನೆ, ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದರೆ ಒಂದು ಮಾತು ನೀನು ನಡೆಸಬೇಕಂದ್ರು ಪರಮಾತ್ಮ. ಏನು? ಎಲ್ಲವನ್ನ ಬಿಟ್ಟು ನಿನ್ನ ಸನ್ನಿಧಾನಕ್ಕೆ ಬಂದಿರುವಂಥ ಮಹಾದೇವಿಗೆ ಸ್ವಲ್ಪ ಆಲಸ್ಯ ಆಗಿದೆ, ಅದಕ್ಕೆ ಗರ್ಭಕ್ಕೆ ಆಣಿ ಹಾಕಿದೆಯಲ್ಲ, ಮಕ್ಕಳು ಬೇಡಂತ. ಅದನ್ನು ಆಣಿಯನ್ನು ತೆಗೆದ್ರೆ ನಿನ್ನ ಮನೆಯೊಳಗೆ ನಾನು ಪ್ರಸಾದ ತಗೊಂತೀನಿ, ಇಲ್ಲಾದರೆ ಇಲ್ಲ ಅಂದ ಪರಮಾತ್ಮ. ಬಿಸಿದಾದ ತುಪ್ಪ ಬಾಯಲ್ಲಿ ಹಾಕದಂಗಾಯ್ತು. ಉಗುಳಿಕ್ಕೆ ಬರುವಲ್ದು, ನುಂಗ್ಲಿಕ್ಕೂ ಬರುವಲ್ದು. ಏನು ಮಾಡುದು? ಏನು ಒಬ್ಬ ಜಂಗಮನನ್ನ ಹಾಗೆ ಕಳಿಸ್ತೀಯೋ ಅಥವಾ ನಿನ್ನ ಮಾತೆ ನಡೆಸ್ತೀವಿ ಅಂದಾಗ ಶರಣ ದಿಗ್ಭ್ರಾಂತನಾದ. ಆಯ್ತಪ್ಪ ಪರಮಾತ್ಮ, ಆಣಿಯನ್ನು ತಕ್ಕೊಂತೀನಿ ಅಂದ. ಮರಳಿ ತಕ್ಕೊಂಡ. ಅವತ್ತೇ ಮಗು ಜನನವಾಯಿತು. ಶರಣ ಬಸವೇಶ್ವರಿಗೆ ಒಂದು ಗಂಡು ಮಗುವಾಗಿದೆ. ಆ ಮಗುವಿಗೆ ಗುರುಲಿಂಗ ಜಂಗಮ ಅಂತ ನಾಮಕರಣವನ್ನು ಮಾಡಿದರು. ಹೀಗೆ ಶರಣ ಪ್ರಪಂಚದಲ್ಲಿರುವಾಗ ಗುರುವಿನ ಆಶೀರ್ವಾದದ ಪ್ರಕಾರವಾಗಿ ಅವರು ಕಲಬುರಗಿಯನ್ನು ಬಿಟ್ಟು ಅನೇಕ ಪವಾಡಗಳನ್ನು ಲೀಲೆಗಳನ್ನು, ಹಸಿದವರಿಗೆ ಅನ್ನ, ನೀರಡಿಸಿದವರಿಗೆ ನೀರು, ದೇಹಿ ಎಂದು ಬಂದವರಿಗೆ ದೇವರಾಗಿ ಕಾಪಾಡ್ತಕ್ಕಂಥ ಶರಣ ಬಸವೇಶ್ವರರು ಅನೇಕ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಶರಣರು ಪ್ರಯಾಣವನ್ನು ಮಾಡುತ್ತಿರುವಾಗ ಕಲಬುರಗಿಯೊಳಗೆ ದೊಡ್ಡಪ್ಪಗೌಡರು ಅಂತಿದ್ರು. ಅವರ ನೋವನ್ನು ಅರ್ಥ ಮಾಡಿಕೊಂಡು ತನ್ನ ಆಸ್ತಿಯಲ್ಲಿ ಎಲ್ಲವನ್ನ ಮಾರಿಕೊಂಡು ಎಲ್ಲಿಗೆ ಕರ್ಕೊಂಡು ಬಂದ? ಕಲಬುರಗಿಗೆ ಕರ್ಕೊಂಡು ಬಂದ. ಶರಣ ದೊಡ್ಡಪ್ಪ ಗೌಡರ ಮನೆಯಲ್ಲಿ ದಾಸೋಹ ಕಾಯಕವನ್ನು ಮಾಡ್ತಾ ಇರುವಾಗ ಪರಮಾತ್ಮ ಆಗಾಗ ಶರಣರಿಂದ ಏನಾದರೂ ಒಂದು ನುಡಿಸ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಬೋರ್ಡ್ ಹಾಕಪ್ಪ ಶರಣ ಬಸವೇಶ್ವರ ಅಂದರು. ಏನು? ಸಾವಿರದ ಒಂದು ಕೊಟ್ಟವರಿಗೆ ಗಂಡು, ಐದುನೂರ ಒಂದು ಕೊಟ್ಟವರಿಗೆ ಹೆಣ್ಣು ಸಂತಾನವನ್ನು ನೀಡಂತ ಬೋರ್ಡ್ ಹಾಕಿಸ್ತಾರೆ.

ಹಾಕಿದ ಶರಣ ಬಸವೇಶ್ವರ ಕೂಡ. ಸರಿ, ಹಾಕಿಸಿದ ಒಬ್ಬ ಚನ್ನಪ್ಪ ಕೂಡ ಅಂತ ಬಂದ, 1,000 ರೂಪಾಯಿ ತೊಗೊಂಡು ಬಂದ, ಮಗುವನ್ನು ಕೊಡು ಅಂದ. ಏಯ್, ಈ ತತ್ತಿಯನ್ನು ಪ್ರಸಾದವನ್ನು ಆಶೀರ್ವಾದ ಮಾಡ್ತೀವಿ, ಆಮೇಲೆ ನಿನಗೆ ಸಂತಾನ. ಏಯ್, ಅದು ಬೇಕಾಗಿಲ್ಲ ನನಗೆ, ಉದ್ರಿ ಉಚಾಪರಿ ಬೇಕಾಗಿಲ್ಲ, ಈ ಸದ್ಯ ನನಗೆ ಮಗುವನ್ನು ಕೊಡಬೇಕು ಅಂದಾಗ, ಆಗಲಿಯಪ್ಪ ನಿನ್ನಲ್ಲಿ ಯಾವದ ಅಂದಮೇಲೆ ಸಂತೋಷ ಅಂತ ತಿಳ್ಕೊಂಡು 1,001 ರೂಪಾಯಿ ತೊಗೊಂಡು ದೊಡ್ಡಪ್ಪ ಗೌಡರು ನೀಲಮ್ಮ ತಾಯಿ ಮಗುವನ್ನು ತೊಟ್ಟಿಲ್ದಾಗ ಆಡ್ತಿತ್ತು. ಗೌಡ, ನಾನು ಸುಳ್ಳಾಗಬಹುದು, ನೀನು ಸುಳ್ಳಾಗಬಹುದು, ದಾಸೋಹ ಯಾವ ಕಾಲಕ್ಕೂ ಸುಳ್ಳಾಗೋದಿಲ್ಲ ಅಂತ ತಿಳ್ಕೊಂಡು 1,001 ರೂಪಾಯಿಯನ್ನು ತಗೊಂಡು ಅವರಿಗೆ ಆ ಮಗುವನ್ನು ಸಂತಾನವನ್ನು ನೀಡಿದ ಶರಣಬಸವೇಶ್ವರರು. ಲೀಲಿ ಒಂದಲ್ಲ ಎರಡಲ್ಲ ಅನೇಕ ಪವಾಡಗಳನ್ನು, 1,000,000 ಪವಾಡಗಳನ್ನು ಇವತ್ತು ಮಾಡಿದ. ಅದರಾಗ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಪವಾಡ, ಅವರ ಹೆಸರುಗಳು ನಾವು ಕೇಳ್ತಾ ಇದ್ದಾವೆ, ಕಡುಕೋಳದ ಮಡಿವಾಳಪ್ಪ ಅಂತ. ನಾವು ಬೀದನೂರಿನಲ್ಲಿ ಮಡಿವಾಳಪ್ಪನವರು ಇರುವಾಗ ಆ ಮಡಿವಾಳಪ್ಪನವರು ಸ್ವಲ್ಪ ನೋವನ್ನು ಅನುಭವಿಸಿದ್ರು ಏನು, ಆವಾಗ ಕಲಬುರಗಿ ಜೇವರಿಗಿ ತಾಲೂಕ ಕಡುಕೋಳ ಇವೆಲ್ಲ ಅಲ್ಲೇ ಸಮೀಪ ಆಗಿರ್ತಕ್ಕಂಥ ಹಳ್ಳಿ. ಒಂದು ಸಲ ಮಲ್ಲಪ್ಪಗೌಡರು ಅಂತಿರ್ತಾರೆ, ಅವ್ರು ಹೇಳ್ತಾರೆ, ಮಡಿವಾಳಪ್ಪ ಅದಕ್ಕೊಂದು ಕುಂದ್ರಿ ಏನದು, ಈ ನೋವನ್ನು ಅನುಭವಕ್ಕಿಂತ ಇಲ್ಲೇ ಅರುಗಳ ಗುಂಡಿಗೆ ಒಳಗೆ ಶರಣ ಬಸವೇಶ್ವರ ಅದಾರ, ಹೋಗಿ ಕೇಳೋಣ ನಡಿ ಅಂತ ತಿಳ್ಕೊಂಡು ಬರ್ತಾರೆ. ಶರಣರ ಪಾದಕ್ಕೆ ಮಡಿವಾಳಪ್ಪ ನಮಸ್ಕಾರ ಮಾಡಿದ. ಒಂದು ಪ್ರಶ್ನೆ, ನೀನು ಯಾರು? ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಬಂದೀನಿ ಅಂದ ಮಡಿವಾಳಪ್ಪ. ಸರಿ, ಏನೀಗ ಒಂದು ಹಿತ್ತಲ್ದಾಗ ಪತ್ರಿ ಗಿಡ ಬೆಳೆದದ, ಅದು ಸಂಸ್ಕಾರ ಕೊಟ್ಟರೆ ಪೂಜಾಕ್ಕೆ ಬರ್ತದೋ ಇಲ್ಲ ಅಂತ ತಿಳ್ಕೊಂಡು ಮಡಿವಾಳಪ್ಪನವರು ಕೇಳಿದಾಗ, ಪತ್ರಿ ಗಿಡ ಎಲ್ಲಿ ಹುಟ್ಟಿದ್ರೆ ಏನದನೋ ಅದು ಸಂಸ್ಕಾರ ಕೊಟ್ಟರೆ ಪೂಜಾಕ್ಕೆ ಬರ್ತದಂದಾಗ, ಆವಾಗ ಮಡಿವಾಳಪ್ಪನವರಿಗೆ ದೀಕ್ಷಾ ಮಾಡಿ ಕಾಲಜ್ಞಾನಿಯಾಗಿ ಮಾಡಿರ್ತಕ್ಕಂಥ ಶರಣ ಯಾರಾದ್ರೂ ಇದ್ರೆ ಅದು ಕಲಬುರಗಿ ಶರಣ ಬಸವೇಶ್ವರು. ಇವತ್ತು ಅವನ ಹಾಡುಗಳು ಒಂದಲ್ಲ ಎರಡಲ್ಲ, 1,000,000 ಹಾಡುಗಳು ಕಡುಕೋಳು ಮಡಿವಾಳಪ್ಪನವರು ಹಾಡಿ ನಾವು ಬದುಕ್ತಾ ಇದ್ದಾವೆ, ಹಾಡಿ ಜಗತ್ತನ್ನು ಆನಂದ ಪಡಿಸ್ತಾ ಇದ್ದಾವೆ. ಅದಕ್ಕೆ ಒಂದು ದೊಡ್ಡದಾಗಿರುವಂಥ ಲೀಲೆಯನ್ನು ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಕಲಬುರಗಿಯ ಶರಣ ಬಸವೇಶ್ವರ ಅಂತಕ್ಕಂಥದ್ದನ್ನು ನಾವು ಯಾರೂ ಮರಿಬಾರ್ದು. ಅಂಥ ಶರಣರು ಇವತ್ತು ಬದುಕಿದ್ದಾರೆ, ಅಂಥ ಶರಣರು ನಿಮ್ಮಿಂದ ದೂರ ಹೋಗಿಲ್ಲ, ಅಂಥ ಮಹಾಮಹಿಮರ ಪವಾಡ ಇವೊಂದಲ್ಲ.

ಕಿತ್ತಾಡಿದರು. ಏನು ಬೇಡಿದವರಿಗೆ ಬೇಡಿದ್ದನ್ನು ನೀಡುವಂಥ ಶರಣ, ಎಲ್ಲರ ಬಾಯಿಯೊಳಗೆ ಬೆಲ್ಲನಾದ ಅಂಥ ಶರಣರು ಕ್ರಿಸ್ತ ಶಕ 1744 ಚಿತ್ರಭಾನು ಸಂವತ್ಸರದಲ್ಲಿ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಪ್ರತಿಪದೆ ಗುರುವಾರ ದಿವಸ ಅವರು ಭಗವಂತನಲ್ಲಿ ಲೀನರಾದರು, ಶಿವನಲ್ಲಿ ಬೆರೆತರು. ಅಂದು ಹಚ್ಚಿರುವಂಥ ನಂದಾದೀಪ ಇಂದು ಕೂಡ ಹಳ್ಳಿ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ದೇವಾಲಯಗಳಲ್ಲಿ, ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಬೆಳಗ್ತಾ ಇದೆ. ಅಂಥ ಶರಣಬಸವೇಶ್ವರ ಲಿಂಗೈಕ್ಯರಾದ ಮೂರು ದಿವಸ ಉಮನಾಭಾದದ ಸಂತಿಯೊಳಗೆ ಭಕ್ತನಿಗೆ ಪ್ರತ್ಯಕ್ಷವಾಗಿ ಅಲ್ಲಿ ಶರಣರ ಮಠದೊಳಗೆ, ನಮ್ಮ ಮಠದೊಳಗೆ, ದಾಸೋ ಮಠದೊಳಗೆ ಸರಿಗೆ ಅದ, ಅದನ್ನು ತಗೊಂಡು ಉಪಯೋಗ ಮಾಡಂತ ಹೇಳಿ ಕಳಿಸ್ತಾರೆ. ಬಂದು ಅದನ್ನು ವಿಚಾರ ಮಾಡಿದಾಗ ಸರಿಗೆ ಅಲ್ಲೇ ಇತ್ತು. ನೋಡಿ ಶರಣರು ಅದಾರೆ ಅಂತಕ್ಕಂಥ ಭಾವ ಎಲ್ಲರಿಗೂ ಬಂದದೆ. ಶರಣರು ಯಾವಾಗಲೂ ಸತ್ತಿಲ್ಲ. ಸತ್ಯವಂತರು ಸತ್ತರೆನ ಬೇಡ, ಹೆತ್ತಮ್ಮ ಅತ್ತ ಮಗುವಿನ ಕರವಂತೆ ನಿಮ್ಮನ್ನೆತ್ತಿಕೊಳ್ಳುವರು ಸರ್ವಜ್ಞ ಅನ್ನೋ ಹಾಗೆ ಆ ಗುರುವಿನ ಪಾದಕ್ಕೆ ಮಹಾಮಂಗಳಾರತಿಯನ್ನು

ಇದುವರೆಗೆ ಸಿದ್ದೇಶ್ವರ ಶಾಸ್ತ್ರಿ ತೆಲ್ಲೂರ್ ಅವರಿಂದ ಕಲಬುರಗಿ ಶರಣಬಸವೇಶ್ವರರ ಕೀರ್ತನೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ಇದೀಗ ಕಾರ್ಯಕ್ರಮ ಹೆಲೋ ಅಭಿಲಾಷ.
1: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000-6,000 ರೂಪಾಯಿ ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಕಾರ್ಯಕ್ರಮ ಹಲೋ ಅಭಿಲಾಷ. ಇಂದಿನ ಅಭಿಲಾಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಬಾನುಲಿ ಗೆಳತಿ ಉಮಾ ನಿಮ್ಮೊಂದಿಗೆ.

0: ಅಭಿಲಾಷಾ ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಹೇಳಿ. ನಮಸ್ತೆ, ಯಾರು ಮಾತಾಡೋದು?
1: ವಿಜಯಪುರ ಸಿತಗುಂಡಿ ಗ್ರಾಮದಿಂದ ವೆಂಕಣ್ಣ ಬಳಮಟ್ಟಿ ಅಂತ ಮಾತಾಡೋದು ಮೇಡಮ್.
0: ವೆಂಕಣ್ಣ ಅವ್ರು ಈ ಮೊದಲು ಕರೆ ಮಾಡಿದ್ರ ತಾವು?
1: ನಾನು ನಿಯಮಿತ ಕೇಳೋದ ಮೇಡಮ್, ಆಕಾಶವಾಣಿ ಬಂದ್ ಹೋಗಿದ್ದೀನಿ.
0: ಹೌದಾ, ಎಲ್ಲಾ ಕಾರ್ಯಕ್ರಮ ಕೇಳ್ತೀರಿ ಹಾಗಾದ್ರೆ?
1: ಎಲ್ಲಾ ಕಾರ್ಯಕ್ರಮ ನಮ್ಮದು ಮುಂಚೆನೂ ಪತ್ರನೂ ಬರೆದಿದ್ದೀವಿ. ನಮ್ಮ ಶಶಿಧರ್ ನರೇಂದ್ರ ಸರ್ಗೆ ಸನ್ಮಾನನು ಮಾಡಿ ಹೋಗಿದೀವಿ ಮೇಡಮ್.
0: ಹೌದಾ, ತುಂಬಾ ಖುಷಿ ಆಯ್ತು ಕೇಳಿ. ವೆಂಕಣ್ಣ ಅವರೇ ಹೇಳಿ, ಇವತ್ತು ನಿಮ್ಮ ಮೆಚ್ಚಿನ ಗೀತೆ ಯಾವುದು?
1: ವಿಷ್ಣುಸೇನಾ ಮೇಡಮ್.
0: ಹಲೋ,
1: ವಿಷ್ಣುಸೇನಾ ಮೇಡಮ್.
0: ಸರಿಯಾಗಿ ಕೇಳ್ತಾ ಇಲ್ಲ ಧ್ವನಿ.
1: ವಿಷ್ಣುಸೇನಾ ಮೇಡಮ್.
0: ವಿಷ್ಣು
1: ಸೇನಾ,
0: ವಿಷ್ಣು ಸೇನಾದಲ್ಲ, ಯಾವ್ದಾದ್ರಲ್ಲಿ ಗೀತೆ ಯಾವ್ದು ಬೇಕು? ಇಷ್ಟರಿ ಗೊತ್ತಾ ಅಂತ ಇದೆಯಲ್ಲ, ಅದಾ? ಹಾ, ವೆಂಕಣ್ಣ ಅವರೇ ತಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ, ಹೀಗೆ ಕರೆ ಮಾಡ್ತಾ ಇರಿ.
1: ಹಾ ಮೇಡಮ್, ನಾನು ಬ್ಲೈಂಡ್ ಇದ್ದೀನಿ.
0: ಹಾ ಹಾ, ಏನ್ ಮಾಡ್ಕೊಂಡಿದ್ದೀರಾ?
1: 10ನೇ ತರಗತಿ ಓದ್ಬೇಕು ಮೇಡಮ್, ಚಿಕ್ಕಮಂಗಳೂರು ಅಂಧ ಮಕ್ಕಳ ಶಾಲೆ ಓದ್ಬೇಕು ಮೇಡಮ್.
0: ಓದ್ತಾ ಇದ್ದೀರಾ ಇನ್ನು?
1: ಹಾ ಹೌದು ಮೇಡಮ್.
0: ಹಾ, ಎಲ್ಲ ಚಲೋ ರೀತಿನಲ್ಲಿ ಮಾಡ್ರಿ SSLC ನ ಈಗ.
1: ಹಾ ಮೇಡಮ್, ನಮ್ಮ ದಿವ್ಯಾಂಗ ಅತರಂಗ ಅರ್ಧ ತಾಸು ಮಾಡಿರುವಂತ ಮಂಜುಳಾ ಮೇಡಮ್ ಅವರಿಗೆ ಧನ್ಯವಾದಗಳು ಮೇಡಮ್.
0: ಹಾ, ಕಾರ್ಯಕ್ರಮ ಕೇಳ್ತಾ ಇರ್ತಾರೆ, ನಿಮ್ಮ ಧನ್ಯವಾದ ಅವರಿಗೆ ಮುಟ್ಟಿರುತ್ತೆ. ವೆಂಕಣ್ಣ, ಖುಷಿ ಆಯ್ತಾ ತಮ್ಗೆ?
1: ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಧಿಕಾರಿ ಮೇಡಮ್.
0: ಹೌದಾ
1: ಮೇಡಮ್,
0: ತಪ್ಪದೆ ಕೇಳ್ತೀರಾ ಹಾಗಾದ್ರೆ?
1: ಹಾ, ಎಲ್ಲಾ ಕಾರ್ಯಕ್ರಮ ಬಾನುಲಿ ಭಿತ್ತಿಯಿಂದ ನಮ್ಗೆ ಅಚ್ಚುಮೆಚ್ಚು ಮೇಡಮ್.
0: ಹೌದಾ, ಹಾ, ಎಲ್ಲಾ ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ. ದಿವ್ಯಾಂಗ ತರಂಗ ಕಾರ್ಯಕ್ರಮ ಅರ್ಧ ತಾಸ ಆಗಿದ್ದು ಬಹಳ ಖುಷಿ ಆಗಿದೆ ಅನಿಸ್ತದ ನಿಮಗ?
1: ನಮಗಂತೂ ಹೆಮ್ಮೆ ಪಡಾಕ ಕಾಯ ಓಡಿಸ್ಬೇಕ್ರಿ ದೇವ್ರಿಗೆ, ಹಂಗ ಅನಿಸ್ತಿದೆ ಮೇಡಮ್.
0: ತುಂಬಾ ಸಂತೋಷ ಆಯ್ತು ವೆಂಕಣ್ಣ ತಮ್ಮ ಜೊತೆ ಮಾತಾಡಿ ಹೀಗೆ ಕರೆ
1: ಮಾಡಿ. 2-3 ವರ್ಷದಿಂದ ಬೇಡಿಕೆ ಇಟ್ಟಿದ್ವಿ, ಯಾರು ಮಾಡಿರ್ಲಿಲ್ಲ, ಇವ್ರು ಮಾಡಿದ್ರು, ಬಹಳ ಖುಷಿ ಆಯ್ತು ಮೇಡಮ್. ಅರ್ಧ ತಾಸು
0: ಅಂದ್ರೆ ಏನೇನೋ ಕಾರ್ಯಕ್ರಮಗಳ ಒಂದು ಇದು ಇರುತ್ತೆ, ಹೀಗಾಗಿ ಆಗಿರೋದಿಲ್ಲ ಅಷ್ಟೇ. ತಮಗೋಸ್ಕರ ಈಗ ಎಲ್ಲ ಮಾಡಿದಾರಲ್ಲ, ಖುಷಿ ಆಗಿದೆಯಲ್ಲ?
1: ತುಂಬಾ ಖುಷಿ ಆಗ್ತಿದೆ ಮೇಡಮ್, ಅವ್ರಿಗೆ ತುಂಬಾ ಥ್ಯಾಂಕ್ಸ್.
0: ಓಕೆ ವೆಂಕಣ್ಣ, ತುಂಬಾ ಚೆನ್ನಾಗಿ ಓದ್ರಿ, SSLC ಒಳ್ಳೆ ಅಂಕಗಳನ್ನ ಗಳಿಸ್ರಿ ಅಂತ ಹೇಳ್ತಾ ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ ಕೇಳಿ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ ನಮಸ್ತೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು?
5: ಶಿಂತ್ರೆ, ರೇಖಾ ಶಿಂತ್ರೆ.
4: ರೇಖಾ ಶಿಂತ್ರೆ ಅವರು.
5: ನಮಸ್ಕಾರ.
4: ನಮಸ್ಕಾರ. ಊಟ ಮಾಡಿದ್ರಿ? ಹೇಳಿ ರೇಖಾ ಶಿಂತ್ರೆ ಅವರು, ಇವತ್ತು ಯಾವ ಗೀತೆ ಪ್ರಸಾರ ಮಾಡ್ಬೇಕು ತಮ್ಗೆ?
5: ಅನುರಾಗ ರೈತರಿ, ಅದ್ರಾಗ ಶ್ರೀಕಂಠ ವಿಶಕಂಠ ಅಂತ.
4: ಆ ಗೀತೆ ಕೇಳ್ಬೇಕಾ? ಯಾಕೆ ಇವತ್ತು ಆ ಗೀತೆ ಕೇಳ್ಬೇಕನ್ಸಿದೆ? ಎಲ್ಲಾ ಕಾರ್ಯಕ್ರಮ ಕೇಳ್ತೀರಿ, ಯಾವ್ದು ತುಂಬಾ ಇಷ್ಟ ಆಗುತ್ತೆ? ಎಲ್ಲಾರು ಕೇಳ್ತೀರಿ ಈಗ.
5: ಹಳೆಯ ರಿಕಾರ್ಡ್ ಹಾಕಿದಾಗ ಭಾರಿ ಇಷ್ಟ ಆಗತ್ರಿ.
4: ಈಗ ಹಾಡು ಕೇಳ್ತಾ? ಹಾ, ನಮ್ದು ಊಟ ಆತ್ರಿ. ಈಗ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಮಾಡೋಣ ಹಾಗಾದ್ರೆ. ಹಾ ಕೇಳ್ರಿ ರೇಖಾ ಶಿಂತ್ರೆ ಅವರೇ. ಹೀಗೆ ಶುಭರಾತ್ರಿ ನಿಮಗೂ ಕೂಡ. ಹೀಗೆ ಕರೆ ಮಾಡ್ತಾ ಇರಿ ರೇಖಾ ಶಿಂತ್ರೆ ಅವರೇ.
5: ಹಾ,
4: ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
5: ಧನ್ಯವಾದ.
4: ಧನ್ಯವಾದ. ನಮಸ್ತೆ. ನಮಸ್ತೆ.

0: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
5: ಹಲೋ,
6: ನಮಸ್ಕಾರ ಮೇಡಮ್.
5: ನಮಸ್ತೆ, ಹೇಳಿ, ಯಾರು ಮಾತಾಡೋದು?
6: ಕೊಪ್ಪಳ ಜಿಲ್ಲೆ ಹೊಸಲಿಂಗಾಪುರದಿಂದ ಶಂಶುದ್ದೀನ್ ಅಂತ ಮೇಡಮ್.
5: ಶಂಶುದ್ದೀನ್, ಹೇಗಿದ್ದೀರಾ ಶಂಶುದ್ದೀನ್?
6: ಚೆನ್ನಾಗಿದ್ದೀವಿ ಮೇಡಮ್. ತಾವ್?
5: ಹಾ, ಚೆನ್ನಾಗಿದ್ದೀವಿ. ಹೇಳಿ, ತಮ್ಮ ಮೆಚ್ಚಿನ ಗೀತೆ ಯಾವ್ದು ಇವತ್ತು?
6: ಬೆಂಕಿಯ ಬಲಿಸುತ್ತದೆ ಮೇಡಮ್.
5: ಅದರಲ್ಲಿ ಯಾವ ಗೀತೆ?
6: ನನಗಾಗಿ ಬಂದ ಅಂತಿದ್ರು ಮೇಡಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯ.
5: ಆ ಗೀತೆಯನ್ನ ಕೇಳ್ಬೇಕಾ? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋ ಗೀತೆ. ಶಂಶುದ್ದೀನ್ ಅವರೇ, ತಮಗೋಸ್ಕರ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ತೆ. ನಮಸ್ತೆ.

0: ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಹೇಳಿ, ಯಾರು ಮಾತಾಡೋದು?
1: ನಾ ಚಿಕ್ಕೋಡಿ ತಾಲೂಕಿನ ಜೈನಾಪುರದಿಂದ ಅಶೋಕ್ ಗೌರಾಗೋಳು ಮಾತಾಡಿದ್ರು ರೀ.
0: ಅಶೋಕ್ ಅವರು?
1: ಹಾಂ ರೀ ಮೇಡಮ್.
0: ಹೇಳಿ ಅಶೋಕ್ ಅವರು, ಇವತ್ತು ಯಾವ ಗೀತೆ ಪ್ರಸಾರ ಮಾಡಬೇಕು ತಮಗೆ?
1: ಜ್ವಾಲಾಮುಖಿದಾಗ ರೀ.
0: ಹ್ಞೂ.
1: ಏಕೋ ಏನು ಈ ನನ್ನ ಮನವು ಉಯ್ಯಾಲಿಯಾಗಿತ್ತು ಜಿದೆ.
0: ಓ, ತುಂಬಾ ಚೆನ್ನಾಗಿ ಹಾಡ್ತಿರಲ್ಲ ನೀವು ಅಶೋಕ್ ಅವ್ರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಗೀತೆ ಅಂದ್ರೆ ಇಷ್ಟನ ತಮ್ಗೆ?
1: ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ್ರಿ.
0: ಹಾ, ಸರಿ. ಹಾಗಾದ್ರೆ ತಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳ್ತೀರಿ?
1: ಹಾ ಕೇಳ್ತೀನಿ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ,
1: ಶುಭರಾತ್ರಿ.
0: ಶುಭರಾತ್ರಿ.

0: ಅಭಿಲಾಷಾ ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ಹೇಳಿ, ಯಾರು ಮಾತಾಡೋದು?
1: ನಾವು ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಕೊಳ್ ಮಾಡ್ತಾ ಇರೋದು ಮೇಡಮ್.
0: ಕೆಂಪಣ್ಣ ಅವರು?
1: ಹೌದು ಮೇಡಮ್.
0: ಹಾ, ಸಮಯ ಕಡಿಮೆ ಇದೆ ಕೆಂಪಣ್ಣವರೇ, ಹೇಳಿ ತಮ್ಮ ಮೆಚ್ಚಿನ ಗೀತೆ ಯಾವ್ದು ಪ್ರಸಾರ ಮಾಡೋಣ ಇವತ್ತು?
1: ಚಿರ ಬಾಂಧವ್ಯದಿಂದ ಮೇಡಮ್.
0: ಚಿರ ಬಾಂಧವ್ಯನಾ?
1: ಹಾ, ಚಲುವ ಚಲುವ ಬೇಲೂರ ಚೆನ್ನ ಚಲುವ ಮೇಡಮ್,
0: ಆ ಗೀತೆ ಪ್ರಸಾರ ಮಾಡ್ಬೇಕಾ?
1: ಹೌದು ಮೇಡಮ್.
0: ತಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ತೀರಾ?
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ ನಮಸ್ತೆ. ಹೀಗೆ
1: ಕರೆ ಮಾಡಿ. ನಮಸ್ಕಾರ. ಗುಡ್ ನೈಟ್ ಮೇಡಮ್.
0: ಗುಡ್ ನೈಟ್.
1: ಓಕೆ, ಥ್ಯಾಂಕ್ ಯು.

0: पेनी वोंग, जापान के विदेश मंत्री तोशिमित्सु मोतेगी और अमरीका के विदेश मंत्री मार्को रूबियो शामिल होंगे। जम्मू कश्मीर के गुलमर्ग में गोंडोला रोपवे में तकनीकी खराबी आने के बाद फंसे सभी पर्यटकों को सुरक्षित बचा लिया गया है। अधिकारियों के अनुसार रोपवे की 65 केबिनों में 300 से अधिक पर्यटक फंस गए थे। नेपाल में मौसम विभाग ने तराई क्षेत्रों में हीटवेव का अलर्ट जारी किया है। पश्चिमी तराई और लुम्बिनी क्षेत्र में तापमान 40 डिग्री सेल्सियस के करीब पहुंच गया है। नेपालगंज में भेरी अस्पताल में गर्मी से जुड़ी बीमारियों से करीब 100 मरीज रोज पहुंच रहे हैं। इस बीच भारतीय मौसम विभाग ने मध्य प्रदेश, ओडिशा, तेलंगाना, उत्तर प्रदेश और विदर्भ में कल तक के लिए लू का रेड अलर्ट जारी किया है। अगले 2 से 3 दिन हरियाणा, चंडीगढ़, दिल्ली, पंजाब, उत्तर प्रदेश और राजस्थान में भीषण लू चलने की आशंका है। वियतनाम के दानांग में एशियाई अंडर 23 कुश्ती चैंपियनशिप में आज भारतीय पहलवान विक्की और अक्षय तानाजी धीरे ने पुरुष फ्री स्टाइल वर्ग में स्वर्ण पदक जीता। इसके साथ ही ये समाचार बुलेटिन।
1: दिस इज आकाशवाणी, द न्यूज रेड बाय किरण झा।
2: आकाशवाणी धारवाड। ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಮುಂಜಾನೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ನಾಗೇಶ್ ನಾಯಕ್ ಅವರಿಂದ ಚಿಂತನ. 6:30 ಹಾಗೂ ಸಂಜೆ 6:10 ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. 6:35 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತಾಲೂಕು ಚಿಕ್ಕಪಡಸಲಗಿಯ ಭೀಮಪ್ಪ ಡಿ ದಾನಗೌಡ ಮತ್ತು ಸಂಗಡಿಗರಿಂದ ರಿವಾಯತ್ ಪದ ಕೇಳುತ್ತೀರಿ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಶರಣಬಸವ ಚೋಳಿನ್. 8:30 ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಮಂಜುನಾಥ್ ಅವರ ವಯಲಿನ್ ವಾದನ. 9:05 ಶೇಷಗಿರಿ ಗುಡಿ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:00 ನಾಟಕ ಗಾಂಧಾರಿ, ರಚನೆ ಡಿಆರ್ ತುಕಾರಾಮ್, ನಿರ್ಮಾಣ ಪ್ರಭುಸ್ವಾಮಿ ಮಳೆಮಾಠ್. 11:30 ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ನಾವು ಸೂಪರ್ ಉಮೆನ್ನೆ, ರಚನೆ ನೇತ್ರಾ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದದ ಚಿಕಿತ್ಸೆ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟೀಯ ಗೋಕುಲ್ ಮಿಷನ್ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಳಗಿಯ ಬಸವರಾಜ್ ಮಾರುತಿ ಭಜಂತ್ರಿ ಮತ್ತು ಸಂಗಡಿಗರಿಂದ ನಗಾರಿ ನೌಬತ್ ವಾದನ. 1:30 ಹಲೋ ಅಭಿಲಾಷ. 2:40 ಹೊಸ ಹಾಡು. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆ. 6:30 ಅವಲೋಕನ. 6:51 ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ. ವಿಷಯ ಕೃತಕ ದಂತ, ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ ಕುರಿತು ಕೇಳುತ್ತೀರಿ. ಭಾಗವಹಿಸುತ್ತಾರೆ ಡಾ ಡಾನಿಯಲ್ ಮೊಬೆನ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. 7:45 ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳ ವೈಶಿಷ್ಟ ಕುರಿತು ಮಾತನಾಡುತ್ತಾರೆ ಡಾ ಪಿಜಿ ಕೆಂಪಣ್ಣವರ್. 8:00 ಕಾರ್ಯಕ್ರಮ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯುವ ಪೀಳಿಗೆಗೆ ಡಾ ಕಲಾಂ ಅವರ ಕರೆ ಕುರಿತು ಮಾತನಾಡುತ್ತಾರೆ ಮೇಧಾ ಉಮೇಶ್. ನಂತರ ಶಾಂತಲಾ ಹೆಗಡೆ ಅವರಿಂದ ಕವಿತಾ ವಾಚನ. ಆನಂತರ ಕುಮಾರ್ ಬಡಿಗೇರ್ ಅವರಿಂದ ಸುಗಮ ಸಂಗೀತ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ವರ ಸೌರಭ. 9:30 ಬಾನುಲಿ ಭಿತ್ತಿಯಿಂದ. ಈ ಕಾರ್ಯಕ್ರಮದಲ್ಲಿ ಕಲಾವಿದ ಬಾನುಲಿ ಪ್ರೇಮಿ ಉಮೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಕಾರ್ಯಕ್ರಮದಲ್ಲಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆ, 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಸವನ ಬಾಗಿವಾಡಿಯ ಸಂಗಣ್ಣ ವೀರಪ್ಪ ಮದನ್ ಶೆಟ್ಟಿ ಮತ್ತು ಸಂಗಡಿಗರಿಂದ ಸಣ್ಣಾಟದಲ್ಲಿ ರೇಣುಕಾ ಯಲ್ಲಮ್ಮ ಸನ್ನಿವೇಶ ಕೇಳುತ್ತೀರಿ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:15. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಆರಂಭವಾಗಲಿದೆ. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು ದಿಲ್ಲಿ ಕೇಂದ್ರದಿಂದ. ಇನ್ನು ನಿಮ್ಮ ಉಮಾ ಭಾತ್ಕಂಡೆ ಇವರಿಗೆ ಅನುಮತಿ ನೀಡಿ ಶುಭರಾತ್ರಿ. ಜೈ ಹಿಂದ್.